ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ: ಶಕವರ್ಷ 1948, ಜ್ಯೇಷ್ಠ ಮಾಸದ 6ನೇ ದಿನ, 2026 ಇಸವಿಯ ಮೇ ತಿಂಗಳ 27ನೇ ತಾರೀಕು, ಬುಧವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 6:01. ಇಂದಿನ ಶುಭ ನಡಿ, ಬದುಕಿನಲ್ಲಿ ಗುರಿ ಎಷ್ಟು ಮುಖ್ಯವೋ ಆ ಗುರಿಗಾಗಿ ನಾವು ಕಂಡುಕೊಳ್ಳುವಂತಹ ದಾರಿಯೂ ಅಷ್ಟೇ ಮುಖ್ಯವಾಗಿರುತ್ತೆ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ
4: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
2: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
4: ಟ್ಯೂನ್ ಮಾಡಿ 101.3 ಎಫ್ಎಂ. ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 6:10 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇವತ್ತಿನ ದಿನದ ಮಾಹಿತಿ, ಯಾವ ವಿಚಾರವಾದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ, ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿಬಂದಂತಹ ಈ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ವಿಘ್ನ ನಿವಾರಕನಿಗೆ ನಮಸ್ತೆ ನಮಸ್ತೆ ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಿದೀವಿ. 6:16 ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ, ಜೊತೆಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರುವಂತಹ ದೇವಸ್ಥಾನ ಅಂತಂದರೆ ಕೈಟಭೇಶ್ವರ ದೇವಸ್ಥಾನ. ಇದು ಕುಬಟೂರಿನಲ್ಲಿರುವಂತಹದ್ದು. ಶಿವಮೊಗ್ಗ ಜಿಲ್ಲೆ ಆನವಟ್ಟಿ ಸಮೀಪ ಇರುವಂತಹ ಕುಬಟೂರು. ಇದನ್ನು ಕುಬತ್ತೂರು ಅಥವಾ ಕುಪ್ಪತ್ತೂರು ಅಂತಲೂ ಸಹ ಹೇಳಲಾಗುತ್ತೆ. ಇನ್ನು ಪ್ರಾಚೀನ ಶಾಸನಗಳಲ್ಲಿ ಕುಂತಲನಗರ ಅಥವಾ ಕೋಟಿಪುರ ಅನ್ನುವಂತಹ ಹೆಸರಿಂದಲೂ ಸಹ ನಾವು ಗಮನಿಸಬಹುದು. ಇನ್ನು ಕ್ರಿಸ್ತಶಕ 1100 ಸುಮಾರಿಗೆ ಹೊಯ್ಸಳ ರಾಜ ವಿನಯಾದಿತ್ಯರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನು ಸಹ

ನಾವಿಲ್ಲಿ ನಾವು ಕಾಣಬಹುದು. ಇನ್ನು ದೇವಸ್ಥಾನವನ್ನು ಬಳಪದ ಕಲ್ಲಿನಿಂದ ಕಟ್ಟಲಾಗಿರುವಂಥದ್ದು. ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತ ರಕ್ಷಣೆ ಮಾಡಲಾಗಿದೆ. ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೂರ್ಧನಿಯಾಗಿರುವಂತಹ ಮತ್ತೊಂದು ಗೀತೆ, ಮಜ್ಜನ ಗೆದ್ದು ಬಾರಯ್ಯ. ಜಯಶ್ರೀ ಅರವಿಂದ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:25. ಇವತ್ತು ಕೈಟಭೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕೋಟಿಪುರ ಇಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಒಂದ್ಸಲ ನೋಡಿದ್ರೆ ಹೊಯ್ಸಳ ದೇವಾಲಯಗಳಂತೆ ಕಾಣುತ್ತೆ. ಅದರ ಸೂಕ್ಷ್ಮವಾಗಿ ವಾಸ್ತುಶಿಲ್ಪವನ್ನು ಗಮನಿಸಿದ್ರೆ ಹೊಯ್ಸಳ ಮತ್ತು ಚಾಲುಕ್ಯ ಮಿತ್ರ ಶೈಲಿಯಂತಹ ಅಥವಾ ಮಿಶ್ರ ಶೈಲಿಯಾದಂತಹ ದೇಗುಲದಂತೆಯೂ ಸಹ ನಾವಿಲ್ಲಿ ಕಾಣಬಹುದು. ಇಲ್ಲಿ ವಿಭಿನ್ನವಾದಂತಹ ವಾಸ್ತುಶಿಲ್ಪದಿಂದ ಗಮನ ಸೆಳೆಯುವಂತಹ ದೇಗುಲ ಇದೆ. ಸೊ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಹಿಂದೆ ಮಧು ಮತ್ತು ಕೈಟಭರು ಅನ್ನುವಂತಹ ಇಬ್ಬರು ರಾಕ್ಷಸ ಸಹೋದರರನ್ನು ಸಂಹಾರ ಮಾಡಿದ್ರಿಂದ ಈ ಹೆಸರು ಬಂತು ಅಂತ ಪುರಾಣದ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಇನ್ನು ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಇದೆ. ನೀವ್ಯಾರು ಬನವಾಸಿಗೆ ಹೋದರೆ ಅಲ್ಲಿರುವಂತಹ ಮಾರ್ಗದರ್ಶಕರು ಈ ದೇವಾಲಯದ ಬಗ್ಗೆಯೂ ಸಹ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಒಂದು ಪೂರಕವಾದಂತಹ ಹೆಚ್ಚಿನ ಮಾಹಿತಿಗಳನ್ನು ನೀವು ಅಲ್ಲಿ ಗಮನಿಸಬಹುದು. ಇನ್ನು 1880 ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಚಿನ್ನದ ಕಳಶ ಸ್ಥಾಪನೆ ಮಾಡಿರುವಂತಹದನ್ನ ಶಾಸನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಗರ್ಭಗುಡಿ ಮತ್ತು ಅಂತರಾಳದ ನಂತರ ನವರಂಗ, ಸುಕನಾಸಿ ಮತ್ತು ಮುಖಮಂಟಪ ಸುಂದರವಾಗಿ ಮೂಡಿಬಂದಿರುವಂಥದ್ದು. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ನವರಂಗ ಇರುತ್ತೆ ಅಥವಾ ಸುಕನಾಸಿ ಇರುತ್ತೆ, ಆದರೆ ಈ ದೇವಾಲಯದಲ್ಲಿ ಎರಡೂ ಇರುವಂತಹದನ್ನ ನಾವು ಗುರುತಿಸಬಹುದು. ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಸ್ನೇಹಿತರೆ. ಈಗ ಸದ್ಯಕ್ಕೆ PN ಜಯರಾಮ್ ಅವರು ಧ್ವನಿಯಾಗಿರುವಂತಹ ಈ ಹಾಡು ನಿಮಗಾಗಿ ಮೂಡಿಬರ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:38. ಇವತ್ತು ಶಿವಮೊಗ್ಗ ಜಿಲ್ಲೆ ಆನವಟ್ಟಿ ಸಮೀಪ ಇರುವಂತಹ ಕೋಟಿಪುರ ಕೈಟಭೈಶ್ವರ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ದೇವಸ್ಥಾನದ ಸುಕನಾಸಿಯ ಚಾವಣಿಯಲ್ಲಿ ಸುಮಾರು 400 ದಳಗಳಿರುವಂತಹ ಕಮಲದ ಕೆತ್ತನೆ ಇದೆ. ಇಂಥ ಕಮಲದ ಹೂವಿನ ಕೆತ್ತನೆ ಕೈಟಭೈಶ್ವರ ದೇವಸ್ಥಾನ ಮತ್ತು ಹತ್ತಿರದಲ್ಲೇ ಇರುವಂತಹ ಹಾನಗಲ್ಲಿನ ತಾರಕೇಶ್ವರ ದೇವಾಲಯಗಳಲ್ಲಿ ಮಾತ್ರ ಇದೆ ಅಂತ ಹೇಳಲಾಗುತ್ತೆ. ಕಮಲದ ಕೆತ್ತನೆ ಚಾಲುಕ್ಯ ಶೈಲಿಯ ಸಂಕೇತವಾಗಿದೆ. ಇನ್ನು ದೇವಾಲಯದ ಒಳಗಿನ ಸ್ತಂಭಗಳು, ಮೂರ್ತಿಗಳು, ನಕಾಶೆ ಮತ್ತು ವಾಸ್ತುಶೈಲಿಯು ಚಾಲುಕ್ಯ ಶೈಲಿಯ ದೇವಾಲಯಗಳನ್ನು ಹೋಲುತ್ತೆ. ಇನ್ನು ಹೊರಗಿನ ವಾಸ್ತುಶಿಲ್ಪಗಳನ್ನು ಗಮನಿಸಿದ್ರೆ ಅದು ಹೊಯ್ಸಳ ಶೈಲಿಯ ದೇವಾಲಯವನ್ನು ನಾವು ಗುರುತಿಸಬಹುದು. ಅಂದರೆ ಇಲ್ಲಿ ಎರಡೂ ರೀತಿಯಾದಂತಹ ಶೈಲಿಯ ಒಂದು ವಾಸ್ತುಶಿಲ್ಪಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಮುಖಮಂಟಪದ ಆಸುಪಾಸಿನಲ್ಲೇ ಹತ್ತಿರದಲ್ಲೇ ಹೆಚ್ಚಾಗಿ ನಂದಿಯ ಮೂರ್ತಿ ಇರುತ್ತೆ. ಆದರೆ ಇಲ್ಲಿ ಮುಖಮಂಟಪದಲ್ಲೇ ನಂದಿ ಮೂರ್ತಿಯನ್ನು ನಾವು ಗಮನಿಸಬಹುದು. ಇನ್ನು ಬೇರೆ ದೇವಾಲಯಗಳಿಗೆ ಹೋಲಿಸಿದ್ರೆ ಈ ನಂದಿ ಮೂರ್ತಿ ಬಹಳ ಚಿಕ್ಕದಾಗಿರುವಂತಹದ್ದು. ಇನ್ನು ಈ ಹಿಂದೆ ಪುರಾತತ್ವ ಇಲಾಖೆ ಕೈಟಭೈಶ್ವರ ದೇವಾಲಯದ ಮುಂಭಾಗದಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೆಲಮಟ್ಟಕ್ಕಿಂತ ಕೆಳಗಿರುವಂತಹ ಒಂದು ಸಣ್ಣ ದೇವಾಲಯ ಪತ್ತೆಯಾಗಿದೆ. ಈ ದೇವಾಲಯ ವೀಕ್ಷಣೆಗೂ ಸಹ ಇಲ್ಲಿ ಅವಕಾಶ ಇದೆ. ಆ ಗುಂಡಿಯಲ್ಲಿ ಇಳಿದು ಪ್ರದಕ್ಷಿಣೆಯನ್ನು ಹಾಕಬಹುದು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:40. ಇದೀಗ ನಿಮಗಾಗಿ ಮುಳಿವರ್ತಾ ಇರುವಂತಹ ಮುಂದಿನ ಗೀತೆ ಶನಿ ಪ್ರಭಾವ ಚಲನಚಿತ್ರದ ಹಾಡು. ಬೆಳಗಿಸು ಕೈಲಾಸದೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಪಿ ಸುಶೀಲಾ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಸೌರತ್ ಅಶ್ವಥ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ
3: ಆಕಾಶವಾಣಿ ಎಫ್ಎಂ ರೇನ್ಬೋ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:44. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಗುಡ್ ಮಾರ್ನಿಂಗ್ ಅಂತ ಸುಜಾತ ಅರ್ಗಣೇಶ್, ಲಿಖಿತ ಯತೀಶಾ, ಜಯಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಹೊನ್ನೂರಾಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹನುಮಂತಪುರ ಜಗಳೂರು ತಾಲೂಕಿನಿಂದ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ತೀರ್ಥೇಶ್ ಚನ್ನಪಟ್ಟಣ ಇಂದ, ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರು, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಮತ್ತೊಮ್ಮೆ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೈನ್ಬೋ 101.3.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನ ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನ ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನ ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
1: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ. ಈ ಗ್ಲಾಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದೇನು, ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ? ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ. ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ? ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣ ಮೇಲೆ ಹೋಗಿ, ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ, ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರ ಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ, ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಗೆ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುರಗೋ ಕುಲಗೋತ್ರಮೆಲ್ಲಮೆ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರೀನ್ ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನೋ ಅದು ನೀವೇ ಅರ್ಥ ಆದರೆ ಅವು ಇನ್ನೊಬ್ರಿಗೆ ಹೇಳ್ಬೋದು ಅಲ್ವೇ? ಅಲ್ವೇ, ಅದೇ ನಾನು ಅದೇ ಹೇಳೋದು. ನೀವು ಸರಿಯಾಗಿ ಗಾಂಧೀಜಿ ನೋಡಿ, ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ನಾವು ಸರಿಯಾಗಿ ಶುದ್ಧವಾಗಿ ಬಹಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ, ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ, ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು, ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು, ನಾನು ಯಾವ ವಾಕ್ ಇದೆಯೋ ಆ ವಾಕ್ಯನ ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಐಪಿಎಸ್ ಅಧಿಕಾರಿ ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೇಣ ಅನುಪ್ರವೇಶೇಣ ಅನ್ಯೈಃ ಕಾರಣೈಃ ಚ ಜನಸಾಂಖ್ಯಿಕೀಯ ಪರಿವರ್ತನಸ್ಯ ಸಮಾಹ್ವಾನಾನ್ ನಿವಾರಣಾಯ ಉಚ್ಚಸ್ತರೀಯ ಸಮಿತ್ಯಾಃ ನಿರ್ಮಾಣಂ ವಿಹಿತಂ. ಸಾಮಾಜಿಕಾಂತರಜಾಲೀಯೇ ಪಟಲೆ ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹಃ ಹ್ಯಃ ಅವದತ್ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶಃ ಪ್ರಕಾಶ ಪ್ರಭಾಕರ ನಾವಲೇಕರಃ ಸಮಿತ್ಯಾಃ ಅಧ್ಯಕ್ಷಃ ಭವಿಷ್ಯತಿ. ಜನಗಣನಾ ಆಯುಕ್ತೇನ ಸಹ ಪೂರ್ವ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಪೂರ್ವ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ, ಅರ್ಥಶಾಸ್ತ್ರಿ ಡಾಕ್ಟರ್ ಸಮಿಕಾ ರವಿ ಇತ್ಯೇಷಾ ಚ ಸಮಿತ್ಯಾ ಸದಸ್ಯರೂಪೇಣ ನಿಯುಕ್ತಃ ಅಸ್ತಿ. ಗೃಹಮಂತ್ರಾಲಯಸ್ಯ ಸಂಯುಕ್ತ ಸಚಿವಃ ಏಕಃ ವೈದೇಶೀಯಃ ಸಮಿತ್ಯಾಂ ಸದಸ್ಯ ಸಚಿವರೂಪೇಣ ಕಾರ್ಯಂ ಕರಿಷ್ಯತಿ. ಗೃಹಮಂತ್ರಿಣ ಅಮಿತಶಾಹೇನ ಉಕ್ತಂ ಯತ್ ಡ್ರೋನ್ ಯಂತ್ರೈಃ ಮಾದಕದ್ರವ್ಯಾಣಾಂ ಶಸ್ತ್ರ

0: ಚ ತಸ್ಕರಣ ನಿವಾರಯಿತುಂ ಅಗ್ರಮೇಷು ಷಣ್ಮಾಸೇಷು ಏವ ಸರ್ವಕಾರಃ ಡ್ರೋನ್ ಅವರೋಧ ಪ್ರಣಾಳ್ಯಾಃ ನಿಯೋಜನಂ ಪ್ರಚಾಲಯಿಷ್ಯತಿ. ರಾಜಸ್ಥಾನಸ್ಯ ಬಿಕಾನೇರ ಜನಪದಸ್ಯ ಸಾಂಚೂ ಸೀಮಾ ಪೋಸ್ಟ್ ಇತ್ಯತ್ರ ಬಿಎಸ್ಎಫ್ ಸೈನಿಕಾನ್ ಸಂಬೋಧಯನ್ ಸಹ ಅವದತ್ ಯತ್ ಯದ್ಯಪಿ ಸೀಮಪಾರಾತ್ ಉದ್ಭೂತಾಃ ವಿಭೀಷಿಕಾಃ ಮಹತ್ವಪೂರ್ಣಾನಿ ಏವ ಸಂತಿ, ತಥಾಪಿ ದೇಶಸ್ಯ ಅಂತಃ ಏತಾದೃಶಾನಾಂ ವಿಭೀಷಿಕಾನಾಂ ಸಹಾಯಂ ಕುರ್ವತಾಂ ಆಂತರಿಕ ತತ್ವಾನಾಂ ವಿಷಯೇಪಿ ಸಮಾನಂ ಧ್ಯಾನಂ ದಾತವ್ಯಂ.
1: ಡ್ರೋನ್ ಔರ್ ಅನ್ಯ ಉಪಕರಣೋ ಕೆ ಲಿಯೆ ಭಾರತ ಸರ್ಕಾರ ಡ್ರೋನ್ ರೋಧಿ ಸಂಯಂತ್ರ ಲಗಾನೆ ಕಿ ಶುರುವಾತ್ ಅಗಲೆ 6 ಮಾಹ ಮೇ ಹಿ ಕರ್ ಲೇಗಿ. ಪರಂತು ಡ್ರೋನ್ ಉತರ್ತಾ ತೋ ಭಾರತ್ ಕಿ ಭೂಮಿ ಮೇ ಹೈ, ಕೌನ್ ಇಸ್ಕೆ ಅಂದರ್ ಕೆ ಮಟೀರಿಯಲ್ ಕೋ ದೇಶ ವಿರೋಧಿ ಕಾರ್ಯೋ ಕೆ ಲಿಯೆ ಉಪಯೋಗ ಕರ್ತಾ ಹೈ. ಇಸ್ ಪರ್ ಹಮಾರಿ ಪೈನಿ ನಜರ್ ಹೋನಿ ಚಾಹಿಯೆ ಔರ್ ಇಸ್ಕೆ ನ್ಯೂಟ್ರಲೈಜೇಷನ್ ಕೆ ಲಿಯೆ ಸಿವಿಲ್ ಅಥಾರಿಟಿ ಔರ್ ಡಿಸ್ಟ್ರಿಕ್ಟ್ ಪುಲಿಸ್ ಸೆ ಹಮಾರಾ ಜೀವಂತ ಸಂಪರ್ಕ ಹೋನಾ ಚಾಹಿಯೆ ಔರ್ ಪರಿಣಾಮ ಲಕ್ಷಿ ಕಾರ್ಯವಾಹಿ ಭೀ ಹಮ್ನೆ ಕರ್ನಿ ಪಡೆಗಿ.
0: ಆಸ್ಟ್ರೇಲಿಯಾ ದೇಶಸ್ಯ ವಿದೇಶ ಮಂತ್ರಿಣಾ ಪೆನಿ ವೋಂಗಃ ಇತ್ಯೇಷಾ ಹ್ಯಃ ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮಿಲಿತವತಿ. ಶ್ರೀ ಮೋದಿ ರಕ್ಷಾ ವ್ಯಾಪಾರ ಪ್ರೌದ್ಯೋಗಿಕಿ ಇತ್ಯಾದಿಷು ಕ್ಷೇತ್ರೇಷು ವರ್ಧಮಾನಸ್ಯ ಭಾರತ ಆಸ್ಟ್ರೇಲಿಯಾ ವ್ಯಾಪಕ ಸಾಮರಿಕ ಸಹಭಾಗಿತ್ವಸ್ಯ ವಿಷಯೇಪಿ ಆಪೂರ್ತಿ ಶೃಂಖಲಾಯಾಃ ಸ್ಥಿತಿಸ್ಥಾಪಕತಾಯಾಃ ವಿಷಯೇ ಚ ಚರ್ಚಿತವಾನ್. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶೌ ಸ್ವತಂತ್ರಂ ಮುಕ್ತಂ ಸುರಕ್ಷಿತಂ ಸಮೃದ್ಧಂಚ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಕೃತೆ ನಿರಂತರಂ ಕಾರ್ಯಂ ಕರಿಷ್ಯತಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಸುಶ್ರೀ ವೋಂಗ್ ಇತ್ಯನಯಾ ಸಹ ಸಪ್ತದಶತಮಸ್ಯ ವಿದೇಶ ಮಂತ್ರಿಣಾಂ ಫ್ರೇಮ್ವರ್ಕ್ ಸಂವಾದೇತ್ಯಸ್ಯ ಸಹ ಅಧ್ಯಕ್ಷತಾಂ ಕೃತವಾನ್. ಸಾಮಾಜಿಕಾಂತರಜಾಲೀಯ ಪಟಲೇ ಡಾಕ್ಟರ್ ಜಯಶಂಕರ ಅವದತ್ ಯತ್ ತೇ ಹಿಂದ ಪ್ರಶಾಂತ ಪ್ರದೇಶೇ ಪಶ್ಚಿಮ ಏಷಿಯಾಯಾಃ ಸ್ಥಿತಿಂ ಅನ್ಯೇಷು ಕ್ಷೇತ್ರೀಯ ವೈಶ್ವಿಕ ಬಹುಪಕ್ಷೀಯ ವಿಷಯೇಷು ಚ ಮತಾನಾಂ ಆದಾನ ಪ್ರದಾನಂ ಕೃತವಂತಃ. ಭಾಜಪೇತಿ ದಲಾಧ್ಯಕ್ಷಃ ನಿತಿನ ನವೀನಃ ಹ್ಯಃ ನವದಿಲ್ಲ್ಯಾಃ ದಲಸ್ಯ ಮುಖ್ಯಾಲಯೇ ನೋ ವಿಜೆಪಿ ಇತಿ ಉಪಕ್ರಮಸ್ಯ ಅಂತರ್ಗತಂ ದ್ವಾದಶ ದೇಶಾನಾಂ ಅಭಿಯಾನ ಪ್ರಮುಖೈಃ ಸಹ ವಾರ್ತಾಲಾಪಂ ಅಕರೋತ್. ಶ್ರೀ ನವೀನಃ ಬ್ರಾಜಿಲ್, ಜರ್ಮನಿ, ಇಂಡೋನೇಷಿಯಾ, ಮಲೇಷಿಯಾ, ಮಾರಿಸಸ್, ನ್ಯೂಜಿಲ್ಯಾಂಡ್, ಸೇಷೆಲ್ಸ್, ಸಿಂಗಾಪುರ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಥೈಲ್ಯಾಂಡ್, ವಿಯತ್ನಾಂ ಇತ್ಯಾದೀನಾಂ ದೇಶಾನಾಂ ಪ್ರತಿನಿಧೀನಾಂ ಸ್ವಾಗತಂ ಅಕರೋತ್. ತಥಾ ಚ ಭಾಜಪೇತಿ ದಲಸ್ಯ ಯಾತ್ರಾಯಾಃ ವಿಚಾರಧಾರಾಯಾಃ ಸಂಘಟನಾತ್ಮಕ ಶಕ್ತೇಃ ಲೋಕಸೇವಾಯಾಃ ಪ್ರತಿಬದ್ಧತಾಯಾಃ ಚ ವಿಷಯೇ ಅವಧಾನಂ ಪ್ರದತ್ತವಾನ್. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ದೃಢ ವಿಶ್ವಾಸಂ ಪ್ರಕಟಿತವಾನ್ ಯತ್ ಭಾರತ ಕನಾಡಾ ಆರ್ಥಿಕ ಸಹಭಾಗಿತ್ವಸ್ಯ ಅಗ್ರಿಮಃ ಅಧ್ಯಾಯಃ ವಿಶ್ವಾಸೇನ ಪ್ರೇರಿತಃ ಭವಿಷ್ಯತಿ ಯೇನ ದ್ವಯೋಃ ರಾಷ್ಟ್ರಯೋಃ ಸಂಯುಕ್ತ ಸಮೃದ್ಧಿಃ ಭವಿಷ್ಯತಿ. ಗತರಾತ್ರೌ ಕನಾಡಾ ದೇಶಸ್ಯ ಟೊರೆಂಟೋ ನಗರೆ ರಾಜನೈತಿಕ ಪುನರುತ್ಥಾಪನಾತ್ ವಾಣಿಜ್ಯಿಕ ವಿತರಣ ಪರ್ಯಂತಂ ಇತಿ ಮಂತ್ರಿಸ್ತರೀಯ ಪೂರ್ಣ ಸಮ್ಮೇಳನಸ್ಯ ಉದ್ಘಾಟನ ಸತ್ರಂ ಸಂಬೋಧಿತವಾನ್ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
5: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:45 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು

ತಾಲೂಕು ಪಂಚಾಯತ್ ಜೀವ ವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮುಗ್ದಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ದಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:15. ಇದೀಗ ಮೂಡಿ ಬರಲಿದೆ ನಿಮಾನ್ಸ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ಮನೋವಿಹಾರಿಣಿ.
1: ಮನೋವಿಹಾರಿಣಿ

0: ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ.
1: ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಅತಿ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಅದನ್ನು ಮುಂದುವರೆಸೋಣ. ಹಿಂದಿನ ಸಂಚಿಕೆಯಲ್ಲಿ ತಜ್ಞರು ಕಾಗ್ನಿಷನ್ ಅಂದರೆ ಅರಿವು ಮತ್ತು ಬಿಹೇವಿಯರ್ ಅಂದರೆ ನಡವಳಿಕೆ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಅವುಗಳ ಪಾತ್ರ ಏನು ಅನ್ನೋದು ಕೂಡ ತಿಳಿಸಿದ್ರು. ನಮ್ಮಲ್ಲಿ ಆಗುವಂತಹ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಆಲೋಚನೆಗಳು ಹೇಗೆ ಅರಿವು ಮತ್ತು ನಡವಳಿಕೆ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ಹೇಳಿದ್ರು. ಇದರ ಆಧಾರದ ಮೇಲೆ ಎಲ್ಲರಿಗೂ ಪರಿಚಿತವಾಗಿರುವಂತಹ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಅಂದರೆ ಸಿಬಿಟಿ ಅನ್ನೋ ಒಂದು ಉತ್ತಮ ಮಾನಸಿಕ ಚಿಕಿತ್ಸೆ ಇದೆ. ಇದು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವಲ್ಲಿ ಒಂದು ಪ್ರಮುಖವಾದ ಮತ್ತು ಪರಿಣಾಮಕಾರಿಯಾದ ವಿಧಾನ ಅಂತ ಕೂಡ ಹೇಳಿದ್ರು. ಈ ಚಿಕಿತ್ಸೆಯಿಂದ ವ್ಯಕ್ತಿಯ ಮೆದುಳಿನಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳಾಗುತ್ತವೆ. ಹಾಗಾಗಿ ಯಾವ ಕಾಯಿಲೆಗಳಲ್ಲಿ ಅರಿವು

0: ಮತ್ತು ವರ್ತನ ಅಥವಾ ನಡವಳಿಕೆಯ ಸಮಸ್ಯೆ ಇರುತ್ತದೆಯೋ ಅಂತಹ ಅಸ್ವಸ್ಥತೆಗಳಲ್ಲಿ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಂದರೆ ಅರಿವು ಮತ್ತು ನಡವಳಿಕೆಯ ಚಿಕಿತ್ಸೆಯನ್ನು ಉಪಯೋಗಿಸಬಹುದು. ಈ ಚಿಕಿತ್ಸೆಯನ್ನ ತರಬೇತಿ ಪಡೆದ ನುರಿತ ತಜ್ಞರು ಮನಃಶಾಸ್ತ್ರಜ್ಞರು ನೀಡುತ್ತಾರೆ. ಇದನ್ನು ಯಾರಿಗೆ ಅಂದ್ರೆ ಮಕ್ಕಳು, ವಯಸ್ಕರು ಮತ್ತು ವೃದ್ಧರು ಸೇರಿದಂತೆ ಯಾರಿಗ ಬೇಕಾದರೂ ಕೊಡಬಹುದೇ ಅನ್ನೋದನ್ನು ಕೂಡ ತಜ್ಞರು ವಿವರಿಸಿದರು. ಈ ಚಿಕಿತ್ಸೆಯನ್ನ ಮಾನಸಿಕ ಸಮಸ್ಯೆ ಇರುವಂತಹ ವ್ಯಕ್ತಿಗಳಲ್ಲಿ ಹೇಗೆ ಉಪಯೋಗಿಸಬಹುದು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮನಃಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪೌಲಮಿ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಪೌಲಮಿ ಅವರೇ.
1: ನಮಸ್ಕಾರ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಪೌಲಮಿ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಸಿಬಿಟಿ ಅಂದ್ರೆ ಅರಿವಿನ ವರ್ತನೆ ಚಿಕಿತ್ಸೆಯಲ್ಲಿ ಮುಖ್ಯ ಹಂತಗಳು ಸ್ಟೇಜಸ್ ಯಾವುವು ದಯವಿಟ್ಟು ತಿಳಿಸಿ.
1: ಸೊ ಮುಂಚಿನ ಸೆಷನ್ ಅಲ್ಲಿ ನೀವು ಹೇಳಿದಂಗೆ ಈ ಸಿಬಿಟಿ ಅನ್ನೋದು ಮನೋಚಿಕಿತ್ಸೆ ಅಂದ್ರೆ ಸೈಕೋಥೆರಪಿನಲ್ಲಿ ಒಂದು ತರದ ಸೈಕೋಥೆರಪಿ ಅಥವಾ ಟಾಕ್ ಥೆರಪಿ ಅಂತ ಹೇಳ್ತಾರೆ. ಸೊ ಟಾಕ್ ಥೆರಪಿಲಿ ಹೇಗೆ ಫೇಸಸ್ ಇದೆಯೋ ಇದರಲ್ಲೂ ಇನಿಷಿಯಲ್ ಮಿಡ್ಲು ಮತ್ತೆ ಟರ್ಮಿನೇಷನ್ ಸ್ಟೇಜಸ್ ಇರುತ್ತೆ. ಸಾಮಾನ್ಯವಾಗಿ ಒಬ್ಬರು ಕ್ಲೈಂಟ್ ಅಥವಾ ಪೇಷಂಟ್ ನಮ್ಮಲ್ಲಿ ಬಂದಾಗ ನಾವು ಡೀಟೇಲ್ಡ್ ಆಗಿ ಅಸೆಸ್ಮೆಂಟ್ ಮಾಡ್ತೀವಿ, ಅಂದ್ರೆ ಹಿಸ್ಟ್ರಿ ತಗೊಳ್ತೀವಿ, ಕ್ಲಿನಿಕಲ್ ಹಿಸ್ಟ್ರಿ, ಅದು ಮುಂಚಿಂದ ಪ್ರಾಬ್ಲಮ್ಸ್ ಹೇಗೆ ಶುರುವಾಗಿದೆ, ಎಷ್ಟು ವರ್ಷದಿಂದ ಇದೆ, ಏನೇನಾಗ್ತದೆ ಅಂತ ನಾವು ಬಿಹೇವಿಯರ್ ಅನಾಲಿಸಿಸ್ ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಕೆಲವೊಮ್ಮೆ ಕೆಲವು ಬೇರೆ ಪೇಪರ್ ಪೆನ್ಸಿಲ್ ಅಸೆಸ್ಮೆಂಟ್ಸ್, ಕ್ವೆಶ್ಚನ್ನೇರ್ಸ್ ಇರಬಹುದು, ಇದನ್ನು ಕೊಟ್ಟು ನಾವು ಅವರ ಸಮಸ್ಯೆನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀವಿ. ಸೊ ಇದರಿಂದ ಪೇಷಂಟ್ಗೂ ಅರ್ಥ ಆಗುತ್ತೆ ಅವ್ರಿಗೆ ಏನ್ ಸಮಸ್ಯೆ ಯಾಕಾಗ್ತದೆ ಅಂತ ಅರ್ಥ ಆಗುತ್ತೆ. ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ ಗೋಲ್ಸ್ ಅಂದ್ರೆ ಚಿಕಿತ್ಸೆಗೆ ಯಾವ್ದಾವ್ದು ತರದಲ್ಲಿ ಯಾವ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡಬೇಕು ಅಥವಾ ಯಾವ ಸಮಸ್ಯೆಗಳನ್ನ ಮೊದಲಾಗಿ ತಗೊಳ್ಬೇಕು ಅನ್ನೋದನ್ನ ನಾವು ಮತ್ತೆ ಪೇಷಂಟ್ ಜೊತೆಗೆ ಸೇರಿ ಡಿಸೈಡ್ ಮಾಡ್ತೀವಿ. ಸೊ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ಅದಾದ ನಂತರ ಮಧ್ಯದ ಭಾಗ, ಥೆರಪಿಯ ಮಧ್ಯದ ಭಾಗದಲ್ಲಿ ಬಹಳಷ್ಟು ಚಟುವಟಿಕೆಗಳು, ಆಕ್ಟಿವಿಟೀಸ್, ರಿಲ್ಯಾಕ್ಸೇಷನ್ ಟ್ರೈನಿಂಗ್ ಇರಬಹುದು, ಈ ತರದ್ದು ನಾವು ಯಾವ ತರದ ಗುರಿ ಇಟ್ಟಿದೀವೋ ಅದರ ಪ್ರಕಾರ ಡಿಸೈಡ್ ಮಾಡಿ ನಾವು ಅದನ್ನ ಮುಂದುವರಿಸ್ತೀವಿ. ಇದು ಸಾಧಾರಣವಾಗಿ ಪೇಷಂಟ್ ಜೊತೆಗೆ ನಾವು ಮ್ಯೂಚುವಲ್ ಆಗಿ ಡಿಸೈಡ್ ಮಾಡಿ ಮುಂದುವರಿಸ್ತೀವಿ. ಟರ್ಮಿನೇಷನ್ ಅವರಿಗೆ ಸಾಕಷ್ಟು ಇಂಪ್ರೂವ್ ಆಗಿದ್ದಾಗ ಮತ್ತೆ ಪೇಷಂಟ್ ಜೊತೆಗೆ ಡಿಸೈಡ್ ಮಾಡಿ ನಿಧಾನಾಗಿ ಸ್ಪೇಸ್ ಮಾಡಿಬಿಟ್ಟು ಸೆಷನ್ಸ್ ನ ಸ್ಟಾಪ್ ಮಾಡ್ತೀವಿ.
0: ಒಂದು ಸಿಬಿಟಿ ಸೆಷನ್ ನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಮತ್ತು ರೋಗಿ ಏನನ್ನ ನಿರೀಕ್ಷಿಸಬಹುದು?
1: ಸೊ ಇದು ಬಹಳ ಜನ ಕೇಳ್ತಾರೆ, ನನ್ನ ಥೆರಪಿಗೆ ಬಂದಾಗ ಏನ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ, ವಾಟ್ ಇಸ್ ದಿಸ್ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಸೊ ಟಾಕ್ ಥೆರಪಿನಲ್ಲಿ ಬರೀ ಟಾಕ್ ಅಂತ ಇರಲ್ಲ. ಸಿಬಿಟಿ ಅನ್ನೋದು ಬಹಳ ಸ್ಟ್ರಕ್ಚರ್ಡ್ ಅಂದ್ರೆ ಅದಕ್ಕೆ ಬಹಳ ಕೆಲವು ರೆಗ್ಯುಲೇಷನ್ಸ್ ಇರುತ್ತೆ, ತುಂಬಾ ಸ್ಟ್ರಕ್ಚರ್ ಬೋತ್ ಸೆಷನ್ ಒಳಗೂ ಇರುತ್ತೆ ಮತ್ತೆ ಒಂದ್ ಸೆಷನ್ ಇನ್ನೊಂದ್ ಸೆಷನ್ಗೂ ಅಜೆಂಡಾ ಅಂತ ಹೇಳ್ತೀವಿ. ಹೇಗೆ ನಾವು ಮೀಟಿಂಗ್ ಅಜೆಂಡಾ ಮಾಡಿದಂಗೆ ಒಂದು ಪ್ಲಾನ್ ಇರುತ್ತೆ. ಸೊ ಒಂದ್ ಸೆಷನ್ ಅಲ್ಲಿ ಸಾಮಾನ್ಯವಾಗಿ ಆ ಡ್ಯೂರೇಷನ್ ಅಲ್ಲಿ ಮುಂಚೆ ಏನ್ ಡಿಸೈಡ್ ಮಾಡಿರ್ತೀವೋ ಅಂದ್ರೆ ಏನ್ ನಿರ್ಧಾರ ಮಾಡಿರ್ತೀವೋ ಪೇಷಂಟ್ ಮತ್ತೆ ಥೆರಪಿಸ್ಟ್ ಅದನ್ನ ತಗೊಳ್ಬಹುದು. ಸಾಮಾನ್ಯವಾಗಿ ಈ ಅನ್ಹೆಲ್ಪ್ಫುಲ್ ನಕಾರಾತ್ಮಕ ಥಿಂಕಿಂಗ್ ಅಂತ ಏನ್ ಹೇಳ್ತೀವೋ ಅದನ್ನ ಫಸ್ಟ್ ಗುರ್ತಿಡಿಸೋದು ಅಥವಾ ಗುರ್ತಿಡಿದು ಅದನ್ನ ಯಾವ ರೀತಿಯಲ್ಲಿ ಅದು ವರ್ತನೆ ಮೇಲೆ ಪರಿಣಾಮ ಮಾಡ್ತಿದೆಯೋ ಅಥವಾ ಅವ್ರಿಗೆ ಮೂಡ್ ಹೇಗೆ ಅಪ್ಸೆಟ್ ಆಗಿದೆಯೋ ಅದರಿಂದ ಇದನ್ನ ಗುರ್ತಿಡಿಯೋದು ಕೆಲವೊಂದು ಸೆಷನ್ಸ್ ಅಲ್ಲಿ ತಗೊಳ್ಬಹುದು. ಅಥವಾ ಸೆಷನ್ಸ್ ಅಲ್ಲಿ ಹೋಮ್ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋದು ನಾವು ಡಿಸೈಡ್ ಮಾಡಬಹುದು. ಕೆಲವೊಂದು ಸೆಷನ್ಸ್ ಅಲ್ಲಿ ರಿಲ್ಯಾಕ್ಸೇಷನ್ ಟ್ರೈನಿಂಗ್ ಮಾಡ್ತಿರಬಹುದು ಅಥವಾ ಎಕ್ಸ್ಪೋಜರ್ ಮಾಡ್ತಿರಬಹುದು, ಅಂದ್ರೆ ಕೈ ತೊಳೆಯೋದನ್ನ ಸ್ಟಾಪ್ ಮಾಡೋದಾಗ್ಲಿ, ಸಪೋಸಿಂಗ್ ಓಸಿಡಿ ಅಥವಾ ಗೀಳು ಮನೋಭಾವನೆ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಸೆಷನ್ ಪ್ರಕಾರ ಅಜೆಂಡಾನ ಇಟ್ಕೊಂಡು ಅದನ್ನ ನಾವು ಆ ಸೆಷನ್ ಒಳಗೆ ತಗೊಳ್ತೀವಿ.
0: ಈಗ ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಗೆ ಈ ಸಿಬಿಟಿ ಅನ್ನೋದು ಎಷ್ಟು ಸೆಷನ್ ಗಳು ಬೇಕಾಗುತ್ತೆ ಮತ್ತು ಪ್ರತಿ ಸೆಷನ್ ಎಷ್ಟು ಕಾಲ ಇರುತ್ತೆ?
1: ಸೊ ಪ್ರತಿ ಸೆಷನ್ ಮುಕ್ಕಾಲ್ ಗಂಟೆ ಇಲ್ಲ ಒಂದ್ ಗಂಟೆ ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ಆದ್ರೆ ಕೆಲವು ಸಂದರ್ಭಗಳು ಅಂದ್ರೆ ಕೆಲವು ಸಮಸ್ಯೆಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗ್ಬಹುದು. ಫಾರ್ ಎಕ್ಸಾಂಪಲ್ ನಾವು ಓಸಿಡಿ ಅಂತ ಹೇಳಿದೆ ಅಥವಾ ಗೀಳು ಮನೋಭಾವನೆ, ಅದರಲ್ಲಿ ಜಾಸ್ತಿ 90 ಮಿನಿಟ್ಸ್ ಮೇಲೆ ಆಗ್ಬಹುದು. ಆಂಗ್ಸೈಟಿ ಕಡಿಮೆ ಆಗೋವರೆಗೂ, ಒಂದು ಮಟ್ಟಕ್ಕೆ ಆಂಗ್ಸೈಟಿ ಕಡಿಮೆ ಆಗೋವರೆಗೂ ಎಕ್ಸ್ಟೆಂಡ್ ಆಗ್ಬಹುದು. ಸೊ ಬಟ್ ನಾಟ್ ಲೆಸ್ ದನ್ 45 ಮಿನಿಟ್ಸ್ ಅಥವಾ 45 ನಿಮಿಷ ಕಡಿಮೆ, ಅದಕ್ಕಿಂತ ಕಡಿಮೆ ಇರಲ್ಲ ಅಂತ ಹೇಳ್ಬಹುದು. ಎಷ್ಟು ಸೆಷನ್ಗಳು ಅನ್ನೋದು ಸಾಧಾರಣವಾಗಿ ನಾವು ಫಸ್ಟ್ ಫ್ಯೂ ಸೆಷನ್ಸ್ ಅಲ್ಲಿ ಅಸೆಸ್ಮೆಂಟ್ ಮಾಡಿದಾಗ, ಅಂದ್ರೆ ಸಮಸ್ಯೆ ಎಷ್ಟು ಆಳವಾಗಿದೆ, ಯಾವ್ಯಾವ ರೀತಿಯಲ್ಲಿದೆ, ಯಾವ ಸಮಸ್ಯೆಗಳನ್ನ ತಗೋಬೇಕು ಈಗ, ಇದರ ಪ್ರಕಾರ ನಾವು ಅದೇ ಎಷ್ಟು ಸೆಷನ್ಸ್ ಅಂತ ಡಿಸೈಡ್ ಮಾಡ್ತೀವಿ. ಯೂಶುವಲ್ ಆಗಿ 14-16 ಸೆಷನ್ಸ್ ಇರಬಹುದು, ಕೆಲವೊಬ್ಬರಿಗೆ 20 ಸೆಷನ್ಸ್ ಇರಬಹುದು. ಲಾಂಗ್ ಟರ್ಮ್ ಥೆರಪೀಸ್ ಅಂತಾನು ಹೇಳ್ತೀವಿ, ಅದು 6-7 ತಿಂಗಳವರೆಗೂ ತಗೊಳ್ಬಹುದು. ಬಟ್ ಅದು ಕೆಲವು ಸಮಸ್ಯೆಗಳಿಗೆ ಮಾತ್ರ ನಾವು ಅದನ್ನ ರೆಕಮೆಂಡ್ ಮಾಡ್ತೀವಿ.
0: ಈಗ ಬೇರೆ ಚಿಕಿತ್ಸೆಗಳು, ಉದಾಹರಣೆಗೆ ಔಷಧಿ, ಇದಕ್ಕೆ ಹೋಲಿಸಿದ್ರೆ ಈ ಸಿಬಿಟಿ ಅನ್ನೋದು ಎಷ್ಟು ಪರಿಣಾಮಕಾರಿ?
1: ಸೊ ಸಿಬಿಟಿ ಅನ್ನೋದು ಈ ಮನೋಚಿಕಿತ್ಸೆಯಲ್ಲಿ ಒಂದರಲ್ಲಿ ಎವಿಡೆನ್ಸ್ ಬೇಸ್ಡ್ ಥೆರಪಿ ಅಂದ್ರೆ ಇದರಲ್ಲಿ ಬಹಳಷ್ಟು ಎವಿಡೆನ್ಸ್ ರಿಸರ್ಚ್ ಮಾಡಿ ಕಂಡುಹಿಡಿದು ಇದು ವರ್ಕ್ ಆಗುತ್ತೆ ಎಫೆಕ್ಟಿವ್ ಅನ್ನೋದ್ರಿಂದ ಕಾರಣ ಅದಕ್ಕೆ ಎವಿಡೆನ್ಸ್ ಬೇಸ್ಡ್ ಥೆರಪಿ ಅಂತ ಹೇಳ್ತಾರೆ. ಬಹಳಷ್ಟು ಪ್ರಾಬ್ಲಮ್ಸ್ಗೆ ಎಫೆಕ್ಟಿವ್ ಆಗಿರುತ್ತೆ. ಸೊ ಬಹಳಷ್ಟು ಸ್ಟಡೀಸ್ ಅಲ್ಲಿ ಮೆಡಿಕೇಶನ್ ಅಷ್ಟೇನೆ ಉತ್ತಮ ಇದು, ಕೆಲವೊಮ್ಮೆ ಇನ್ನೂ ಜಾಸ್ತಿ ಉತ್ತಮ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ. ಯಾಕಂದ್ರೆ ಈ ಪರಿಣಾಮಗಳು ಥೆರಪಿಯಿಂದ ಬರ್ತಕ್ಕಂತ ಪರಿಣಾಮಗಳು ಇನ್ನೂ ತುಂಬಾ ವರ್ಷಗಳು ಉಳಿಯುತ್ತೆ. ಯಾಕಂದ್ರೆ ನಾವು ಸ್ಕಿಲ್ಸ್ ಹೇಳ್ಕೊಡ್ತೀವಿ ಪೇಷಂಟ್ಸ್ಗೆ, ರಿಲ್ಯಾಕ್ಸೇಷನ್ ಇರ್ಬೋದು ಅಥವಾ ಥಿಂಕಿಂಗ್ ಡಿಫ್ರೆಂಟ್ಲಿ ಅಥವಾ ನಕಾರಾತ್ಮಕ ಥಿಂಕಿಂಗ್ ಅನ್ನ ಗುರುತಿಡಿದು ಚೇಂಜ್ ಮಾಡೋದೇ ಇರ್ಬೋದು. ಸೊ ಈ ಚೇಂಜಸ್ ಹಲವಾರು ವರ್ಷಗಳು ಉಳಿಯುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಡ್ಯೂರೇಷನ್ ಅಂತ ನಾವೇನ್ ಹೇಳ್ತೀವೋ ಅದಿರುತ್ತೆ. ಸೊ ಕಂಪ್ಯಾರಿಸನ್ ಮಾಡಿದಾಗ ಕೆಲವೊಮ್ಮೆ ಮೆಡಿಕೇಶನ್ಸ್ಗಿಂತ ಕೆಲವು ಸಿಚುವೇಶನ್ಸ್ ಅಲ್ಲಿ ಮೇ ಬಿ ಮಚ್ ಬೆಟರ್.
0: ಈಗ ಒಂದು ಸಣ್ಣ ವಿರಾಮ ತಗೋಣ, ನಂತರ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆಯ ಉಪಯೋಗಗಳ ಬಗ್ಗೆ ಚರ್ಚೆಯನ್ನು ಮುಂದುವರೆಸೋಣ.
2: ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ.
0: ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಉಪಯೋಗಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾ ಪೌಲಮಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರೆಸೋಣ. ಡಾಕ್ಟರ್, ಈ ಸಿಬಿಟಿ ಅನ್ನೋದನ್ನ ಸ್ವತಂತ್ರ ಚಿಕಿತ್ಸೆಯಾಗಿ ಬಳಸಬಹುದೇ? ಹಾಗೆಯೇ ಉತ್ತಮ ಫಲಿತಾಂಶ ಬೇಕು ಅಂದ್ರೆ ಇತರ ಚಿಕಿತ್ಸೆಗಳೊಂದಿಗೆ ಸಿಬಿಟಿನ ಸೇರಿಸಬಹುದೇ?
1: ಸೊ ನಿಮ್ ಸೆಕೆಂಡ್ ಕ್ವೆಶನ್ ಫಸ್ಟ್ ಆನ್ಸರ್ ಮಾಡ್ತೀನಿ. ಸೊ ಸಾಮಾನ್ಯವಾಗಿ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡೋದೇನಂದ್ರೆ ಕಾಂಬಿನೇಷನ್ ಟ್ರೀಟ್ಮೆಂಟ್, ಅಂದ್ರೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ, ಫಾರ್ಮಕೋಥೆರಪಿ ತಗೊಳ್ತಾ ಇರ್ತಾರೆ, ಅದರ ಜೊತೆಗೆ ಸಿಬಿಟಿನೂ ಮಾಡ್ತಾರೆ. ಅಫ್ಕೋರ್ಸ್ ಕೆಲವೊಮ್ಮೆ ಪ್ರಾಬ್ಲಮ್ಸ್ ತುಂಬಾ ಸಿವಿಯರ್ ಆಗಿರಲ್ಲ, ಮೈಲ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಸ್ಟೂಡೆಂಟ್ ಬರ್ತಾರೆ ಅವ್ರಿಗೆ ಎಕ್ಸಾಮ್ ರಿಲೇಟೆಡ್ ಸಮಸ್ಯೆಗಳಿರುತ್ತೆ, ದಿನಚರಿಯಲ್ಲಿ ಅಷ್ಟೊಂದು ಇಂಟರ್ಫಿಯರೆನ್ಸ್ ಇರಲ್ಲ, ಅಥವಾ ನಿದ್ದೆ ಊಟ ಆ ಥರದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇರಲ್ಲ, ಅಂತ ಸಿಚುವೇಶನ್ ಅಲ್ಲಿ ಸಿಬಿಟಿ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಸ್ವತಂತ್ರವಾಗಿ ಅದನ್ನ ಉಪಯೋಗಿಸಬಹುದು. ಆದ್ರೆ ಇದು ಅಸೆಸ್ಮೆಂಟ್ ಮಾಡಿ ನಂತರ ಪ್ರಾಬ್ಲಮ್ಸ್ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ಇಂಟರ್ಫಿಯರ್ ಆಗ್ತದೆ ಅವರ ದಿನನಿತ್ಯ ಆಕ್ಟಿವಿಟೀಸ್ ಅಲ್ಲಿ ಅಂತ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೇವೆ.
0: ಈಗ ಈ ಸಿಬಿಟಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಡ್ಡ ಪರಿಣಾಮಗಳು ಅಥವಾ ಚಾಲೆಂಜಸ್ ಸವಾಲುಗಳಿವೆಯೇ?
1: ಸೊ ಅಡ್ಡ ಪರಿಣಾಮ ಅಂದ್ರೆ ಈಗ ಸೈಕೋಥೆರಪಿಲಿ ಏನೇನು ಅಡ್ವರ್ಸ್ ಇಫೆಕ್ಟ್ಸ್ ಇದೆಯೋ, ಅಂದ್ರೆ ಯಾರಲ್ಲಿ ಅದು ಉಪಯೋಗ ಆಗಲ್ವೋ ಅಂತ ಕಡೆ ನಾವು ಅಪ್ಲೈ ಮಾಡಿದಾಗ, ಅಥವಾ ಅವ್ರಿಗೆ ಬೇರೆ ಒಂದು ಚಿಕಿತ್ಸೆ ಬೇಕಾಗಿರುತ್ತೆ, ಮೆಡಿಕೇಶನ್ ಬೇಕಾಗಿರುತ್ತೆ ಅಥವಾ ಅಂತ ಕಡೆ ನಾವು ಯೂಸ್ ಮಾಡಿದಾಗ ಅದು ಸೈಡ್ ಇಫೆಕ್ಟ್ ಅಂತ ಹೇಳಕ್ಕಾಗಲ್ಲ, ಅದು ವರ್ಕ್ ಆಗಲ್ಲ, ಅದರದ್ದು ಉಪಯೋಗ ಇರಲ್ಲ. ಸೈಡ್ ಇಫೆಕ್ಟ್ಸ್ ಯಾವಾಗ ನಾವು ಹೇಳ್ತೀವಿ ಅಂದ್ರೆ ಅವ್ರಿಗೆ ಆಂಗ್ಸೈಟಿ ಹೆಚ್ಚಾಗೋಗ್ಬಿಡ್ಬೋದು, ಅದು ಪ್ಲಾನಿಂಗ್ ನಲ್ಲಿ ನಾವು ಯೂಶಲ್ ಆಗಿ ಡಿಸೈಡ್ ಮಾಡ್ತೀವಿ ಈ ತರದ ಟೆಕ್ನಿಕ್ ಇವರಿಗೆ ಸೂಟ್ ಆಗತ್ತೆ ಅಂತ. ಸೊ ಅದನ್ನ ಸೈಡ್ ಇಫೆಕ್ಟ್ಸ್ ಅಂತ ಹೇಳಲ್ಲ, ಕೆಲವೊಮ್ಮೆ ಆಂಗ್ಸೈಟಿ ಬರಬಹುದು ಸೆಷನ್ಸ್ ಅಲ್ಲಿ, ಇದನ್ನು ಥೆರಪಿಸ್ಟ್ ಯೂಶಲ್ ಆಗಿ ಅದನ್ನೇ ಹ್ಯಾಂಡಲ್ ಮಾಡ್ತಾರೆ, ಥೆರಪಿನಲ್ಲೇ ಅದನ್ನು ಅಡ್ರೆಸ್ ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ. ಅದೊಂದು. ಇನ್ನೊಂದು, ಟ್ರೈನಿಂಗ್ ಇಲ್ಲದೆ ಇರೋರು ಸಿಬಿಟಿ ಮಾಡಿದಾಗ, ಬಿಕಾಸ್ ಅವರಿಗೆ ಗೊತ್ತಾಗಲ್ಲ ಪೇಷಂಟ್ ಇಂಪ್ರೂವ್ ಆಗ್ತಾ ಇದಾರೋ ಇಲ್ವೋ, ಈ ಸಮಸ್ಯೆಗೆ ಈ ಟೆಕ್ನಿಕ್ ಯೂಸ್ ಮಾಡಬೇಕೋ ಬೇಡವೋ ಅಂತ ಗೊತ್ತಿಲ್ಲದೆ ಇದ್ದಾಗ ಅಪ್ಲೈ ಮಾಡಿದಾಗ ತೊಂದರೆಗಳಾಗಬಹುದು.
0: ಈಗ ಸಿಬಿಟಿ ಮಾಡಿದ ನಂತರ ಚೇತರಿಸಿಕೊಂಡಿರೋ ಒಬ್ಬ ವ್ಯಕ್ತಿಯ ಬಗ್ಗೆ ಯಾವ್ದಾದ್ರೂ ನಿಜ ಜೀವನದ ಉದಾಹರಣೆ ಇದ್ರೆ ನೀವು ಕೊಡಬಹುದೇ?
1: ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಡೋದು ಕಷ್ಟ, ಯಾಕಂದ್ರೆ ಬಹಳಷ್ಟು ಜನ ಪೇಷಂಟ್ಸ್ ನಾವು ನೋಡ್ತಾ ಇರ್ತೀವಿ.

0: ಬಟ್ ನಾವು ನೋಡೋದ್ ಏನು ಸಾಧಾರಣವಾಗಿ ಅಂದ್ರೆ ಅವ್ರು ಯಾವ ಸಮಸ್ಯೆಗೆ ಬಂದಿರ್ತಾರೋ ಅದ್ರ ಬಗ್ಗೆ ಅವರು ಸುಮಾರು ತಿಳ್ಕೊಂಡು ಅವ್ರು ನಮ್ಗೆ ಫೀಡ್ಬ್ಯಾಕ್ ಕೊಡೋದೇನಂದ್ರೆ ಈಗ ನಾನು ಪ್ರಾಬ್ಲಮ್ಸ್ ಅನ್ನ ಎದುರಿಸಬಹುದು ಅಥವಾ ಈ ಪ್ರಾಬ್ಲಮ್ ಬಂದ್ರೆ ಈ ತರ ಮಾಡಬೇಕು ಅಥವಾ ಮುಂಚೆ ನನಗೆ ಬಹಳ ಕೋಪ ಬರ್ತಿತ್ತು ಮನೇಲಿ ಎಲ್ಲರೂ ಹೇಳ್ತಿದ್ರು ನೀನು ಬೇಗ ಸಿಟ್ಟಾಗ್ತೀಯ ಈಗ ನಾನು ಅದನ್ನ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸಬಹುದು ಅಂತ ಬಹಳ ಜನ ಹೇಳ್ತಾರೆ. ಸೊ ನಾವು ಪೂರ್ತಿ ರಿಕವರಿ ಅಂದ್ರೆ ಯಾವ ಸಮಸ್ಯೆಗೆ ಬಂದಿದಾರೋ ಅದರಲ್ಲಿ ಅವರು ಸ್ಕಿಲ್ಸ್ ಪಡೆದಿದಾರ ಮೇನ್ಲಿ ಐಡೆಂಟಿಫೈ ಮಾಡಿಕೊಂಡು ಆ ಥಾಟ್ ಪ್ರೊಸೆಸ್ನ ಆ ನಕಾರಾತ್ಮಕ ಥಿಂಕಿಂಗ್ನ ಮುಂಚಿತವಾಗಿ ರೆಕಗ್ನೈಸ್ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತಿದಾರ ಅಥವಾ ಅವರ ಇಮೋಷನ್ಸ್ ಅಥವಾ ಭಾವನೆಗಳನ್ನ ಎಷ್ಟರ ಮಟ್ಟಿಗೆ ರೆಗ್ಯುಲೇಟ್ ಮಾಡಕ್ ಆಗ್ತಿದೆ. ಸೊ ಈ ತರದ್ದು ಬಹಳಷ್ಟು ಸಿಚುವೇಶನ್ಸ್ ನಾವು ಕಂಡು ಬರ್ತೀವಿ ಸೆಷನ್ಸ್ ಅಲ್ಲಿ. ಸ್ಪೆಸಿಫಿಕ್ ಪ್ರಾಬ್ಲಮ್ ಅಂದ್ರೆ ಈಗ ಪ್ಯಾನಿಕ್ ಡಿಸಾರ್ಡರ್ ಅಂತ ಇದೆ, ಆಂಗ್ಸೈಟಿ ಬಹಳಷ್ಟು ಆಗೋಗುತ್ತೆ. ಅಂತವ್ರು ಬಹಳ ಜನ ಹೇಳಿದಾರೆ ಈಗ ನಂಗೆ ಬರ್ತಾನೆ ಇಲ್ಲ ಆಂಗ್ಸೈಟಿ, ನಾನು ಐ ಆಮ್ ಏಬಲ್ ಟು ಡೂ ಥಿಂಗ್ಸ್ ಮಚ್ ಬೆಟರ್ ಅಂತ ಹೇಳೋರು ಇದಾರೆ. ಸೊ ನನಗೆ ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಡೋದು ಬಿಕಾಸ್ ಸುಮಾರು ಜನ ಪೇಷಂಟ್ಸ್ ಬರೋದ್ರಿಂದ ಈ ಇಂಪ್ರೂವ್ಮೆಂಟ್ಸ್ ನಾವು ಸಾಧಾರಣವಾಗಿ ಪೇಷಂಟ್ಸ್ ಇಂದ ಕೇಳಬಾರ್ದು.
1: ಈಗ ಯಾರಾದರೂ ಈ ಸಿಬಿಟಿ ಸೇವೆಯನ್ನ ಪಡಿಬೇಕು ಅಥವಾ ಈ ಸಿಬಿಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು, ಯಾರನ್ನ ಸಂಪರ್ಕಿಸಬೇಕು, ದಯವಿಟ್ಟು ತಿಳಿಸಿ.
0: ಸೊ ನಿಮ್ಹಾನ್ಸ್ ಅಲ್ಲಿ ನಾವು ಸಿಬಿಟಿ ಕೊಡ್ತೀವಿ ಅಂದ್ರೆ ದಟ್ ಇಸ್ ನಮ್ಮ ಸೆಂಟರ್ ಅಲ್ಲಿ ಸಿಬಿಟಿ ಪಡಿಬಹುದು, ಡಿಪಾರ್ಟ್ಮೆಂಟ್ ಗೆ ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಪಡಿಬಹುದು. ನಿಮ್ಹಾನ್ಸ್ ಅಲ್ಲೇ ಬಂದು ಸೆಷನ್ಸ್ ಅನ್ನ ತಗೊಳ್ಬಹುದು. ನಿಮ್ಹಾನ್ಸ್ ಸೆಂಟರ್ ಫಾರ್ ವೆಲ್ಬೀಯಿಂಗ್ ಅಲ್ಲೂ ಬಹಳಷ್ಟು ಕ್ಲಿನಿಕ್ಸ್ ಅಲ್ಲಿ ಅವರು ಸಿಬಿಟಿ ಸೆಷನ್ಸ್ ಅನ್ನ ಕೇಳಿ ಅವರು ತಗೊಳ್ಬಹುದು. ಅದಲ್ಲದೆ ಬೇರೆ ಸೆಂಟರ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ ಇದ್ದು ಅಲ್ಲಿ ಟ್ರೈನಿಂಗ್ ಪಡೆದಿರೋರಿದ್ರೆ ಅವರು ವಿಚಾರಣೆ ಮಾಡಿ ಅಲ್ಲಿ ಹೋಗೋದು ಉತ್ತಮ ಅಂತ ಅನ್ಸುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ ನೋಡಿ. ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದೆ ಗೊತ್ತಾಗಲಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಪಾಲಮಿ ಸುಧೀರ್ ಅವರೇ, ಎಲ್ಲ ಕೇಳುಗರಿಗೆ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಸಿಬಿಟಿ ಅಥವಾ ಅರಿವು ಮತ್ತು ನಡವಳಿಕೆ ಚಿಕಿತ್ಸೆ ಮತ್ತು ಅದರ ಉಪಯೋಗಗಳ ಬಗ್ಗೆ ಉತ್ತಮ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್. ನೆರವು ಡಾಕ್ಟರ್ ಕೆಎಸ್ ಮೀನಾ ನಿಮ್ಹಾನ್ಸ್, ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899905524, 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.
3: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
7: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
10: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
2: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. 3 ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. 3 ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ SIR ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ SIR ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು 2 ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ CEPA ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ PMAJAY ಪೋರ್ಟಲ್ ಮತ್ತು AJAY ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ PMAJAY ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. PMAJAY ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಎರಡೂ ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ IPL T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. IPL T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ 12:00 PM.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ
5: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸುಮಧುರವಾಗಿರುವಂತಹ ಭಾವಗೀತೆಗಳು ನಿಮಗೋಸ್ಕರ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿದೆ. ಹಾಗಾದ್ರೆ ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಯಾವುದು ಅಂತ ನೀವು ನನ್ನ ಕೇಳೋದಾದ್ರೆ, ವರ್ಷಾ ಸುರೇಶ್ ಅವರು ಧ್ವನಿಯಾಗಿರುವಂತಹ, ರಂಜನಿ ಪ್ರಭು ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಚೈತ್ರ ಕಳೆದ ಮೇಲೆ ಅನ್ನುವಂತಹ ಈ ಒಂದು ಗೀತೆ ನಿಮಗಾಗಿ ಮುಳಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯ ರಚನೆಯಲ್ಲಿ ಮಂಜುಳಾ ಗುರುರಾಜ್ ಅವರು ಧ್ವನಿಯಾದಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಇಂದು ಕೆಂದಾವರೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಗೀತೆ ಸಮಯ ಆಗ್ತಾ ಇದೆ 7:56. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದ್ರೆ ವರಲಕ್ಷ್ಮಿ ಅವರು ಪೀಣ್ಯಿಂದ, ಅರುಣಾ ಮೈತ್ರಿ ಜೆಸ್ಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಉಮೇಶ್ ಅವರು ಸಿರಿಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮತ್ತೆ ಸಂದೇಶವನ್ನು ಕಳಿಸಿರುವಂತಹವರು ರಣ ಅವರು, ಧನ್ಯವಾದಗಳು ತಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಗೌರಮ್ಮ ಅವರು ಜೀವನ್ ಭೀಮಾ ನಗರದಿಂದ, ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಿ? ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಒಂದು ಬಾಲ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀವಿ. ಬಿ ಆರ್ ಛಾಯಾ ಅವರು ಧ್ವನಿಯಾಗಿರುವಂತಹ ಗಣೇಶ ಬಂಧ ಅನ್ನುವಂತಹ ಗೀತೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ನಂತರ 8:30 ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನ್ವಾಸಿ ಹಲೋ ಕರ್ನಾಟಕ ಅಂತ ಹೇಳ್ತಾ ಸದಾ ಕೇಳ್ತಾರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ದೂರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800-118430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಸ್ವಾತಿ ಅವರೇ, ಬೇಕರಿಯಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
4: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
3: ಓ, ನಿಮ್ ತರನೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 8:32 ಆಗ್ತಾ ಇದೆ. ಹಲೋ ಕರ್ನಾಟಕ ಅಂತ ಹೇಳೋದಕ್ಕೆ ನಿಮ್ಮ ಜೊತೆಯಾಗಿದ್ದೀನಿ. ಇವತ್ತಿನ ವಿಶೇಷ ಏನು, ದಿನದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಮಿಸ್ ಮಾಡದನೆ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಾಗಿರುವಂತಹ ಲವ್ ಮಾಕ್ಟೇಲ್ 3 ಚಲನಚಿತ್ರದ ಈ ಹಾಡು ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆಯಲ್ಲಿ ನಕುಲ್ ಅಭಯಂಕರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತು ಮಹನೀಯರನ್ನ ನೆನಪು ಮಾಡ್ಕೊಳ್ತಾ ಸಾಗೋಣ. ಇವತ್ತು ಜನ್ಮದಿನ ಯಾರ್ದು ಅಂತಂದ್ರೆ ರಂಗಭೂಮಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮಕ್ಕೆ ವಿಶಿಷ್ಟವಾದಂತಹ ಕೊಡುಗೆ ನೀಡಿದಂತಹ ಬಿ ಪುಟ್ಟಸ್ವಾಮಯ್ಯ ಅವರು. 1897 ಮೇ 27 ತಾರೀಕು ಬೆಂಗಳೂರಿನಲ್ಲಿ ಅವರು ಜನಿಸ್ತಾರೆ. 15 ಹೆಚ್ಚು ಕಾದಂಬರಿಗಳು, ನಾಟಕಗಳು, ಕಥಾ ಸಂಗ್ರಹಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಇನ್ನು ಕ್ರಾಂತಿ ಕಲ್ಯಾಣ ಅನ್ನುವಂತಹ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಇವರಿಗೆ ಲಭಿಸಿತ್ತು. ಇನ್ನು ಉದಯ ರವಿ, ಕಲ್ಯಾಣೇಶ್ವರ, ರೂಪಲೇಖ, ಕ್ರಾಂತಿ ಕಲ್ಯಾಣ, ಹೀಗೆ ಅನೇಕ ಕಾದಂಬರಿಗಳನ್ನು ನಾವು ಗಮನಿಸಬಹುದು. ಇನ್ನು ಗುಬ್ಬಿ ವೀರಣ್ಣ ಅವರ ಸುಭದ್ರ 1941 ಬಿಡುಗಡೆಯಾದಂತಹದ್ದು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮಲ್ಲಮ್ಮನ ಪವಾಡ 1969 ಬಿಡುಗಡೆಯಾಯಿತು. ಈ ಸಿನಿಮಾಗಳು ಪುಟ್ಟಸ್ವಾಮಯ್ಯ ಅವರ ಕಾದಂಬರಿ ಆಧರಿಸಿದಂತಹ ಸಿನಿಮಾಗಳು. ಇವತ್ತು ಬಿ ಪುಟ್ಟಸ್ವಾಮಯ್ಯ ಅವರನ್ನ ನೆನಪು ಮಾಡಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಮದನ ಮನ ಮೋಹಿನಿ ಅನ್ನುವಂತಹ ಗೀತೆ ವಿಜಯಪ್ರಕಾಶ್ ಅವರು ಧ್ವನಿಯಾಗಿದ್ದಾರೆ. ಕಾಂತಾರ ದಿ ಲೆಜೆಂಡ್ ಚಾಪ್ಟರ್ 1 ಚಲನಚಿತ್ರದ ಹಾಡು ಅನನ್ಯ ಭಟ್ ಮತ್ತು ಸಂಗಡಿಗರು ಸಹ ಧ್ವನಿಗೊಳಿಸಿದ್ದಾರೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ರಚನೆಯಲ್ಲಿ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಉಪಾಧ್ಯಕ್ಷ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್, ರಕ್ಷಿತಾ ಸುರೇಶ್ ಮತ್ತೆ ಜೊತೆಗೆ ವಿಜಯಪ್ರಕಾಶ್ ಅವರು ಸಹ ಈ ಒಂದು ಹಾಡಿಗೆ ದನಿಯಾಗಿದ್ರು. ಅರ್ಜುನ್ ಎ ಪಿ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಇವತ್ತಿನ ದಿನದ ವಿಶೇಷ ಏನು ಅಂತ ಕೇಳೋದಾದ್ರೆ, ಮೇ ತಿಂಗಳ ಕೊನೆಯ ಬುಧವಾರ ಜಗತ್ತಿನಾದ್ಯಂತ ವಿಶ್ವ ನೀರು ನಾಯಿ ದಿನ, ವರ್ಲ್ಡ್ ವಾಟರ್ ಡೇ ಅಂತ ಆಚರಿಸಲಾಗುತ್ತೆ. ಅತ್ಯಂತ ಚುರುಕಾಗಿರುವಂತಹ, ಯಾವಾಗಲೂ ಸಹ ಆಟದ ಮೂಡ್ನಲ್ಲೇ ಇರುವಂತಹ, ಪರಿಸರ ವ್ಯವಸ್ಥೆಯ ಪ್ರಮುಖ ಕೊಂಡಿಯಾಗಿರುವಂತಹ ನೀರು ನಾಯಿಗಳ ಸಂರಕ್ಷಣೆ ಮತ್ತು ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನವನ್ನಾಗಿ ಈ ದಿನವನ್ನು ಮೀಸಲಿಡಲಾಗಿದೆ. ಈ ದಿನದ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ಹೇಳೋದಾದರೆ, ಇಂಟರ್ನ್ಯಾಷನಲ್ ಅಟರ್ ಸರ್ವೈವಲ್ ಫಂಡ್ IOSF ವತಿಯಿಂದ ಆರಂಭವಾಗಿರುವಂತಹ ಈ ದಿನ ಜಗತ್ತಿನಲ್ಲಿರುವಂತಹ 13 ವಿಶಿಷ್ಟ ನೀರು ನಾಯಿ ಪ್ರಭೇದಗಳನ್ನು ರಕ್ಷಿಸುವಂತಹ ಗುರಿಯನ್ನು ಹೊಂದಿರುವಂತಹದ್ದು. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಕಾವೇರಿ, ಕಪಿಲಾ ಮತ್ತು ತುಂಗಭದ್ರಾ ನದಿ ಪಾತ್ರಗಳಲ್ಲೂ ಸಹ ನೀರು ನಾಯಿಗಳು ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ನದಿ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆ ಆರೋಗ್ಯಕರವಾಗಿದೆ ಅಂತ ಸೂಚಿಸೋದಕ್ಕೆ ಈ ಜೀವಿಗಳ ಪಾತ್ರ ಬಹಳ ದೊಡ್ಡದಾಗಿರುವಂತಹದ್ದು. ಈ ನೀರು ನಾಯಿಗಳ ಸಂರಕ್ಷಣೆ ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳಿ ಅನ್ನುವಂತಹ ಒಂದು ವಿಷಯವನ್ನು ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕಾಯಾಶ್ಕೇರ್ ಅವರು ಧ್ವನಿಯಾಗಿರುವಂತಹ ಚಿನ್ನಮ್ಮ ಚಿನ್ನಮ್ಮ ಅನ್ನುವಂತಹ ಗೀತೆ ಫ್ರಮ್ ಕೃಷ್ಣಂ ಪ್ರಣಯ ಸಖಿ ಚಲನಚಿತ್ರದ ಹಾಡು. ಇಂದು ನಾಗರಾಜ್ ಅವರು ಸಹ ದನಿಗೂಡಿಸಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, 8:55 ಆಗ್ತಾ ಇದೆ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ. ಈಗ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದ್ರೆ, ನಂಜುಂಡಸ್ವಾಮಿಯವರು ಯಶವಂತಪುರ ಬೆಂಗಳೂರಿನಿಂದ ನಮಸ್ಕಾರ ಸರ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಲಮಾಚನ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಳಗಿನ ಶುಭೋದಯಗಳು ಸರ್, ಕಾಫಿ ಆಯ್ತಾ ಅಂತ ಸುಧಾ ಅವರು ಬೂದಿಹಾಳಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಆಯಿತು, ನಿಮ್ದಾಯ್ತಾ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಿದ್ದಾರೆ. ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಕ ಟಿ ಅನಂತಕುಮಾರ್ ಫ್ಯಾಮಿಲಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮ 9 ಸರಿಯಾಗಿ ಆರಂಭವಾಗುತ್ತೆ. ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ, ಸಖತ್ ಸಾಂಗ್ನಲ್ಲಿ. ಈಗ ಸದ್ಯಕ್ಕೆ ಸಖತ್ ಆಗಿರುವಂತಹ ಇನ್ನೊಂದು ಸಾಂಗ್ ಬರ್ತಾ ಇದೆ, ವಾಸುಕಿ ವೈಭವ್ ಅವರು ಧ್ವನಿಯಾಗಿರುವಂತಹ ಈ ಹಾಡು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ ರಚನೆಯಲ್ಲಿ ವಾಸುಕಿ ವೈಭವ್ ಅವರದ್ದೇ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
2: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
5: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
6: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
9: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
10: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
11: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
10: ಹಾಡದಿದ್ದರೆ ನನ್ನ ಹಾಡು ಕೇಳು.
12: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
9: ಏನ್ ಮಾಡ್ಲಿ?
11: ಏನ್ ಮಾಡ್ಲಿ?
12: ಏನ್ ಮಾಡ್ಲಿ?
13: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
11: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
13: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
14: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:04. ಎಸ್, ಇದು ಸಖತ್ ಸಾಂಗ್ಸ್ ಅಂತ ಹೇಳುವಂತಹ ಸಮಯ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ಕೇಳುವಂತಹ ಸಮಯ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಿಮಗೆಲ್ಲ ಗೊತ್ತಲ್ವಾ? ಹೌದು, 9480901013 9480901013 ಈ ನಂಬರ್ ಗೆ ನಿಮ್ಮ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿ ಅಂತ ಹೇಳೋದಕ್ಕಿಂತ ಮುಂಚೆನೆ ತುಂಬಾ ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಅಜಯ್ ಚಲನಚಿತ್ರದ ರಾಮ ಅಂತ ಕೃಷ್ಣ ಅಂತ ಅನ್ನುವಂತಹ ಈ ಒಂದು ಗೀತೆ. ಶಂಕರ್ ಮಹಾದೇವನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ, ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಜೊತೆಗೆ ಸಂದೇಶವನ್ನು ಸಹ ಕಳಿಸ್ತಾರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

9:11 ಆಗ್ತಾ ಇದೆ ಸ್ನೇಹಿತರೆ. ಇದುವರೆಗೂ ಶಂಕರ್ ಮಹಾದೇವನ್ ವರ್ಧನೆಯಾಗಿರುವಂತಹ ಅಜಯ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳಿದ್ರಿ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಆಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಮಯ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಶ್ರೀಧರ, ಪದ್ಮ, ಪನ್ನಗಟ್ಟಿ, ಅನಂತಕುಮಾರ್ ಅವರು. ಇನ್ನು ಒಂದೇ ಗುರಿ ಚಲನಚಿತ್ರದ ಹಾಡಿಗೋಸ್ಕರ ವಿಲಿಯಂ ಪರ್ಲಡ್ಕ ಅವರು ಪುತ್ತೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಲೀಲಾ ಶ್ರೀಲೈಲ ತೇಲಿ ಆದಿತ್ಯ ತೇಲಿ ಮತ್ತು ಮನೆಯವರು. ಇನ್ನು ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 982. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚಂದ್ರಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು. ಸಗತ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಹಾಯ್ ಹಲೋ ಆಕಾಶವಾಣಿ ಬೆಂಗಳೂರು, ಬೆಳಗಾವಿಯಿಂದ ಸವಿತಾ, ವೇದಾ, ವಿನೋದ್ ಕುಟುಂಬದವರು ಸಂದೇಶವನ್ನು ಕಳಿಸ್ತಾ ಇದ್ವಿ. ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದರು. ಎಚ್ ಪಿ ಜಯರಾಮೂರು ರಾಜಾಜಿನಗರದಿಂದ, ವಿನಯ್, ಪವಿತ್ರ ಮತ್ತು ನಾಗರತ್ನ ಅವರು ವಿನೋಬನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು, ಸರ್ ನಮಗೋಸ್ಕರ ಒಂದು ಹಾಡಬೇಕಲ್ಲ ಅಂತ ಹೇಳ್ತಿದ್ದಾರೆ. ಆನೇಕಲ್ಲಿಂದ ಶಂಕರಮಠದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಶಂಕರ್, ವೇದವತಿ ಮತ್ತು ತನ್ಮಯ್ ಅವರು. ಕಸ್ತೂರಿ ನಿವಾಸ ಚಲನಚಿತ್ರದ ಹಾಡಿಗೋಸ್ಕರ ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ, ನಮಸ್ಕಾರ ಸರ್, ಹೇಗಿದ್ದೀರಿ, ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ ಮತ್ತಷ್ಟು ಸಂದೇಶಗಳ ಕಡೆಗೆ ನೋಡೋಣ. ಯಾವೆಲ್ಲ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡಿದಿರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹ ಈ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ವೃದ್ಧನಿಯಾಗಿರುವಂತಹ ಕ್ಯಾಪ್ಟನ್ ಚಲನಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ ಇದೆ. ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ಸಖತ್ ಸಾಂಗ್ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದುವರೆಗೂ ಕೇಳಿದಂತಹ ಗೀತೆ ಮೇಯರ್ ಪುಂದ್ ಮುತ್ತಣ್ಣ ಚಲನಚಿತ್ರದ ಹಡುಪಿ ವಿಶ್ರೀನಿವಾಸ ಅವರು ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಸರ್ ಅಂತ ವೇದವತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಸಿಂಧನೂರಿನಿಂದ ಆನಂದ್ ವಾಧೋನಿ ಅವರು ನಮಸ್ಕಾರ ಸರ್ ಅಂತ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ರೋಹಿತ್ ಅವರು ದಾಸನಪುರ ಇಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರಾಜು, ಪ್ರತೀಕ್ಷಾ, ಅನುರಾಧ, ಪ್ರೀತಿ, ಭಾರತಿ, ಆರಾಧ್ಯ, ಗೋವಿಂದಾಯ ನಮಃ ಚಲನಚಿತ್ರದ ಹಾಡಿಗೋಸ್ಕರ. ಇನ್ನು ಜಿನ ಜಿನಗೋ ಜೇನಾಹನಿ ಈ ಒಂದು ಗೀತೆ ಬೇಕು ಅಂತ ಬೆಳಗಾವಿಯಿಂದ ಪ್ರಸಾದ್ ಲಕ್ಮೋಜಿಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಬ್ರಹ್ಮಣಿ ಪಿಲ್ಲಿಕುಂಟೆ ಇಂದ ಶುಭೋದಯ ಅಂತ ಹಗರಿಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಅವರು. ಜೊತೆಗೆ ನಮ್ಮ ರಾಯಚೂರಿನಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ಚಿತ್ರದ ಟೈಟಲ್ ಸಾಂಗನ್ನ ಪ್ಲೇ ಮಾಡಿ ಅಂತ ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿನ ಒಂದು ಹವಾಮಾನ ಪರಿಸ್ಥಿತಿಯನ್ನು ನಮಗೂ ಸಹ ತಿಳಿಸ್ಕೊಟ್ಟಿದ್ದಕ್ಕೆ. ಗೀತಾ ನಾಗಪ್ಪ, ಪವನ್ ರೋಹಿತ್, ತೇಜಸ್ವಿನಿ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸಿದರೆ, ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿ ನಗರ ಇಂದ, ರವಿ ಎಂ ಎಚ್ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ ನಮಸ್ಕಾರ ಅಂತ ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಅಂತ ನಾಗರಾಜಯ್ಯ ಗುಡ್ಡದ ನೇರಲೆಕೆರೆ ಹೊಸದುರ್ಗ ತಾಲೂಕಿನಿಂದ, ಷಣ್ಮುಖ ಹಳೇಬಾತಿ ಗ್ರಾಮ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹ ಗೀತೆ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಅನ್ನುವಂತಹ ಗೀತೆ ನಿಮ್ಮ ಕಾಮನವಿಲಿನಲ್ಲಿ ಈಗ ಮೂಡ್ತಾ ಇದೆ. ಹರಿಣಿ ಮತ್ತೆ ಸಂಗಡಿಗರು ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ದೇವ ಅವರ ಸಂಗೀತ ಸಂಯೋಜನೆಯಲ್ಲಿ ಸೈನಿಕ ಚಲನಚಿತ್ರದ ಹಾಡು. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480901013 9489101013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ ಹಾಡು ನಿಮಗಾಗಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿಕೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಏನೋ ರಂಗಪ್ಪ, ಕೋಟಿಗೆಲ್ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ ಆಗ್ತದೆ 9:35 ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಫ್ರಮ್ ಸಂಯುಕ್ತ, ಯಾವ ಊರಲ್ಲಿ ಏನ್ ಫೇಮಸ್ ಅಂತಂದ್ರೆ ಈ ಒಂದು ಸಾಂಗ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಜೀವದೇಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಎಸ್, ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಶುಭ ಮುಂಜಾನೆ ಅಂತ ಸದಾನಂದ ಬಂಟ್ವಾಳದಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ, ರೂಪಾ ಲಕ್ಷ್ಮೀಕಾಂತ್ ತೇಜಸ್ವಿನಿ ಯಶವಂತ್ ಸುಮಲತಾ ಚಂದನ ಕುಂಟೆಯಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಜೊತೆಗೆ ಗೋಬಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ಬಿಟಿಎಂ ಲೇಔಟಿಂದ ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಲಿಂಗಪುರದಿಂದ ಸಲ್ಮಾನ್ ಬನಹಟ್ಟಿ, ಇರ್ಫಾನ್ ಬನಹಟ್ಟಿ, ಜುನೈದ್ ಸರ್ಫರಾಜ್ ಅವರು, ಥ್ಯಾಂಕ್ ಯು, ಧನ್ಯವಾದಗಳು ತಮಗೆ. ಇನ್ನು ಗುಡ್ ಮಾರ್ನಿಂಗ್ ಸರ್ ಅಂತ ಬೆಳಗಾವಿಯಿಂದ ಸಂತೋಷ್ ಧೂಪನಾಳ್ ಅವರು, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತ್ಯಾಗರಾಜ್ ಅಂಬಿಕಾ, ನಿಶ್ಚಿಕ್ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ, ಪಂಜಯನಹಟ್ಟಿ ಗ್ರಾಮ, ಭರಮಸಾಗರ, ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 655 ರಾಘವೇಂದ್ರ ಅವರು, ಧನ್ಯವಾದಗಳು. ನಾಗೇಶ್, ದೀಪಾ, ಋತ್ವಿಕ್, ಜಾರ್ವಿಕ್, ಕೆಸಗೋಡಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಿಂಧನೂರಿನಿಂದ ಆನಂದ್ ಆಧೋನಿ ಅವರು, ನಾರದ ವಿಜಯ ಚಲನಚಿತ್ರದ ಹಾಡಿಗೋಸ್ಕರ, ಯಶಸ್ವಿನಿ ಗಿರ್ಜಮ್ಮ, ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ, ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಇನ್ನು ಕೋಲಾರ ಮುಳವಾಡಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ರಾಚಯ್ಯ ಎಂ ಹಿರೇಮಠ್ ಅವರು, ಕೋಲಾರ, ಧನ್ಯವಾದಗಳು ತಮಗೆ. ಮತ್ತಷ್ಟು ಸಂದೇಶಗಳ ಕಡೆಗೆ ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ ಹಾಡುಗಳನ್ನು ಕೇಳೋಣ. ಕೋಗಿಲೆಯೇ ಕ್ಷೇಮವೇ ಅಂತ ಕೇಳುವಂತಹ ಸಮಯ ಇದು. ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮಣ್ಣಿನ ದೋಣಿ ಚಲನಚಿತ್ರದ ಹಾಡು. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಸಂದೇಶವನ್ನು ಕಳಿಸಿ ವಾಟ್ಸಪ್ ಸಂದೇಶ 9480901013 9409091013 ಈ ಸಂಖ್ಯೆಗೆ.

ಯಜಮಾನ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ರಾಜೇಶ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀರಿ ಅಂತ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನು ಕಳಿಸಿದ್ರು. ರಣರಂಗ ಚಲನಚಿತ್ರದ ಹಾಡಿಗೋಸ್ಕರ ಒಂದು ಸಂದೇಶ ಬಂದಿದೆ. ಚಂದ್ರಶೇಖರ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಸತೀಶ್ ಎನ್ಎಚ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಲಾಡಿ ರಂಗ ಚಲನಚಿತ್ರದ ಹಾಡಿಗೋಸ್ಕರ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ಗುಡ್ ಮಾರ್ನಿಂಗ್ ಅಂತ ತುರಹಳ್ಳಿಯಿಂದ ಸುಗುಣ ಅವರು ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರೂಪಾ ಭೈರಪ್ಪ ಮೈಸೂರು ರೋಡ್ ಬೆಂಗಳೂರಿನಿಂದ. ಎನ್ಆರ್ ಪುರ ಬಲರಾಮ ನಾಗವೇಣಿ ಅಚ್ಯುತ ತರುಣ್ ತನುಶ್ರೀ ಅವರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ನಮಸ್ಕಾರ ಸರ್ ಅಂತ. ವೇದಾಂತರಾಜ್ ವಿಶ್ವಾಸರಾಜ್ ಅಂಬಿಕಾ ರಾಘವೇಂದ್ರ ರಾಮದುರ್ಗ ರಾಯಚೂರು ಜಿಲ್ಲೆಯಿಂದ. ಜೊತೆಗೆ ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗಣೇಶ್ ಶಿರೋಳ ಸಹನಾ ಪ್ರೀತಮ್ ಪೂರ್ವಿಕ್ ಶ್ರೇನಿಕ್ ರನ್ನ ಬೆಳಗಲಿಯಿಂದ. ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಸರ್ ಅಂತ. ಐನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಜ್ ರುಬಿನಾ, ಜುನಾದ್ ಅಂಜುಮ್ ಅರಿಯಾ, ಹುಮೇರಾ ಸಲ್ಮಾನ್ ಮತ್ತು ಶೀಮಾ ಅವರು. ಸಿದ್ದಪ್ಪ ಬಾಗತಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ

ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಬಾನನ್ನ ಪ್ರೀತಿಸು ಚಲನಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ರುದ್ರಮೂರ್ತಿ ಶಾಸ್ತ್ರಿ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ.

ಬೋಲ್ತೀನಿ ಅಷ್ಟು ಚೆನ್ನಾಗಿ ಹಾಡನ್ನ ಕೇಳಿಸ್ಕೊಂಡು ನಾನು ಸಹ ಎಂಜಾಯ್ ಮಾಡ್ತಾ ಇದ್ದೀನಿ. 9:54 ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತು ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ಲ, ನೀವು ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ಪ್ರಸಾರ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಾಳೆಯೂ ಸಹ ಕಾರ್ಯಕ್ರಮ ಇರುತ್ತೆ, ಪ್ರತಿ ದಿನ ಸಖತ್ ಸಾಂಗ್ಸ್ಗಳನ್ನ ನೀವು ಕೇಳಬಹುದು ಸಂದೇಶವನ್ನ ಕಳಿಸೋದ್ರ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿನಿ ಚಿಟ್ಟೆ 10 ಗಂಟೆಗೆ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ನಿಮಗಾಗಿ ನಾಗರ ಬಯಲು ಚಲನಚಿತ್ರದ ಹಾಡು, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ವಿಜಯ ನರಸಿಂಹ ಅವರ ಸಾಹಿತ್ಯ ರಚನೆಯಲ್ಲಿ, ಇಳಿಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ನಾನೇ ಹಾಡಲೆ ಅನ್ನುವಂತಹ ಈ ಒಂದು ಗೀತೆ ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ. ಸದಾ ಕೇಳ್ತಾರಿ, ಕೇಳಿಸ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
1: ಶಭಾಷ್ ಮಗನೇ,
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಬಾನಲ್ಲಿ
5: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
6: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
5: ಬಾನುಲಿಯಲ್ಲಿ
4: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
5: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
4: ಟ್ಯೂನ್ ಮಾಡಿ 101.3 ಎಫ್ಎಂ.
7: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:02. ತಮ್ಮೆಲ್ಲರಿಗೂ ಸಹ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇರುವಂತಹ ವಿಷಯಗಳೇನು, ಸಿನಿಮಾಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳೇನು ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಮಿಸ್ ಮಾಡದನೆ ಕಾರ್ಯಕ್ರಮವನ್ನು ಕೇಳ್ತಾರೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನವೀನ್ ಮಾಧವನ್ ಅವರು ಧ್ವನಿಯಾಗಿರುವಂತಹ ವಿಷ್ಣುವರ್ಧನ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

ಒಂದು ಜೋಶ್ ಭರಿತವಾಗಿರುವಂತಹ ಗೀತೆಯೊಂದಿಗೆ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮ ಆರಂಭವಾಗಿದೆ. ಸ್ನೇಹಿತರೆ, ಸಿನಿಮಾ ರಂಗದಲ್ಲಿ ಉಂಟಾದಂತಹ ಪ್ರಮುಖವಾದಂತಹ ಸಂಗತಿಗಳಾಗಿರ್ಬೋದು, ಸಂದರ್ಭಗಳಾಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮ ಮುಂದುವರಿತಾ ಇದೆ. ಕವಿರತ್ನ ಕಾಳಿದಾಸ ಚಿತ್ರದ ಸಂದರ್ಭವನ್ನು ನಾವೀಗ ನೆನಪು ಮಾಡಿಕೊಳ್ಳೋಣ. ಏನಪ್ಪ ಅದು ಅಂತಂದರೆ, ಈ ಚಿತ್ರದ ಪ್ರಮುಖ ಪಾತ್ರವಾಗಿದ್ದಂತಹ ಭೋಜರಾಜನ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿ ಅವರನ್ನು ವರದಪ್ಪ ಅವರು ಆಯ್ಕೆ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಅವರು ಮದ್ರಾಸಿನ ಸ್ಟುಡಿಯೋದಲ್ಲಿ ಚಿತ್ರದ ಚಿತ್ರೀಕರಣ ನಡೀತಾ ಇರುತ್ತೆ. ಅದೇ ಸ್ಟುಡಿಯೋದ ಪಕ್ಕದ ಇನ್ನೊಂದು ಫ್ಲೋರ್ನಲ್ಲಿ ಎನ್ ಟಿ ರಾಮರಾವ್ ಅವರ ವೈಯಾರಿ ಭಾಮುಲು ವಂಗಲಮಾರಿ ಬರ್ತಲು ಅನ್ನುವಂತಹ ಒಂದು ತೆಲುಗು ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಬಿಡುವಿನ ವೇಳೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ಎನ್ ಟಿ ರಾಮರಾವ್ ಅವರು ಭೋಜರಾಜನ ಪಾತ್ರವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ವಿಚಾರಿಸ್ತಾರೆ. ಆಗ ಶ್ರೀನಿವಾಸ ಮೂರ್ತಿಯವರ ಹೆಸರು ಕೇಳಿಬರುತ್ತೆ. ಆಗ ಎನ್ ಟಿ ಆರ್ ಅವರು ಶ್ರೀನಿವಾಸ ಮೂರ್ತಿಯವರನ್ನ ಭೇಟಿ ಮಾಡಿ ತೆಲುಗಿನಲ್ಲಿ ಕಾಳಿದಾಸನ ಪಾತ್ರವನ್ನು ನಾಗೇಶ್ವರ ರಾವ್ ಅವರು ಮಾಡಿದರು, ಇನ್ನು ಭೋಜರಾಜನ ಪಾತ್ರವನ್ನು ರಂಗರಾಯರು ನಿರ್ವಹಿಸ್ತಾ ಇದ್ದಾರೆ, ಅಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ನೀವು ಕನ್ನಡದಲ್ಲಿ ಮಾಡ್ತಾ ಇದ್ದೀರಿ, ಒಳ್ಳೆಯದಾಗಲಿ ಅಂತ ಹರಸಿ ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಂಡು ಹೋಗಿದ್ರಂತೆ. ಈ ಒಂದು ನೆನಪನ್ನು ಶ್ರೀನಿವಾಸ ಮೂರ್ತಿಯವರು ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ರು. ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಕುರಿ ಕೋಳಿನ ಕುಯ್ಯಂಗಿಲ್ಲ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ತೊಂದರೆ ಇಲ್ಲ, ಇವತ್ತು ಬುಧವಾರ ಕುಯ್ಯಬಹುದು. ಜೋಗಯ್ಯ ಚಲನಚಿತ್ರದ ಹಾಡು, ಕೈಲಾಶ್ ಕೇರ್ ಮತ್ತು ಶ್ರೇಯಾ ಘೋಷಾಲ್ ವಿಜಯ ಪ್ರಕಾಶ್ ಅವರ ಧ್ವನಿಯಾಗಿರುವಂತಹ ಗೀತೆ, ಪ್ರೇಮ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್

0: ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, 10:20 ಆಗ್ತಾ ಇದೆ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಿನಿಮಾ ಸಂಗತಿಗಳು ತುಂಬಾ ಆಸಕ್ತಿದಾಯಕವಾಗಿರುವಂತಹ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೆ. ಗುರುಸ್ವಾಮಿ ಅವ್ರ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ವಾ? ಜೂನಿಯರ್ ನರಸಿಂಹರಾಜು ಅಂತಂದ್ರೆ ನೆನಪಾಗ್ಬೋದಲ್ವಾ? ಎಸ್, ಖಂಡಿತವಾಗ್ಲೂ. ಇವತ್ತು ಈಗ ಸದ್ಯಕ್ಕೆ ಅವರ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಮೈಸೂರಿನಲ್ಲಿ ನರಸಿಂಹರಾಜು ಅವರ ಶೂಟಿಂಗ್ ನಾಟಕಗಳಿದ್ರೆ ಗುರುಸ್ವಾಮಿ ಅವರು ತಪ್ಪದೆ ಹಾಜರಾಗ್ತಾ ಇದ್ರಂತೆ. ಬಹುಶಃ ನರಸಿಂಹರಾಜು ಅವರಿಗೆ ಅತಿ ಹೆಚ್ಚು ಪತ್ರಗಳನ್ನ ಬರೆದಿದ್ದು ಕೂಡ ಇವರೇ ಇರಬೇಕು. ಅದಕ್ಕೋಸ್ಕರನೇ ನರಸಿಂಹರಾಜು ಅವರಿಗೆ ಗುರುಸ್ವಾಮಿ ಅವರನ್ನ ಕಂಡ್ರೆ ಅಪಾರವಾದಂತಹ ಪ್ರೀತಿ ಇತ್ತಂತೆ. ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತಂತಹ ಗುರುಸ್ವಾಮಿ ಅವರನ್ನ ನರಸಿಂಹರಾಜು ಅವರು ತಮ್ಮೊಂದಿಗೆ ಕರೆದೊಯ್ತಾ ಇದ್ರು. ಮುಂದೆ ಅವರೇ ಜೂನಿಯರ್ ನರಸಿಂಹರಾಜು ಅಂತ ನಾಮಕರಣ ಮಾಡಿ ಸಿನಿಮಾಗಳಲ್ಲಿ ಅವಕಾಶವನ್ನು ಸಹ ಮಾಡಿಕೊಡ್ತಾರೆ. ಇನ್ನು ಗುರುಸ್ವಾಮಿ ಅವರಿಗೋಸ್ಕರನೇ ನರಸಿಂಹರಾಜು ಅವರು ಪಕ್ಕಾ ಕಳ್ಳ ಅನ್ನುವಂತಹ ಒಂದು ಚಿತ್ರದಲ್ಲಿ ಗೌರವ ಪಾತ್ರವನ್ನು ನಿರ್ವಹಿಸ್ತಾರೆ. ತಾವೂ ಬೆಳೆದು ತಮ್ಮವರನ್ನು ಬೆಳೆಸೋದಕ್ಕೆ ಇದೊಂದು ಪ್ರಮುಖವಾದಂತಹ ಉದಾಹರಣೆ ಅಂತಲೇ ಹೇಳಬಹುದು. ಜೂನಿಯರ್ ನರಸಿಂಹರಾಜು ಅವರು ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವಂತಹದನ್ನ ನಾವು ಸಹ ಗಮನಿಸಬಹುದು ಅಲ್ವಾ? ಎಸ್, ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ರೋಮಿಯೋ ಚಲನಚಿತ್ರದ ಈ ಒಂದು ಹಾಡು ಶಮಿತಾ ಮಲ್ನಾಡ್ ಮತ್ತು ಸುಮಾ ಶಾಸ್ತ್ರಿ ಅವರು ಧ್ವನಿಯಾಗಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ

0: ಅಂತಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.

0: ನುಡಿದಂತೆ ನಡೆದ ಮೂರು ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಆಕಾಶವಾಣಿ
2: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:30, ಅರ್ಧ ಗಂಟೆಯನ್ನ ಕ್ರಮಿಸಿದ್ವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಿನಿಮಾ ರಂಗದ ಕೆಲವೊಂದು ವಿಶೇಷವಾಗಿರುವಂತಹ ಘಟನೆಗಳು, ಸಂಗತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಪೋಷಕ ಪಾತ್ರಗಳಿಗೆ ಜೀವ ತುಂಬಿದಂತಹ ಕಲಾವಿದರ ಪಟ್ಟಿಯಲ್ಲಿ ಶಂಕನಾದ ಅರವಿಂದ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿರುವಂತಹದ್ದು. ಕಾಶಿನಾಥ್ ಅವರ ನಿರ್ದೇಶನದ ಅಪರೂಪದ ಅತಿಥಿಗಳು ಚಿತ್ರದಲ್ಲಿ ದೊರೆತಂತಹ ಆಕಸ್ಮಿಕ ಅವಕಾಶ ಸಿನಿಮಾ ರಂಗದ ಬಾಗಿಲನ್ನ ಅವರಿಗೋಸ್ಕರ ತೆರೆಯುತ್ತೆ. ಇನ್ನು ಜಗ್ಗೇಶ್ ಅವರು ಅಭಿನಯಿಸಿರುವಂತಹ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಚಿತ್ರದಲ್ಲಿ ಅರವಿಂದ್ ಅವರದ್ದು ಒಂದು ಚಂದದ ಪಾತ್ರ ಇದೆ. ಅದರಲ್ಲಿ ಅವರ ಹೆಸರು ಮ್ಯಾನೇಜರ್ ಕೃಷ್ಣ ಅಂತ. ಹಳ್ಳಿ ಹುಡುಗನ ಪಾತ್ರದಲ್ಲಿದ್ದಂತಹ ಜಗ್ಗೇಶ್ ಅವರು ಮುದ್ದೆ ಊಟ ಮಾಡುವಂತಹ ದೃಶ್ಯ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಒಂದು ಮುದ್ದೆ ಹೋಟೆಲ್ನಲ್ಲಿ ಚಿತ್ರೀಕರಣ ನಡೀತಾ ಇರುತ್ತೆ. ಆ ದೃಶ್ಯದಲ್ಲಿ ಜಗ್ಗೇಶ್ ಅವರು ತಾವೂ ಮುದ್ದೆ ತಿಂದು ಅರವಿಂದ್ ಅವರಿಗೂ ಸಹ ತಿನ್ನಿಸೋದಕ್ಕೆ ಮುಂದಾಗ್ತಾರೆ. ಅರವಿಂದ್ ಅವರಿಗೆ ಮುದ್ದೆ ತಿಂದು ಅಭ್ಯಾಸ ಇರಲಿಲ್ವಂತೆ, ರೂಢಿ ಇರಲಿಲ್ವಂತೆ. ಒಂದೇ ಸಲ ಮುದ್ದೆಯನ್ನು ಬಾಯಿಗೆ ತುರುಕ್ತಿದ್ದ ಹಾಗೆ ಜೀವ ಬಾಯಿಗೆ ಬಂದಂಗಾಯ್ತಂತೆ. ಕಟ್ ಹೇಳ್ತಿದ್ದ ಹಾಗೆ ನಿರ್ದೇಶಕರು ಬಾಯಿಯಿಂದ ಮುದ್ದೆ ತೆಗೆಯೋದಕ್ಕೆ ಹರಸಾಹಸವನ್ನೇ ಮಾಡಿದ್ರಂತೆ. ಎಸ್, ಇದನ್ನು ಹಂಚಿಕೊಳ್ತಾರೆ ಶಂಕನಾದ ಅರವಿಂದ್ ಅವರು ಒಂದು ಸಂದರ್ಶನದಲ್ಲಿ. ಇದೇ ರೀತಿಯಂತಹ ಮತ್ತಷ್ಟು ಮಾಹಿತಿ ಸಿಗುತ್ತೆ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಮಿಸ್ ಮಾಡದನೇ ಕಾರ್ಯಕ್ರಮವನ್ನು ಕೇಳ್ತಾ ರೀ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಟಿಪ್ಪು ಅವರು ಕೇಳ್ತಾ ಇದ್ದಾರೆ, ಏನ್ ಸಮಾಚಾರ ರೀ ಅಂತ. ಹೌದು, ಜಾನು ಚಲನಚಿತ್ರದ ಈ ಹಾಡು ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ. ಸದಾ ಕೇಳ್ತಾ ರೀ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

0: ಬುಡ್ಲಾ ಮಂಡ್ಯಾರ ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್ ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ್ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ.

0: ಅಲ್ಲ.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:45. ಸಿನಿಮಾ ಸಂಗತಿಗಳು, ಸಿನಿಮಾದ ವಿಶೇಷ ಸಂಗತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಶಂಕರ್ ನಾಗ್ ಅವರ ನಿರ್ದೇಶನದ 1 ಮುತ್ತಿನ ಕಥೆ ಚಿತ್ರದ ಸಂದರ್ಭ ಇದು. ಬೆಳಗ್ಗೆ

ಆರು ಗಂಟೆಗೆ ದೊಡ್ಡಣ್ಣ ಅವರು ಶೂಟಿಂಗ್ಗೆ ರೆಡಿಯಾಗಿ ಕೂತಿದ್ರಂತೆ. ಆಗ ಅಲ್ಲಿದ್ದಂತಹ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಬಾಲಣ್ಣ ಅವರನ್ನ ಎಬ್ಬಿಸುವಂತಹ ಜವಾಬ್ದಾರಿ ದೊಡ್ಡಣ್ಣ ಅವ್ರಿಗೆ ವಹಿಸ್ತಾರೆ. ಆಗ ದೊಡ್ಡಣ್ಣ ಅವರು ಬಾಲಣ್ಣ ಬಾಲಣ್ಣ ಅಂತ ಕರೆದು ಅವರ ಮೈ ಮುಟ್ಟಿ ಎಬ್ಬಿಸೋಕೆ ಮುಂದಾಗ್ತಾರಂತೆ. ನಿದ್ದೆಗಣ್ಣಲ್ಲಿ ಇದ್ದಂತಹ ಬಾಲಣ್ಣ ಅವರು ದೊಡ್ಡಣ್ಣ ಅವರ ಕೆನ್ನೆಗೆ ರಪ್ ಅಂತ ಬರೆಸ್ತಾರಂತೆ. ಒದೆ ತಿಂದು ಕೋಪದಲ್ಲಿದ್ದಂತಹ ದೊಡ್ಡಣ್ಣ ಅವರು ಇಡೀ ದಿನ ಬೇಜಾರಲ್ಲಿದ್ದರು. ಅಷ್ಟೇ ಅಲ್ಲ, ಬಾಲಣ್ಣ ಅವ್ರನ್ನ ಮಾತಾಡಿಸೋದಕ್ಕೆ ಹೋಗಿಲ್ವಂತೆ ಇಡೀ ದಿನ. ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಣ್ಣ ಅವ್ರು ಹೊಡೆದ್ರು ಅಂತ ದಯವಿಟ್ಟು ಬೇಜಾರಾಗಬೇಡ, ಅವ್ರ ಕೈಲಿ ಒದೆ ತಿಂದವರೆಲ್ಲ ಉದ್ಧಾರ ಆಗಿದ್ದಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ರಂತೆ. ಆಮೇಲೆ ದೊಡ್ಡಣ್ಣ ಅವರು ಬಾಲಣ್ಣ ಅವರ ಬಳಿ ಹೋಗಿ ಬೆಳಗ್ಗೆಯಿಂದ ಮಾತಾಡ್ಸೋ ಇದಕ್ಕೆ ತಪ್ಪಾಯಿತು ಅಂತ ಕೇಳ್ಕೊಂಡ್ರಂತೆ. ಆಗ ಬಾಲಣ್ಣ ಅವ್ರು ಹೇಳ್ತಾರೆ, ಜೀವನದಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀನಪ್ಪ, ನಿದ್ರೆಯಲ್ಲಿ ಯಾರಾದರೂ ಎಬ್ಬಿಸಿದ್ರೆ ಕೋಪ ತಡ್ಕೊಳಕ್ಕಾಗೋದಿಲ್ಲ, ಬಾರಿಸ್ಬಿಡ್ತೀನಿ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟಿದ್ರಂತೆ. ದೊಡ್ಡ ಗುಣ ಅಂತಂದರೆ ಇದೇ ಅಲ್ವಾ. ಎಸ್, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರು ಧನಿಯಾಗಿರುವಂತಹ ಟೋಪಿ ವಾಲಾ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ, ಶ್ರೀನಿ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಟೋಪಿವಾಲಾ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:50. ಎಸ್, ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ಎಸ್, ಅಮೋಘವಾದಂತಹ ಗೀತೆಗಳು ಮೂಡಿ ಬಂತು ಅಂತ. ಕಿಶನ್ ರೋಷನ್, ಶೋಭಾರಾಣಿ, ಹನುಮತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಿಲ್ ಬಿಷ್ಟನ್ನನವರ್ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿ, ಹಾಡುಗಳು ತುಂಬ ಇಷ್ಟ ಆಯಿತು, ನಮಗೆ ಮಾಹಿತಿಯೂ ಸಹ ತುಂಬ ಇಷ್ಟ ಆಯಿತು ಅಂತ. ಇನ್ನು ಕಿಷ್ಕಿಂದಾನಗರ ಗಂಗಾವತಿ ಈರಣ್ಣ ಅವರು ನಮ್ಮ ಚಂದನವನದಲ್ಲಿ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನು, ಸನ್ನಿವೇಶಗಳನ್ನು ಚೊಕ್ಕದಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ನಮಗೆ ಅಂತ. ಸಾಯಿಪ್ರಿಯ, ಸುನೀತಾ, ಚಿನ್ನು, ಮಿನ್ನು ಅವರು ತ್ರಿಸರೂರು ಕೇರಳದ ತ್ರಿಸರೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ನಾಗರತ್ನ ಅವರು ರಾಜಾಜಿ ನಗರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಭೂಪ ವೆಂಕಟೇಶ್ವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಸದಾನಂದ ಅವರು ಬಂಟ್ವಾಳದಿಂದ, ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ಮತ್ತೆ 11:00 ನಿಮ್ಮ ಜೊತೆಯಾಗ್ತಾರೆ ರಮ್ಯಾ ಅವರು, ವಿಶೇಷವಾಗಿರುವಂತಹ ಮಾಹಿತಿ, ವಿಶೇಷವಾಗಿರುವಂತಹ ಹಾಡುಗಳ ಜೊತೆಗೆ ಅಂತ ಹೇಳ್ತಾ ಅವರೇ ಈಗ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ.
1: ಹೌದು, ಸ್ವಲ್ಪ ಜಾಸ್ತಿ ಮರ್ಯಾದೆ.
0: ಏನೆಲ್ಲ ವಿಶೇಷತೆ ಇರುತ್ತೆ ರಮ್ಯಾ?
1: ಯಸ್, ಈಗ 11:00 ಆಗಿದ ತಕ್ಷಣ ಆಪ್ಕಿ ಪಸಂದ್ ಹಳೆಯ ಹಿಂದಿ ಚಿತ್ರ ಗೀತೆಗಳ ಒಂದ್ ರೀತಿ ದಿಲ್ ಪಸಂದ್ ಸಿಗತ್ತೆ, ಹಾಡು ಮಾತು ಎಲ್ಲವೂ ದಿಲ್ ಪಸಂದ್ಗೆ ಸಮ ಇರುತ್ತೆ ಅನ್ಕೊಳ್ತೀನಿ. ಹಳೆಯ ಚಿತ್ರಗಳ ಟ್ರಿವಿಯಾ, ಹಿಂದಿ ಟ್ರಿವಿಯಾಸ್ ಕಾಯ್ತಾ ಇದೆ. ಸೊ ಸಂದೇಶ ಕಳಿಸಬಹುದು, ಹಾಡುಗಳನ್ನ ರಿಕ್ವೆಸ್ಟ್ ಮಾಡಬಹುದು. ಇದುವರೆಗೆ ಕನ್ನಡ ಗೀತೆಗಳನ್ನ ಕೇಳಿದವರು ಈ ನಂತರ ಹಿಂದಿ ಹಾಡುಗಳನ್ನ ಕೇಳಬಹುದು.
0: ಆಮೇಲೆ
1: 12:00 ನವಿಲುಗರಿ ಕಾರ್ಯಕ್ರಮ, ನಮ್ಮ ಹಿರಿಯ ಉದ್ಘೋಷಕರು ನಮ್ಮ ಜೊತೆ ಆಗ್ತಾರೆ. ಆ ನಂತರ ಮತ್ತೆ 1:30 ರಜಾ ಮಜ್ಜಾ ಕಾರ್ಯಕ್ರಮದಲ್ಲಿ, ಟೋಟಲಿ ಇನ್ನೇನು ರಜಾ ಮುಗಿತಾ ಬಂತು, ಸಮ್ಮರ್ ವೆಕೇಶನ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ, ಮಜಾ ಕೊನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಗ್ಬಹುದು. ಸಿಕ್ಕಾಪಟ್ಟೆ ಕ್ವಿಜ್ ಕಾರ್ಯಕ್ರಮ, ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಇವತ್ತು ಕೂಡ ನಾನು ತಗೊಂಡು ಬಂದಿದ್ದೀನಿ, ಮೊನ್ನೆ ಸೋಮವಾರದ ಹಾಗೆಯೇ.
0: ಪ್ರಶ್ನೆ ಚೆನ್ನಾಗಿರುತ್ತೆ,
1: ಪ್ರಶ್ನೆ ಅಷ್ಟೇ ಹೇಳ್ತೀನಿ, ಉತ್ತರ ಹೇಳಲ್ಲ. ಆಗ್ಲೂ 3 ಗಂಟೆ ಹೇಳ್ತೀನಿ,
0: ಹೀಗೆ ಅಲ್ಲ.
1: 4 ಗಂಟೆಗೆ ಸ್ಫೂರ್ತಿ ತುಂಬೋದಕ್ಕೆ ಒಂದು ಸ್ಫೂರ್ತಿ ಧಾರೆಯಲ್ಲಿ ಒಂದೊಳ್ಳೆ ಕತೆ ತಂದಿದ್ದೀನಿ. ಸೊ ಇಷ್ಟು ಇವತ್ತಿನ ಟೋಟಲ್ ಪ್ಯಾಕೇಜ್.
0: ಅಲ್ಲ, ಹಿಂಗೆ ಬಿಟ್ಬಿಟ್ರೆ ಮುಂದಿನ ವಾರನೂ ಅದ್ರ ಮುಂದಿನ ವಾರ ಏನ್ ಮಾಡ್ತೀನಿ ಅಂತ ಕೂಡ ಹೇಳ್ಬಿಡ್ತೀನಿ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ರಮ್ಯಾ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾರೆ ಅಂತ ಹೇಳ್ತಾ, ಎಲ್ಲರಿಗೂ ಸಹ ಟಾಟಾ ಬಾಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಿ. ನಮಸ್ತೆ, ಶುಭೋದಯ. 11:15 ಈ ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಬಾಲಿವುಡ್ ಚಿತ್ರರಂಗದ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ನಾನು ಹೊತ್ಕೊಂಡು ಬಂದಿದ್ದೀನಿ. ಒಂದು ಸಿನಿಮಾದ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಟ್ರಿವ್ಯಾಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಹುಶಃ ಈ ಹಾಡು ಕೇಳಿದ್ರೆ ಯಾವ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸದ್ಯಕ್ಕೆ ಈ ಹೊತ್ತಲ್ಲಿ ನಿಮಗೂ ಕೂಡ ಯಾವುದೇ ಹಾಡನ್ನು ಕೇಳಬೇಕು, ಹಳೆಯ ಹಿಂದಿ ಹಾಡುಗಳನ್ನು ಈ ಹೊತ್ತಲ್ಲಿ ಕೇಳುವಂತ ಮನಸ್ಸು ನಿಮಗಾಗಿದ್ರೆ ಯಾವ ಹಾಡು ಅನ್ನೋದನ್ನ ಮೊದಲ ಸಾಲು ಟೈಪ್ ಮಾಡಿ, ಜೊತೆಗೆ ಚಿತ್ರದ ಹೆಸರಿರಲಿ, ಇದೆಲ್ಲದರ ಒಟ್ಟಿಗೆ ನಿಮ್ಮ ಮುದ್ದಾದ ಹೆಸರನ್ನ ಮಾತ್ರ ಟೈಪ್ ಮಾಡೋದು ಮರಿಬೇಡಿ. ಈ ಹೊತ್ತಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು ನೀವು ಎಫ್ ಎಂ ರೈನ್ಬೋ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013 9409010013. ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶದ ಮೂಲಕ ನಿಮ್ಮ ರಿಕ್ವೆಸ್ಟ್ ನಮ್ಮನ್ನು ತಲುಪಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ 101.3.

0: ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರಾನೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಹಾಡು ಕೇಳಿ. ಹೌದೌದು, ಈ ಚಿತ್ರದ ಬಗ್ಗೆ ಇವತ್ತು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳಿರೋದಲ್ವೇ ಅಂತ ಹೇಳಿ ದಿವಾಕರ್ ಶೆಣೈಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಬಹಳಷ್ಟು ಜನ ನಿಮ್ಮ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದೀರಿ. ಖಂಡಿತ ಎಲ್ಲರ ಗೀತೆ ಪ್ರಸಾರ ಮಾಡುವಂಥ ಪ್ರಯತ್ನ ಈ ಹೊತ್ತಿನಲ್ಲಿ ಸಾಗತ್ತೆ. ನಾನಿವತ್ತು ಮಾತಾಡ್ತಾ ಇರೋದು ದಿವಾರ್ ಚಿತ್ರದ ಬಗ್ಗೆ. ದಿವಾರ್ ಕೇವಲ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಬಾಲಿವುಡ್ನ ಪಥವನ್ನೇ ಬದಲಿಸಿದಂಥ ಒಂದು ಮೈಲಿಗಲ್ಲು ಕೂಡ. ಹೌದು, ಅಮಿತಾಬ್ ಬಚ್ಚನ್ ಅವರ ನೀಲಿ ಶರ್ಟ್ ಕಥೆ ಇದೆಯಲ್ಲ, ಅದು ತುಂಬಾ ರೋಚಕವಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ತೆರೆ ಮರೆಯ ಸಂಗತಿಗಳನ್ನ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಸಾಕ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ದಿವಾರ್ ಸಿನಿಮಾದ ಬಗ್ಗೆ ಮಾತಾಡೋಣ. ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ದಿವಾರ್ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ನೀಲಿ ಬಣ್ಣದ ಶರ್ಟ್ ಧರಿಸಿ ಅದನ್ನ ಸೊಂಟಕ್ಕೆ ಗಂಟು ಹಾಕೊಂಡಿರುವಂತ ಸ್ಟೈಲ್ ಇದೆಯಲ್ಲ, ಅದು ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ನಿಜಕ್ಕೂ ಅದು ಸ್ಟೈಲ್ಗಾಗಿ ಮಾಡಿದ್ದು ಅಲ್ಲ. ಚಿತ್ರೀಕರಣದ ದಿನ ಅಮಿತಾಬ್ ಬಚ್ಚನ್ ಅವರಿಗೆ ಹೊಲ್ದಿದ್ದಂತ ಶರ್ಟ್ ತುಂಬಾನೇ ಉದ್ದವಾಗಿತ್ತಂತೆ. ಅದನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಕಾಲಾವಧಿ ಬೇಕಾಗತ್ತೆ. ಆದ್ರೆ ಸಮಯವಿಲ್ಲದ ಕಾರಣ ಅಮಿತಾಬ್ ಅವರೇ ಬುದ್ಧಿವಂತಿಕೆಯಿಂದ ಶರ್ಟ್ಗೆ ಗಂಟನ್ನ ಹಾಕೊಳ್ತಾರೆ. ಅದೊಂಥರ ಮುಂದೆ ಐಕಾನಿಕ್ ಸ್ಟೈಲ್ ಆಗಿ ಕೂಡ ಬದಲಾಗಿ ಹೋಗುತ್ತೆ. ನೋಡಿ, ಒಂದು ಚಿತ್ರ ಏನನ್ನೆಲ್ಲ ಮಾಡಬಲ್ಲದು ಅನ್ನೋದಕ್ಕೆ ಇದೊಂಥರ ಉದಾಹರಣೆ ಅಂತಾನೆ ಹೇಳ್ಬೋದು. ಸಂದೇಶವನ್ನ ಕಳಿಸಿ, ನಮಗೂ ಗೀತೆ ಪ್ರಸಾರಿಸಿ ಅಂತ ಹೇಳಿ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ, ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರವಾಗತ್ತಾ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ನೇತ್ರಾ ಅವರು ಕೆಂಗೇರಿಯಿಂದ ದಿವಾರ್ ಚಿತ್ರದ ಬಗ್ಗೆ ಮಾತಾಡ್ತಿದ್ರಿ ಅಲ್ವೇ ಅಂತ ಕೇಳ್ತಾ ಇದಾರೆ. ಹೌದು, ಖಂಡಿತ ಹೌದು. ಹಾಗೆ ಎನ್ ಆರ್ ಪ್ರಸಾದ್ ಅವರು ಕೂಡ ಸರಿಯಾದ ಸಿನಿಮಾದ ಹೆಸರನ್ನ ಮೊದಲೇ ಗೆಸ್ ಮಾಡಿದ್ರು. ಜೊತೆಗೆ ಕಿಸ್ಮತ್ ಚಿತ್ರದ ಒಂದು ಹಾಡು ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಶರತ್ ಪದ್ಮಜಾ ಬಿಡೆ ಹಂಪಿ ನಗರ ಇಂದ ಸಂದೇಶವನ್ನ ಕಳಿಸಿ ರಿಕ್ವೆಸ್ಟ್ ಮಾಡಿದ್ರೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಲಕ್ಕೂರಿನಿಂದ ಗಿರಿಜಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ದಿವಾಕರ್ ಶೆಣೈ ಅವರು ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳಿ ತಮ್ಮ ರಿಕ್ವೆಸ್ಟ್ ಅನ್ನ ತಲುಪಿಸಿದ್ದಾರೆ. ದೇವಾನಂದ ಇಟಿಗೆ ಶಿವಮೊಗ್ಗ ಇಂದ ಹಾಡುಗಳನ್ನ ಕೇಳ್ತಾ ಒಂದು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ ನಿಮ್ಮೆಲ್ಲರ ರಿಕ್ವೆಸ್ಟ್ ನ ಹಾಡುಗಳನ್ನು ಪ್ರಸಾರ ಮಾಡುವಂತ ಪ್ರಯತ್ನ ಈ ಹೊತ್ತಿನಲ್ಲಿ ಸಾಗುತ್ತೆ. ಇದರೊಟ್ಟಿಗೆ ದಿವಾರ್ ಚಿತ್ರದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು, ಆಪ್ಕಿ ಪಸಂದ್ ಕಾರ್ಯಕ್ರಮ.

0: ಅಜ್ಜಿ ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನೀವೇ ರಿಕ್ವೆಸ್ಟ್ ಮಾಡಿದಂಥ ಬಾಲಿವುಡ್ನ ಸೂಪರ್ ಹಿಟ್ ಹಳೆಯ ಹಾಡುಗಳ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ದೀವಾರ್ ಚಿತ್ರದ ಬಗ್ಗೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ನಿರ್ವಹಿಸಿದಂಥ ಪಾತ್ರದ ಹೆಸರು ವಿಜಯ್. ಈ ವಿಜಯ್ ಅನ್ನೋ ಪಾತ್ರ ಮುಂಬೈನ ಅಂದಿನ ಪ್ರಸಿದ್ಧ ಭೂಗತ ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯೊಬ್ಬರ ಜೀವನದಿಂದ ಪ್ರೇರಿತವಾಗಿದ್ದಂಥ ಪಾತ್ರ. ಆ ವ್ಯಕ್ತಿ ಕೂಡ ಸಿನಿಮಾದ ವಿಜಯ್ನಂತೆ ಮೊದಲು ಮುಂಬೈನ ಬಂದರಿನಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಾ ಇದ್ರಂತೆ. ಅಮಿತಾಬ್ ಬಚ್ಚನ್ ಅವರು ಈ ಪಾತ್ರಕ್ಕಾಗಿ ಸ್ವತಃ ಆ ವ್ಯಕ್ತಿಯನ್ನ ಭೇಟಿ ಮಾಡಿ ಅವರ ನಡಿಗೆ, ಅವರ ಮಾತಿನ ಶೈಲಿಯನ್ನ ಗಮನಿಸಿ ಅದೇ ರೀತಿ ಅನುಕರಣೆ ಕೂಡ ಮಾಡ್ತಾರಂತೆ ಸಿನಿಮಾದಲ್ಲಿ. ಒಂದು ಚಿತ್ರಕ್ಕೆ ಸಿದ್ಧವಾಗೋದು ಅಂತ ಹೇಳಿದ್ರೆ ಹೇಗೆಲ್ಲ ಆ ಪಾತ್ರಕ್ಕೆ ಪ್ರಿಪರೇಷನ್ ತಯಾರಿ ಬೇಕು ನೋಡಿ. ಸಂದೇಶವನ್ನ ಕಳಿಸಿ ನಮ್ಮ ಗೀತೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಸದಾನಂದ ಅವರು ಬಂಟ್ವಾಳದಿಂದ. ಅನಿಲ ಭೀಷಣ ವರ್ಷ ಮನೆವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶವನ್ನ ಕಳಿಸಿ ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸಿದ್ದೇಶ್ವರ ಇವರು ಹರಿಹರ ಇಂದ ಸಂದೇಶವನ್ನ ಕಳಿಸಿ ಎಸ್ ನಮಗೂ ಒಂದು ಹಾಡು ಈ ಹೊತ್ತಿನಲ್ಲಿ ಕೇಳಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ನಮ್ಮ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ

ಹಾಗೆಯೇ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಎನ್ಆರ್ ಪ್ರಸಾದ್ ಅವರು, ರಾಜಾಜಿ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ.

0: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಪ್ಕಿ ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ, ನಿಮ್ಮ ರಿಕ್ವೆಸ್ಟ್ ಹಾಡುಗಳು ಪ್ರಸಾರವಾಗ್ತಾ ಇದೆ. ಇದರೊಟ್ಟಿಗೆ ನಾವು ದೀವಾರ್ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಲೀಂ ಜಾವೇದ್ ಅವರು ಈ ಕಥೆಯನ್ನ ಮೊದಲು ಬರೆದಾಗ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ಅಂದಿನ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರನ್ನ. ಆದರೆ ನಿರ್ದೇಶಕ ಯಶ್ ಚೋಪ್ರಾ ಅವರಿಗೆ ಜಂಜೀರ್ ನೋಡಿದ ನಂತರ ಈ ಪಾತ್ರಕ್ಕೆ ಅಮಿತಾಬ್ ಅವರೇ ಸರಿ ಅಂತ ಹೇಳಿ ಅನ್ಸುತ್ತೆ. ಕೊನೆಗೆ ಅವರ ಹಠದ ಮೇರೆಗೆ ಅಮಿತಾಬ್ ಬಚ್ಚನ್ ಆ ಪಾತ್ರಕ್ಕೆ ಆಯ್ಕೆಯಾಗ್ತಾರೆ. ಇದು ಅಮಿತಾಬ್ ಅವರ ವೃತ್ತಿ ಜೀವನವನ್ನೇ ಬದಲಿಸಿದಂಥ ಪಾತ್ರ ಚಿತ್ರ ಆಗತ್ತೆ. ಚಿತ್ರದ ಅತ್ಯಂತ ಐಕಾನಿಕ್ ಸಂಭಾಷಣೆ ಮೇರೆ ಪಾಸ್ ಮಾಹೇ ಅನ್ನುವಂಥದ್ದು. ಇದನ್ನು ಬರೆಯೋದಕ್ಕೆ ಸಲೀಂ ಜಾವೇದ್ ಜೋಡಿ ತುಂಬ ಸಮಯ ತೆಗೆದುಕೊಂಡಿರಲಿಲ್ವಂತೆ. ಆದರೆ ಶಶಿ ಕಪೂರಿ ಸಾಲನ್ನ ಹೇಳೋವಾಗ ಅದು ಇಷ್ಟೊಂದು ಪ್ರಭಾವಶಾಲಿ ಆಗುತ್ತೆ ಅನ್ನೋದನ್ನು ಕೂಡ ಅವರು ಆ ಕ್ಷಣದಲ್ಲಿ ಊಹಿಸಿರಲಿಲ್ವಂತೆ. ಚಿತ್ರಕಥೆಯಲ್ಲಿ ಈ ದೃಶ್ಯ, ಅಮಿತಾಬ್ ಅವರ ಸುದೀರ್ಘ ಸಂಭಾಷಣೆಯ ಬಳಿಕ ಶಶಿ ಕಪೂರ್ ನೀಡುವಂತ ಈ ಒಂದು ಸಣ್ಣ ಪಂಚ್ ಡೈಲಾಗ್ ಮೇರೆ ಪಾಸ್ ಮಾಹೇ ಅನ್ನೋದು ಕೇವಲ ಒಂದು ಡೈಲಾಗ್ ಮಾತ್ರ ಆಗಿ ಉಳ್ಕೊಳ್ಳಿಲ್ಲ, ಐಕಾನಿಕ್ ಡೈಲಾಗ್ ಆಗಿ ಚಿತ್ರದ ಮೂಲಕ ಇವತ್ತಿಗೂ ಬಾಲಿವುಡ್ ನಲ್ಲಿ ಹಾಗೆ ಉಳ್ಕೊಂಡಿರುವಂತದ್ದು. ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇರೋದು ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ್ ಲಗ್ಗೆರೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ವಿಜಯ್ ತನ್ನ ಶ್ರೀಮಂತಿಕೆಯನ್ನ ತೋರ್ಪಡಿಸ್ತಾ ಆಜ್ ಮೇರೆ ಪಾಸ್ ಪೈಸಾ ಹೇ ಬಂಗ್ಲಾ ಹೇ ಅಂತೆಲ್ಲ ಹೇಳಿ ಡೈಲಾಗ್ ಹೇಳಿದಾಗ ಅದಕ್ಕೆ ಶಶಿ ಕಪೂರ್ ರವಿ ಅವರು ನೀಡುವಂತ ಮೇರೆ ಪಾಸ್ ಮಾಹೇ ಇವತ್ತಿಗೂ ಕೂಡ ಒಂದ್ ರೀತಿ ಮರೆಯಲಾಗದಂತಹ ಡೈಲಾಗ್ ಆಗ್ಬಿಟ್ಟಿದೆ ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದಾರೆ. ಅಫ್ಕೋರ್ಸ್ ಈಗಷ್ಟೇ ನಾನು ಕೂಡ ಇದ್ರ ಬಗ್ಗೆ ಹೇಳಿದೆ. ಹಾಗೆ ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದವರು ಶಾಂತ ಬ್ಯಾಂಕೊಲೋನಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಿರೂಪಣೆ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ಹೇಳಿ ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ ನಿಂದ ಆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ವಾಸುಕಿ ದೈಜೋಡೆ ಸಾಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹೌದೌದು, ಖಂಡಿತ ಅವತ್ತಿನ ಕಾಲದ ಫೇಮಸ್ ಡೈಲಾಗ್ ಆಗಿತ್ತು ಮೇರೆ ಪಾಸ್ ಮಾಹೇ ಅನ್ನುವಂಥದ್ದು. ದೀವಾರ್ ಚಿತ್ರದ ಯಶ್ ಚೋಪ್ರಾ ನಿರ್ದೇಶನದ ಸಲೀಂ ಜಾವೇದ್ ಜೋಡಿ ಬರೆಯಲ್ಪಟ್ಟಂತ ಸಾರ್ವಕಾಲಿಕ ಶ್ರೇಷ್ಠ ಆಕ್ಷನ್ ಡ್ರಾಮಾ ಚಿತ್ರ ಇದು ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸಿ ಚಿತ್ರದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಮುಂಬೈನ ಕಷ್ಟ ಕಾರ್ಪಣ್ಯದ ಬದುಕಿನಲ್ಲಿ ಬೆಳೆಯುವಂತ ಇಬ್ಬರು ವ್ಯಕ್ತಿಗಳ ಚಿತ್ರ ಇದು. ಈ ಚಿತ್ರ ಅಣ್ಣ ತಮ್ಮಂದಿರ ಕಾನೂನಿನ ಒಂದು ವಿಭಿನ್ನ ಸಂಘರ್ಷ ದಾರಿಗಳನ್ನು ಹಿಡ್ಕೊಂಡು ತೋರಿಸುವಂಥ ಚಿತ್ರ ಕೂಡ ಹೌದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗಿ ಕೂಡ ನಿಮ್ಮ ಮಾತು ನಿಜ. ಚಿತ್ರದ ಸಂಪೂರ್ಣ ಮಾಹಿತಿಯನ್ನು ನೀವು ಟೈಪ್ ಮಾಡಿ ಕಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

ಕೆಲವೊಂದು ಚಿತ್ರದ ಗೀತೆ ಕೇಳಿದ್ರಿ. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳು ನಿಮಗಾಗಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ನಾವು ಮಾತಾಡ್ತಾ ಇದೀವಿ ದಿವಾರ್ ಚಿತ್ರದ ಬಗ್ಗೆ. ತಾಯಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದು ಈ ಚಿತ್ರದಲ್ಲಿ ನಿರೂಪಾ ರಾಯ್ ಅವರು. ಆದರೆ ಈ ಪಾತ್ರಕ್ಕೆ ಮೊದಲು ನಿರೂಪಾ ರಾಯ್ ಅವರು ಆಯ್ಕೆ ಆಗಿರಲಿಲ್ಲ. ಆ ಕಾಲದ ಖ್ಯಾತ ನಟಿ ವೈಜಯಂತಿ ಮಾಲಾ ಅವರಿಗೆ ಈ ಒಂದು ಪಾತ್ರವನ್ನು ಆಫರ್ ಮಾಡಲಾಗಿರುತ್ತೆ. ಆದರೆ ಅವರು ಆ ಸಮಯದಲ್ಲಿ ತಾಯಿಯ ಪಾತ್ರವನ್ನು ಮಾಡೋದಕ್ಕೆ ನಿರಾಕರಿಸ್ತಾರೆ. ನಂತರ ನಿರೂಪಾ ರಾಯ್ ಅವರು ಬರ್ತಾರೆ ಈ ಚಿತ್ರದ ಪಾತ್ರಕ್ಕೆ. ಈ ಸಿನಿಮಾ ಅವರನ್ನು ಒಂದು ಲೆಕ್ಕದಲ್ಲಿ ಬಾಲಿವುಡ್ನ ಪರಮೋಚ್ಚ ತಾಯಿ ಅನ್ನುವಂಥ ಸ್ಥಾನಕ್ಕೆ ಏರಿಸಿ ಬಿಡುತ್ತೆ. ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಒಂದು ಪಾತ್ರದ ಮೂಲಕ ಅನ್ನುವಂಥದ್ದನ್ನು ನೋಡ್ಬೋದು ನಾವು. ಹಾಗೆ ಸಂದೇಶವನ್ನು ಕಳಿಸಿ ನವಗೀತೆ ಪ್ರಸಾರ ಮಾಡಿ ಅಂತ ಹೇಳಿ ಮದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಬದ್ರೆ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 6954 ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳುವಿಂದ ಸಂದೇಶವನ್ನು ಕಳಿಸಿ ಒಳ್ಳೊಳ್ಳೆ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಮ್ಮನ್ನು ರಂಜಿಸ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳಲ್ಲವೇ, ಒಂದಕ್ಕಿಂತ ಒಂದು ಸುಂದರವಾದಂಥ ಹಾಡುಗಳು ನಿಮ್ಮ ರಿಕ್ವೆಸ್ಟ್ ಹಾಡುಗಳು. ಮತ್ತಷ್ಟು ಗೀತೆಗಳು ನೀವೇ ರಿಕ್ವೆಸ್ಟ್ ಮಾಡಿದ್ದು ನಿಮ್ಗಾಗಿ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ದಿವಾರ್ ಚಿತ್ರದ ವಿಜಯ್ ಪಾತ್ರಧಾರಿ ಅಮಿತಾಬ್ ಬಚ್ಚನ್ ಅವರು. ಚಿತ್ರದಲ್ಲಿ ಒಂದು ಸೀನ್ ಬರುತ್ತೆ, ವಿಜಯ್ ದೇವಸ್ಥಾನದೊಳಗೆ ಹೋಗಿ ದೇವರೊಂದಿಗೆ ಜಗಳ ಆಡುವಂತ ಸೀನ್. ಆಜ್ ಕುಶ್ ತೋ ಬಹುತ್ ಹೋಗೆ ತುಮ್ ಅಂತ ಹೇಳಿ, ನೀನಿವಾಗ ತುಂಬಾ ಖುಷಿಯಾಗಿರ್ಬೋದಲ್ವಾ ಅಂತ ಹೇಳಿ ಈ ಒಂದು ಸೀನ್ ಇರುತ್ತೆ. ಈ ಒಂದು ಡೈಲಾಗ್ನ ದೇವರೊಂದಿಗೆ ಹೇಳೋ ಅಂಥದ್ದು. ಈ ದೃಶ್ಯವನ್ನು ಚಿತ್ರೀಕರಣ ಮಾಡುವಾಗ ಅಮಿತಾಬ್ ಬಚ್ಚನ್ ಅವರು ಸಿಕ್ಕಾಪಟ್ಟೆ ಭಾವೋದ್ವೇಗಕ್ಕೆ ಒಳಗಾಗಿದ್ರಂತೆ. ಈ ದೃಶ್ಯವನ್ನು ಮಧ್ಯರಾತ್ರಿ ಚಿತ್ರೀಕರಣ ಮಾಡಿದ್ದಂತೆ. ಅಮಿತಾಬ್ ಅವರು ಈ ಸಂಭಾಷಣೆಯನ್ನು ಎಷ್ಟು ತೀವ್ರವಾಗಿ ದೇವರೊಟ್ಟಿಗೆ ಹೇಳಿದ್ರು ಅಂತ ಹೇಳಿದ್ರೆ, ಈ ಒಂದು ಸೀನ್ ಮುಗಿದ ಮೇಲೆ ಇಡೀ ಸೆಟ್ನಲ್ಲಿ ಒಂದಷ್ಟು ಕ್ಷಣಗಳ ಕಾಲ ಮೌನ ಆವರಿಸಿತ್ತಂತೆ. ನೋಡಿ, ಒಂದು ಡೈಲಾಗ್ ಡೆಲಿವರಿ ಮಾಡೋದು ಕೂಡ ಎಷ್ಟು ಪ್ರಭಾವ ಬೀರುತ್ತೆ ಒಂದು ಚಿತ್ರೀಕರಣದ ಆ ಸೆಟ್ನಲ್ಲಿ ಅನ್ನುವಂಥದ್ದು. ಸಂದೇಶವನ್ನು ಕಳಿಸಿ, ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳಿ ವೆಂಕಟೇಶ್ ಮಾರುಡಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆ ಪ್ರಸಾರಿಸಿ ಅಂತ ಕೇಳ್ತಾಯಿದ್ದಾರೆ. ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow.

ಎವರ್ ಗ್ರೀನ್ ಸಾಂಗ್ಸ್ ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆ ಯಾದೊಂಕಿ ಬಾರ ಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗಾಗಿ ಪ್ರಸಾರ ಆಯಿತು. ಸದ್ಯಕ್ಕೆ ನಾವು ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ, ಹಾಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಕೂಡ ಬಂದಿದ್ದೀವಿ. ಸಿನಿಮಾದ ಕೊನೆಯಲ್ಲೇ ವಿಜಯ್ ಅಂದರೆ ಅಮಿತಾಭ್ ಬಚ್ಚನ್ ತಾಯಿಯ ಮಡಿಲಲ್ಲಿ ಪ್ರಾಣ ಬಿಡುವಂಥ ಒಂದು ದೃಶ್ಯ ಇರುವಂಥದ್ದು. ಈ ದೃಶ್ಯಕ್ಕೆ ಪ್ರೇರಣೆ ಏನು ಗೊತ್ತಾ? ಸಲೀಂ ಖಾನ್ ಅವರ ನಿಜ ಜೀವನದಿಂದ ಬಂದಿದ್ದು. ಸಲೀಂ ಖಾನ್ ಅವರ ತಂದೆ ನಿಧನರಾದಾಗ ಅವರ ತಲೆ ಸಲೀಂ ಅವರ ಮಡಿಲಲ್ಲಿತ್ತಂತೆ. ಆ ನೋವಿನ ಕ್ಷಣವನ್ನೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಬಳಸ್ಕೊಳ್ತಾರೆ. ಹಾಗಾಗಿ ನಮ್ಮ ನಿಜ ಜೀವನಕ್ಕೂ ಸಿನಿಮಾಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ಅಂತ ಹೇಳೋರಿಗೆ ಎಷ್ಟೋ ದೃಶ್ಯಗಳು, ನಿಜ ಜೀವನದ ದೃಶ್ಯಗಳೇ ಇಲ್ಲಿ ದೃಶ್ಯವಾಗಿ ನಮ್ಮ ಮುಂದೆ ಬಂದಿರುವಂಥದ್ದು. ಸಂದೇಶವನ್ನು ಕಳಿಸಿ ಹಾಡನ್ನು ರಿಕ್ವೆಸ್ಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಯಾರೆಲ್ಲರ ಗೀತೆ ಇವತ್ತು ಪ್ರಸಾರ ಆಗಲಿಲ್ಲ, ಖಂಡಿತ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ನಾಳೆ ಆಕೆ ಪಸಂದ್ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗುತ್ತೆ. ನಿತ್ಯ ನಿಮಗಾಗಿ ರಿಕ್ವೆಸ್ಟ್ ಮಾಡ್ಬೋದು ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ದೀವಾರ್ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ತೆರೆಯ ಹಿಂದಿನ ಕಥೆಗಳನ್ನು

ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಮಿತಾಬ್ ಬಚ್ಚನ್ ಅವರ ಪಾತ್ರದ ಹೆಸರು ವಿಜಯ್ ಆಗಿದ್ದನ್ನು ಕೂಡ ನಾವು ಈ ಹೊತ್ತಲ್ಲಿ ಸ್ಮರಿಸಬಹುದು ಅಂತ ಹೇಳಿ ಚಂದ್ರು ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಅಮಿತಾಬ್ ಬಚ್ಚನ್ ಅವರ ಕುರಿತಾದಂಥ ದೀವಾರ್ ಚಿತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳು ಈ ಹೊತ್ತಲ್ಲಿ ಮೂಡಿ ಬಂದವು, ಜೊತೆಗೆ ಸ್ಪೆಷಲ್ ಸಾಂಗ್ಸ್ ಕೂಡ ಸೂಪರ್ ಆಗಿತ್ತು ಅಂತ ಹೇಳಿ ಉಷಾ ನಾಗರಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಜಿಎಸ್ಟಿಯನ್ನು ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ ಯುಪಿಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಯಲ್ಲಿ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳಲಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,270 ರೂಪಾಯಿಗಳಿಂದ 1,580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ ಐವಿಎಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ ಐವಿಎಫ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಆಕಾಶವಾಣಿ ಎಫ್ಎಂ ರೇನ್ಬೋ,
8: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಸಮಯ 12:08 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ಪ್ರತಿದಿನ 12:00 to 1:00 ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರ ದಿನ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಎಸ್, ನಾನು ಅಂದರೆ ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇರುತ್ತಾನೆ. ನಾನು ಒಬ್ಬನೇ ಬರಲ್ಲ, ನಮ್ಮ ಜೊತೆಯಲ್ಲಿ ಒಬ್ಬ ಅತಿಥಿಗಳು ಇರ್ತಾರೆ. ಸಾಧನೆ ಮಾಡಿದವರು ಇರ್ತಾರೆ, ಸಾಧನೆ ಮಾಡಬೇಕು ಅನ್ನೋರು ಇರ್ತಾರೆ, ಸಾಧನೆ ಹಾದಿಯಲ್ಲಿ ನಡೆಯುವಂಥವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಸಿರಿ ಸಿಂಚನ ಪಟವರ್ಧನ್. 2 ಸಾರಿ ಒಂದೊಂದು ಹೇಳ್ಬಿಟ್ರೆ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಅಯ್ಯೋ, ನೀವು ನಕ್ಬಿಟ್ರೆ ಹೇಗೆ, ನಮ್ಮ ಜೊತೆಲಿ ಆಲ್ರೆಡಿ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಎಸ್, ಸಿರಿ ಸಿಂಚನ ಪಟವರ್ಧನ್ ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಯಾರು ಇವರು? ಉದಯೋನ್ಮುಖ ಅಪ್ಕಮಿಂಗ್ ಸಿಂಗರ್ ಆ್ಯಂಡ್ ತುಂಬ ವಿಷಯಗಳಿದೆ ಅವ್ರ ಹತ್ರ ಮಾತಾಡೋಕ್ಕೆ. ಮುಂದಿನ 1 ಗಂಟೆ ಕಾಲ ಮಾತಾಡೋಣ ಅವ್ರ ಜೊತೆಗೆ. ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸೋಣ, ಹಾಡಿಸೋಣ. ಅವ್ರನ್ನ ಹಾಡುಗಳನ್ನ ಕೇಳಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ. ನೀವೇನಾದರೂ ವಿಷಯಗಳು ಅವ್ರಿಗೆ ಹೇಳ್ಬೋದು, ಪ್ರಶ್ನೆ ಕೇಳ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಸಿರಿ ಸಿಂಚನ ಪಟ್ಟವರ್ಧನ್ ಅವ್ರನ್ನ ಮಾತಾಡ್ಸೋಣ. ಇನ್ನೊಂದ್ಸಲ ಹೇಳಿದ್ರೆ ಕಾರ್ಯಕ್ರಮ ಓದೋಗ್ಬಿಡುತ್ತೆ. ನಮಸ್ಕಾರ. ಎಫ್ ಎಂ ರೇನ್ಬೋ ಸ್ಟುಡಿಯೋಗೆ ನಿಮಗೆ ಹಾರ್ಟಿ ವೆಲ್ಕಮ್.
9: ಥ್ಯಾಂಕ್ ಯು ಸರ್.
8: ಹಾ, ನನಗೆ ಫಸ್ಟ್ ಆರಂಭದಲ್ಲೇ ಡೌಟು, ನೀವು ಅನ್ಬೇಕಾ ನೀನು ಅನ್ಬೇಕಾ ಅಂತ. ಇಲ್ಲ, ನಾನು ನೀವು ಅಂತೀನಿ, ಡೋಂಟ್ ವರಿ. ಯಾ, ಸರಿ ಸಿಂಚನ ಈಗ 6th ರ್ಯಾಂಕ್ ಪಿ ಯು ಸಿಯಲ್ಲಿ ಅಲ್ಲ?
9: ಹೌದು ಸರ್, ಹೌದು.
8: ಓ ಗಾಡ್, ಎಷ್ಟು ಮಾರ್ಕ್ಸು?
9: 594 out of 600.
8: ಮ್ಯಾಥಮೆಟಿಕ್ಸ್ ಅಲ್ಲಿ
9: 100.
8: ಓ ಗಾಡ್, ನನಗೆ ಮಾತ್ರ 101.3 ಬಂದಿದ್ದು, ಮಿಕ್ಕದಿಗೆ ಎಲ್ರಿಗೆ 100. ನಿಜವಾಗ್ಲು ನಂಗೆ, ಐ ಆಮ್ ದಿ ಓನ್ಲಿ ಒನ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಹೂ ಗಾಟ್ 101.3% ಮ್ಯಾಥಮೆಟಿಕ್ಸಲ್ಲಿ. ಮಿಕ್ಕಿದ್ರಿಗೆ ಎಲ್ರಿಗೂ 100 ಅಷ್ಟೇ. ಗುಡ್. ಆ 100 ಬರಬೇಕಂದಾಗ ಹೆಂಗಿತ್ತು ಪ್ರಿಪರೇಷನ್ನು?
9: ತುಂಬ ಪ್ರಿಪ್ರೇಷನ್ ಇತ್ತು ಅಂದರೆ, ಫಸ್ಟಿಂದ ಇಯರ್ ಸ್ಟಾರ್ಟಿಂಗಿಂದನೇ ಟ್ಯೂಷನಲ್ಲೂ ಟೆಸ್ಟ್ಸ್ ಎಲ್ಲ ಇತ್ತು, ಕಾಲೇಜಲ್ಲೂ ತುಂಬ ಟೆಸ್ಟ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ದಕ್ಕೆ ಆಯಿತು.
8: ಅಟೆಂಡ್ ಮಾಡಿದ್ರಾಗ್ಬಿಡುತ್ತಾ?
9: ಓದಿ ಅಟೆಂಡ್, ಓದಿ ಕಷ್ಟಪಟ್ಟು ಓದಿ
8: ಅಟೆಂಡ್ ಮಾಡೋ ಜೊತೆಗೆ ಅಟೆಂಪ್ಟ್ ಕೂಡ ಮಾಡಬೇಕು. ಕರೆಕ್ಟ್.
9: ಎಸ್
8: ಸರಿ. ಜೆನ್ ಜಿ, ನಾನು ಜೆನ್ ಎಂ. ಓಕೆ, ನಮ್ಮ ಪಕ್ಕಕ್ಕೆ ಏನೊಬ್ರು ಇದ್ದಾರೆ ಜೆನ್ ಎಕ್ಸ್. ಓಕೆ, ಜೊಡೋರ್ ಜೊತೆ ಮಾತಾಡೋದು ಈಸಿ, ಜೆನ್ ಎಂ. ನಾನು ಜೆನ್ ಜಿ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಲೆಟ್ ಸಿ, ಮುಂದೆ ಮಾತಾಡ್ತಾ ಹೋಗೋಣ ಹೇಗೆ ಹೇಗೆ ಅಂತಂದು. ರೈಟ್, ಹಾಡಬೇಕು ಅಂತ ಬಂದ ನನಗೆ ತುಂಬ ಚೆನ್ನಾಗಿ ನೆನಪಿದೆ. 7 ಇಯರ್ಸ್ ಬ್ಯಾಕ್ ಅಂತ ಕಾಣುತ್ತೆ, ಒಂದು ವೇದಿಕೆ ಮೇಲೆ, ಅದು ಸಂತೋಷ ವಿಚಾರ ನನ್ನ ವೇದಿಕೆ ಮೇಲೆ ಒಂದು ಹಾಡಾಡಿದ್ದು. ಯಾವ ಹಾಡು ಅಂತ ನೆನಪಿದೆಯಾ?
9: ದೇವರ ಆಟ.
8: ಕ್ಯಾನ್ ಯು ಸಿಂಗ್ ಟು ಲೈನ್ಸ್ ಫಾರ್ ಅಸ್?

0: ಫ್ಯಾಂಟಾಸ್ಟಿಕ್. ನಾನು ಜೆನ್ಸಿಗಳೆಲ್ಲ ನನ್ನ ಮಾತು ಕೇಳಲ್ಲ ಅಂತ ಯಾರೋ ಹೇಳ್ತಾ ಇದ್ರು, ಮನೆಯಲ್ಲೆಲ್ಲ ಮಾತು ಕೇಳ್ತೀಯಮ್ಮ?
1: ಹಾ ಕೇಳ್ತೀನಿ.
0: ನನಗೆ ಖುಷಿ ಏನಂದ್ರೆ ಈ ವಿಚಾರ, ಈ ಹಾಡನ್ನು ಹಾಡ್ಬೇಕಂದ್ರೆ ಸ್ನೇಹಿತರಿಗೆ ಹೇಳ್ಬಿಡ್ತೀನಿ, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಅದು ತುಂಬ ಖುಷಿ ಕೊಡೋ ವಿಚಾರ. ಹಾಡು ಅಂದ ತಕ್ಷಣ ಈಗಿನವ್ರು ಏನು ಮಾಡ್ತಾರೆ ಅಂತಂದರೆ ಮೊಬೈಲ್ ಇಟ್ಕೊಂಡು ಹಾಡೋಕೆ ಶುರು ಮಾಡಿಬಿಡ್ತಾರೆ. ಬಟ್ 7 ಇಯರ್ಸ್ ಬ್ಯಾಕ್ ನನಗೆ ಚೆನ್ನಾಗಿ ನೆನಪಿದೆ, ಸಿರಿ ಏನು ಮಾಡಿದ್ರು ಅಂತಂದರೆ ಬುಕ್ಕಲ್ಲಿ ಬರ್ಕೊಂಡು ಬಂದು ಬರೆದಿತ್ತು ಅದನ್ನು ನೋಡ್ಬಿಟ್ಟು ಹಾಡಿದ್ದೆ. ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, ನಾನು ತುಂಬ ಜನಕ್ಕೆ ಹೇಳಿದೆ, ಅಲ್ಲೇ ವೇದಿಕೆ ಮೇಲೆ ಕೂಡ ಹೇಳಿದೆ. ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅನಿರುದ್ಧ ಸರ್ ಬಂದಿದ್ರು, ಕರೆಕ್ಟ್?
1: ಹೌದು.
0: ಹಾಂ ನೋಡಿದ, ನನ್ನ ಮೆಮೊರಿ ಪವರ್ ಇಸ್ ವೆರಿ ಗುಡ್ ಯಾರ್, ಯಾಕಂದ್ರೆ ನಾನು ಬೆಂಡೆಕಾಯಿ ಜಾಸ್ತಿ ತಿಂತೀನಿ. ರೈಟ್, ಮೊದಲಿಂದನೂ ಹಾಡಬೇಕು ಅಂತ ಆಸೆ ಇತ್ತು. ಅಪ್ಪ ಅಮ್ಮನ ಸಪೋರ್ಟ್ ಹೇಗಿತ್ತು, ಹೇಗಿರುತ್ತೆ ಕೂಡ?
1: ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಪ್ರೊನೌನ್ಸಿಯೇಷನ್ ಬೇಗ ಬಂತು, ಮಾತಲ್ಲಿ ಸ್ಪಷ್ಟವಾಗಿ ಮಾತಾಡಕ್ಕೆ ಶುರು ಮಾಡಿದೆ. ಆ್ಯಂಡ್ ಎಲ್ಲ ಹಾಡು ಏನಾದ್ರು ಕೇಳಿಸಿದ್ರೆ ನಾನು ಅದಕ್ಕೆ ರೆಸಿಪ್ರೊಕೇಟ್ ಮಾಡ್ತಾ ಇದ್ದೆ ಅಂತ ಗೊತ್ತಾಗಿ, ಅಮ್ಮ ನನ್ನನ್ನು ಒಬ್ಬರ ಹತ್ರ ಪ್ರೇಮ ಉಪಾಧ್ಯಾಯ ಅಂತ ಆ ಮ್ಯಾಮ್ ಹತ್ರ ಸಂಗೀತ ಪಾಠಕ್ಕೆ ಸೇರಿಸಿದ್ರು. ನಾನು ಅವಾಗ ಐ ವಾಸ್ 3 ಇಯರ್ಸ್ ಓಲ್ಡ್. ಅವರು ಈ ಥರ ಸಾಂದರ್ಭಿಕ ಗೀತೆಗಳು, ಭಕ್ತಿ ಗೀತೆಗಳು, ಚಿಕ್ಕ ಚಿಕ್ಕ ಭಾವಗೀತೆಗಳು ಇದೆಲ್ಲ ಹೇಳ್ಕೊಡ್ತಿದ್ರು. ಅವರೇ ಅಮ್ಮಂಗೆ ಸಜೆಸ್ಟ್ ಮಾಡಿದ್ರು, ಇವಳು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾಳೆ, ಕರ್ನಾಟಕ ಕ್ಲಾಸಿಕಲ್ ಕ್ಲಾಸಸ್ ಹಾಕಿ ಇವಳಿಗೆ, ಅದು ತುಂಬ ಹೆಲ್ಪ್ ಆಗತ್ತೆ ಅಂತ. ವಿದುಷಿ ಜಯಲಕ್ಷ್ಮಿ ಭಟ್ ಅಂತ ನಾನು ಅವ್ರ ಹತ್ರ ಫಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ
0: ಕಲಿತೆ. ಈ ಸಾಂದರ್ಭಿಕ ಗೀತೆಗಳು ಅಂದ್ರೆ ಏನು?
1: ಆರ್ತಿ ಹಾಡುಗಳು, ಅತ್ತ ಚಿಕ್ಕ ಚಿಕ್ಕ ಭಾವಗೀತೆಗಳು. ಇಲ್ಲ ಇಲ್ಲ, ಅವಾಗ ಜಸ್ಟ್ ಓಕೆ ದೇವ್ರ ಹಾಡು, ಈ ಮನೇಲಿ ಯಾರು ಹಾಡು ಅಂದ ತಕ್ಷಣ ಈ ಹಾಡು
0: ಹಾಡು.
1: ನಾನು ಇವಾಗ ಹಾಡು ಅಂದ ತಕ್ಷಣ ಯಾರು ದೇವರ ನಾಮ ಆತರ
0: ಹಾಡ್ಬೋದು.
1: ಹಾ, ವಿದುಷಿ ಜಯಲಕ್ಷ್ಮಿ ಭಟ್ ಅವ್ರ ಹತ್ರ ನಾನು ಫಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವೆನ್ ಐ ವಾಸ್ 4 ಇಯರ್ಸ್ ಓಲ್ಡ್ ನಾನು ಶುರು ಮಾಡಿದೆ. ಅವ್ರ ಹತ್ರ ಒಂದು ಸುಮಾರು 8 ವರ್ಷ ಕಲಿತೆ. ಅದಾದ್ಮೇಲೆ ಲಾಕ್ಡೌನ್ ಟೈಮಲ್ಲಿ ವಿದುಷಿ ಸ್ಮೃತಿ ಭಾಸ್ಕರ್ ಅವ್ರ ಹತ್ರ ನಾನು ನೆಕ್ಸ್ಟ್ ಕರ್ನಾಟಕ ಶಾಸ್ತ್ರೀಯಕ್ಕೆ ಸೇರ್ಕೊಂಡೆ.
0: ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ರೆ ಕಾರ್ಯಕ್ರಮ ಮುಗಿಸ್ಬಿಡ್ತೀರಮ್ಮ? ರೈಟ್ ರೈಟ್ ರೈಟ್ ರೈಟ್ ರೈಟ್. ನಮ್ಮ ಜೊತೆಯಲ್ಲಿ ಗಾಯಕಿ, ಎಸ್ ಅಪ್ಕಮಿಂಗ್ ಸಿಂಗರ್ ಸಿರಿ ಸಿಂಚನ ಪಟ್ಟವರ್ಧನ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಇನ್ನೂ ತುಂಬ ವಚನ ಮಾತಾಡೋಣ. ಅದಕ್ಕಿಂತ ಮುಂಚೆ ಸಿರಿ, ನೀವು ಹಾಡಿದಂಥ ಫಸ್ಟ್ ಹಾಡನ್ನು ಕೇಳಿಸೋಣ. ಅಂದರೆ ಕಾರ್ಯಕ್ರಮದಲ್ಲಿ ಇಲ್ಲಿ ಹಾಡಿದ್ದು ಜಾನಕಿ ಮೇನ್ ಗಾಯಕಿ.

0: 1.3 ಮೆಗಾ ಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಸಿರಿ ಸಿಂಚನ ಮಾತಾಡ್ತಾ ಇದ್ದೀವಿ, ಗಾಯಕಿ ಸಿರಿ ಸಿಂಚನ. ಅಪ್ಕಮಿಂಗ್ ಆರ್ಟಿಸ್ಟ್ ಜೊತೆ ಮಾತಾಡ್ತಾ ಹೋಗ್ತಾ ಇದ್ವಿ. ತುಂಬ ವಿಷಯಗಳಿದೆ. ನಮ್ಮ ಸ್ನೇಹಿತರೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಸುಗಮ ಸಂಗೀತಕ್ಕೆ ಆಮೇಲೆ ಬರೋಣ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಎಸ್ ಎಮ್ ಎಸ್ ಮಾಡಿದ್ದಾರೆ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಬಗ್ಗೆ ಕೇಳ್ತಾ ಇದ್ದಾರೆ. ಎಸ್ ಎಸ್ ಎಸ್ ಎಸ್ ಎಸ್ ಎಸ್ ಅವರು ಕರ್ನಾಟಕ ಸಂಗೀತದ ಕಲಿತಾ ಇದ್ದಾರೆ ಅಲ್ವಾ? ಸಿರಿ ಸಿಂಚನ ಯಾ ವಿದುಷಿ ಸ್ಮೃತಿ ಭಾಸ್ಕರ್ ಅವ್ರ ಹತ್ರ ಈಗ ಕಲಿತಾ ಇದ್ರಿ ಅಂತ. ಸೊ ಯಾ ಈಗ ಸದ್ಯಕ್ಕೆ ಯಾವಾಗ ಕಲಿತಾ ಇದ್ರಿ?
1: ಈಗ ಸದ್ಯಕ್ಕೆ ನಾನು ಬಿಂದು ಮಾಲಿನಿ ಅಂತ ಬಂದಾಗ.
0: ಹೌ ಇಟ್ ಗೋಸ್? ಓಕೆ, ಅದು ಅಲ್ಲಿಗ ಬಿಂದು ಮಾಲಿನಿಗೆ ಹೋಗೋಕ್ಕಿಂತ ಮುಂಚೆ ನೀವು ಸ್ಮೃತಿ ಭಾಸ್ಕರ್ ಅವ್ರ ಹತ್ರ ಕಲಿತಂತ ಯಾವ್ದಾದ್ರು ಒಂದು ದೇವರನಾಮ ಹಾಡ್ಬೋದಾ?
1: ದೇವರನಾಮ. ಓಕೆ,
0: ಇವತ್ತು ಫುಲ್ ದೇವರೇ, ದೇವರ ಆಟ ಬಲ್ಲವರು ಯಾರು, ದೇವರ ನಾಮ ಹಾಡೋರು ಯಾರು? ಎಸ್.
1: ಓಕೆ.
0: ಹಾಂ,

0: ಯಾರು ಬರ್ತಿದ್ದು?
1: ಪುರಂದ್ರದಾಸರು.
0: ಓಹೋ, ಭಿನ್ನಕ್ಕೆ ಬಾ ಇಲ್ಲವಯ್ಯ. ಪುರಂದ್ರದಾಸರು ಬರೆದಂತಹ ಕೀರ್ತನೆ ತುಂಬ ತುಂಬ ಸಂತೋಷ. ಮುಂದೆ ಹಾಡ್ತಾ ಹಾಡ್ತಾ ಕಾರ್ನಾಟಿಕ್ ಕೂಡ ಹಾಡಬೇಕು, ಹಾಡಿಸ್ತಾ ಹೋಗ್ತೇನೆ. ಯಾ, ಸಂಗೀತ ಓದಬೇಕಾದ್ರೆ ಸಂಗೀತ ನಂಗೆ ಎಷ್ಟು ಹೆಲ್ಪ್ ಆಯಿತು? Because you got 6th rank, Alva.
1: Haan, definitely. ಈ ಹಾಡುಗಳು ನಾವು ಹಾಡೋದ್ರಿಂದ ಮೆಮೊರಿ ಪವರ್ ತುಂಬ ಇಂಪ್ರೂವ್ ಆಯಿತು. ಮತ್ತು ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ, ಹೆಂಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಡಿಸಿಪ್ಲಿನ್ಡಾಗಿ, ಹಾಗೆ ಓದಬೇಕಾದ್ರೂ ಕಾನ್ಸಂಟ್ರೇಷನ್ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡ್ತು.
0: ಅಲ್ವಾ, ದಿನ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಅದೇ ಒಂದು ಪಾಯಿಂಟ್ ಹೇಳ್ಕೊಡೋದೆ ಬೇಡ, ಅದಕ್ಕೆ ಅದೇ ಬಂದ್ಬಿಡುತ್ತೆ. ಕನ್ಸಿಸ್ಟೆನ್ಸಿ ಅಂತ ಇರುತ್ತೆ ಅಲ್ಲ, ಅದು ಬರುತ್ತೆ ಅಲ್ವಾ. ನಾನು ಮ್ಯಾಥಮೆಟಿಕ್ಸ್ ಮಾಡಬೇಕಾದ್ರೆ ಹಾಡುಗಳನ್ನ ಕೇಳ್ತಾ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೆ. ನನಗೆ ಅವಾಗ 100 ಬಂದಾಗ ಕೇಳಿದ್ರು ನನಗೆ ಹೇಗೆ ಮಾಡ್ತಾ ಇದ್ದೆ ಅಂತ, ಹಾಡುಗಳಿಗೆ ಹಾಕ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಅಂತ ಹೇಳಿದ್ರು. ಪಾಪ ನನ್ನ ಫ್ರೆಂಡ್ ಕೂಡ ಹಂಗೆ ಟ್ರೈ ಮಾಡೋಕೆ ಹೋಗಿದ್ದಾನೆ, ಅವನಿಗೆ 100 ಬಂದಿಲ್ಲ, 2-0 ಮಾತ್ರ ಬಂದಿತ್ತು. ಅಂದ್ರೆ ಈ ಗಾಟ್ ಇದನ್ ಗೆಟ್ ದಟ್ ಮಚ್. ಯಾಕೆ ಅಂತಂದ್ರೆ ನೀನು ಹಾಡ್ ಪಾಡಿಗೆ ಹಾಡ್ ಬರ್ತಾ ಇರುತ್ತೆ, ಕಾನ್ಸಂಟ್ರೇಷನ್ ಪಾಡಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಲ್ವಾ? ರೈಟ್. ಈ ಯಾಕೆ ಹೇಳ್ತೇನೆ ಅಂತಂದ್ರೆ ನೀನು ಆ ಕೆಲಸ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಗುಡ್ ಗುಡ್ ಗುಡ್ ಗುಡ್. ಯಾಕಂದ್ರೆ ಈಗ ಜನರೇಷನ್ ಝಿ ಇದೆಯಲ್ಲ, ಅವ್ರು ತುಂಬಾ ಶಾರ್ಪ್, ಹೇಳಿದ ಮಾತು ಕೇಳಲ್ಲ ಅಂತ. ಸೊ ಮನೇಲಿ ಕೂಡ ಹಾಗೆ ಇರ್ತೀಯ?
1: ಇಲ್ಲ ಇಲ್ಲ, ಕೇಳ್ತೀನಿ. ಅಲ್ಲ,
0: ಜನರಲ್ಲಿ ಯಾರು ಮಾತು ಕೇಳಲ್ಲ, ತುಂಬಾ ಶಾರ್ಪ್ ಆಗಿರ್ತಾರೆ ಅಂತಲ್ಲ, ಅದೇನದು?
1: ಹಂಗೇನಿಲ್ಲ, ಎಲ್ಲ ಜನರೇಷನ್ ಅಲ್ಲೂ 2 ಡಿಫ್ರೆಂಟ್ ಇರುತ್ತೆ ಗ್ರೂಪ್ ಆಫ್ ಪೀಪಲ್.
0: ಒಂದ್ ನಿಮಿಷ ಆಗಿದ್ರೆ ಜನರೇಷನ್ ಬಗ್ಗೆ ನಮಗೆ ಲೆಕ್ಚರ್ ಕೊಡೋಕೆ ಸಿಂಚನ ಅವರು ಇದ್ದಾರೆ ಅಂತ ಹೇಳೋಣ. ಓಕೆ, ಚಲ್ ಮಿಟಲ್ ಮಿಟಲ್.
1: ಅದೇ ಏನಿಲ್ಲ, ಎಲ್ಲ ಜನರೇಷನ್ ಅಲ್ಲೂ ಮಿಕ್ಸ್ಡ್ ಪೀಪಲ್ ಸಿಗ್ತಾರೆ. ಎಲ್ಲ ಜನರೇಷನ್ ಅಲ್ಲೂ ಏನ್ ಹೇಳ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟಿ ಇರೋರು, ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಲಜೀಸ್ ನ ಫಾಲೋ ಮಾಡೋರು ಅವರೆಲ್ಲರೂ ಸಿಗ್ತಾರೆ. ಸೊ ಈ ಜನರೇಷನ್ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ನಾವು ಹೇಳಕ್ ಆಗಲ್ಲ.
0: ಈ ಒಂದು ಜನರೇಷನ್ ತುಂಬಾ ಕೇಳಲ್ಲ ಮಾತು ಅಂತ
1: ಹಿಂಗಿಲ್ಲ. ಅದು ನೀವು ಚಿಕ್ಕವರಿದ್ದಾಗ ನಿಮ್ ದೊಡ್ಡವ್ರಿಗೂ ಹಂಗೆ ಅನ್ಸ್ತಿತ್ತು ಮೋಸ್ಟ್ಲಿ, ಓ ಈ ಮಿಲೇನಿಯಲ್ಸ್ ಏನು ಕೇಳದೇ ಇಲ್ಲ ಮಾತು ಅಂತ. ಬಟ್ ಇವಾಗ ಉಲ್ಟಾ ಆಗಿದೆ. ಇಲ್ಲ, ಅದ್ ಹಂಗೆ ಆಗೋದು ಯಾವಾಗ್ಲೂ ದೊಡ್ಡವ್ರಿಗೆ ಅದ್ ಹಂಗ ಅನ್ಸತ್ತೆ, ಓ ಈಗಿನ ಕಾಲದ ಮಕ್ಳು ಏನು ಕೇಳಲ್ಲ ಅಂತ. ನೆಕ್ಸ್ಟ್ ಆ ಮಕ್ಳೆ ದೊಡ್ಡವ್ರ ಆದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಚಿಕ್ಕ ಮಕ್ಳು ಹಂಗ ಅನ್ಸತ್ತೆ, ಓ ಈಗಿನ ಕಾಲದ ಮಕ್ಳು ಏನು ಕೇಳಲ್ಲ ಅಂತ.
0: ಹಂಗೆ ಸೈಕಲ್ ವಿಷಯ ಗೊತ್ತು ಸರಿ. ಗುಡ್ ಗುಡ್, ಕರೆಕ್ಟ್. ಅದು ಕರೆಕ್ಟ್, ಅದು ಅಬ್ಸಲ್ಯೂಟ್ ರೈಟ್. ನಮ್ಮ ತಾತ ಅಜ್ಜಿ ಮನೇಲಿ ಇದ್ರೆ ನಾನೇ ಮೊಮ್ಮಕ್ಳು ನನ್ನ ಮಾತೆ ಕೇಳಲ್ಲ, ಇವರು ನಾವೆಲ್ಲ ಕೇಳ್ತಾ ಇದ್ವಿ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಮೊಮ್ಮಕ್ಳು ಹಾಗೆ ಇದು ಅದು ಇದು ವಿಷಯಗಳು ಕರೆಕ್ಟ್. ಅದು ಸೊ ಜನರೇಷನ್ ಏನ್ ಚೇಂಜ್ ಆದ್ರೂ ವಿಷಯ ಚೇಂಜ್ ಆಗಲ್ಲ.
1: ಇಲ್ಲ ಇಲ್ಲ, ಅಲ್ವಾ, ಮಿಕ್ಸ್ಡ್ ಪೀಪಲ್ ಇರ್ತಾರೆ ಎಲ್ಲ ಜನರೇಷನ್.
0: ಕರೆಕ್ಟ್ ಕರೆಕ್ಟ್. ಸೊ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಮಗೆ, ಜನ್ಸಿ ಅವ್ರು ಇಷ್ಟೊಂದು ವಿಷಯ ಕೊಡ್ತಾರೆ ಅಂತ, ಅದು ಸಿರಿ ಇಷ್ಟೊಂದು ವಿಷಯ ಕೊಡ್ತಾರೆ ಅಂತ ಅನ್ಕೊಂಡಿರಲ್ಲ. ಗುಡ್. ಕಲಿಯೋದು ಇಂಟ್ರೆಸ್ಟ್ ಅಂತ ಇರುತ್ತೆ. ಮನೇಲಿ ಏನಾಗುತ್ತೆ ಅಂದ್ರೆ ಅಪ್ಪ ಅಮ್ಮಂಗೆ ನಾನು ನೀನು ಹಾಡ್ಗ ಹೋಗು ಕಲ್ತ್ಕೋ ಸಿಂಗರ್ ಆಗು ಅಂತ ಇರುತ್ತೆ. ಬಟ್ ನಮ್ಮ ಹತ್ರ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೇಕು. ಅಪ್ಪ ಅಮ್ಮನದ್ದು ಎಷ್ಟು ಇಂಟ್ರೆಸ್ಟ್ ನಿಮಗೆ

0: ಸಪೋರ್ಟ್ ಆರ್ ಪುಷ್ ಸಿಕ್ಕಿದೆ?
1: ಅಪ್ಪ ಅಮ್ಮ ಇಬ್ರು ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಕೇಳಿನೇ ಬೆಳೆದಿರೋದು, ಮ್ಯೂಸಿಕ್ನ ಕೇಳ್ಕೊಂಡೇ ಬೆಳೆದಿರೋದು. ಅವ್ರಿಗೆ ಎಲ್ಲೂ ಪಾಠ ಹೋಗಿ ಕಲಿಯಕ್ಕಾಗಿಲ್ಲ. ನನ್ಗೆ ಹಾಡು ಕೇಳ್ತಾ ಕೇಳ್ತಾ ಚಿಕ್ಕ ವಯಸ್ಸಲ್ಲೇ ಇಂಟ್ರೆಸ್ಟ್ ಎಲ್ಲ ಬಂತಲ್ಲ, ಇವಳು ಕಲೀಲಿ ನಮ್ಗಾಗಿಲ್ಲ, ಅಟ್ ಲೀಸ್ಟ್ ಲೆಟ್ ಹರ್ ಲರ್ನ್ ಅಂತ ಹೇಳಿ ನನ್ನ ಕ್ಲಾಸಿಗೆ ಅವ್ರು ಹಾಕಿದ್ದು. ಬಟ್ ಅಲ್ಲಿ ಕ್ಲಾಸ್ಗೆ ಹೋದ್ಮೇಲೆ ನನ್ಗೆ ಇಷ್ಟ ಆಗಕ್ ಶುರುವಾಯ್ತು. ಇದು ಓ ಇದೆಷ್ಟು ಚೆನ್ನಾಗಿದೆ, ಈ ಕಾನ್ಸೆಪ್ಟ್ ಎಷ್ಟು ಡೀಪ್ ಆಗಿದೆ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನ ಎಷ್ಟು ಸಾಧನೆ ಮಾಡಬೇಕು, ಈ ಕ್ಲಾಸಿಕಲ್ ಮ್ಯೂಸಿಕ್ ಬೀಟ್ ಕರ್ನಾಟಕ ಅವ್ರ ಹಿಂದೂಸ್ತಾನಿ ಎಷ್ಟು ಡೆಪ್ತ್ ಇದೆ, ಅಂಡ್ ಬೇರೆ ಜಾನ್ರ ಕೂಡ ಹಂಗೇನೆ, ಎಷ್ಟು ವಿಷಯಗಳಿದೆ ತಿಳ್ಕೊಳಕ್ಕೆ ಅಂತ ಇಂಟ್ರೆಸ್ಟ್ ಡೇ ಬೈ ಡೇ ನನಗೂ ಬೆಳೀತು. ಸೊ ಅವ್ರ ಪುಷ್ ಇಂದ ಶುರು ಆಗಿದ್ದು, ಬಟ್ ದೆನ್ ನನ್ ಇಂಟ್ರೆಸ್ಟ್ ಓನ್ ಇಂಟ್ರೆಸ್ಟ್ ಕೂಡ ಬಂತು.
0: ಒಂದು ಅರ್ಥದಲ್ಲಿ ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಸಿರಿ ಅವರು ಎಲ್ಲಾ ಜಾನ್ರ ಹಾಡ್ತಾರೆ ಅಂತ.
1: ಎಸ್ ಎಸ್, ನಾನು ಆಲ್ಮೋಸ್ಟ್ ಎಲ್ಲಾ ಜಾನ್ರನು ಎಕ್ಸ್ಪ್ಲೋರ್ ಮಾಡಿ ಎಲ್ಲಾದ್ರಲ್ಲೂ ಹಾಡಕ್ಕೆ ಟ್ರೈ ಮಾಡ್ತೀನಿ.
0: ರೈಟ್, ಸೊ ಯಾವ್ಯಾವ ಜಾನ್ರಲ್ಲಿ ಹಾಡ್ತೀರಿ ಅಂತ ಹಾಡ್ಸೋಣ. ಬಿಫೋರ್ ದಟ್ ಒಂದು ಹಾಡನ್ನ ಕೇಳೋಣ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೇನ್ಬೋ ಮ್ಯೂಸಿಕಲ್ ಇವತ್ತು ಇದು ನಬಿಲ್ಗರಿ ಕಾರ್ಯಕ್ರಮ. ಸಿರಿ ಸಿಂಚನ ನಮ್ಮ ಜೊತೆಲಿದ್ದಾರೆ, ಗಾಯಕಿ. 9480907103 ಇಸ್ ದಿ ನಂಬರ್ ಟು ಮೆಸೇಜ್.

0: ಸಮಯ 12:25 ಆಗಿದೆ. ಎಫ್ ಎಂ ಆರ್ ರೈನ್ ಬೋನರ್ 1.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಯುವರ್ಸ್ ನವಿಲುಗರಿ ಕಾರ್ಯಕ್ರಮನ ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸೃಜನ ಗಾಯಕಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ಬ್ರಿಲಿಯಂಟ್ ಸ್ಟೂಡೆಂಟ್ ಆಲ್ಸೋ. ಕರೆಕ್ಟ್, ಅವರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ
1: ಹಾಡೋಣ
0: ನಾವು ಇಲ್ಲಿ
1: ಕುಚ್ಚಿ
0: ಚುಚ್ಚಿ ಚುಚ್ಚಿ. ಅಯ್ಯೋ ರಾಮ, ಎಷ್ಟೊಂದು ಚುಚ್ಚಿ ಬಿಡ್ತೀರಿ ನೀವು. ಓಕೆ ಸರಿ, ಈಗ ಒಂದು ವಿಷಯ ಕೇಳಕ್ ಬರುತ್ತೆ. ಈ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡೂ ಶೈಲಿಯ ಸಂಗೀತ ಇದೆ, ನಿಮ್ಗೆ ಗೊತ್ತಲ್ವಾ? ನಿಮಗೆ ಗೊತ್ತಲ್ವಾ? ಸೊ ನೀವು ಕರ್ನಾಟಕ ಕಲಿತಾ ಇದ್ರಿ. ಸೊ ಕರ್ನಾಟಕ ಸಂಗೀತದಲ್ಲಿ ಯಾವ್ದಾದ್ರು ಒಂದು ಕೀರ್ತನೆ ನಮಗೋಸ್ಕರ ಹಾಡ್ಬೋದಾ?
1: ಇದು ತ್ಯಾಗರಾಜರ
0: ಕೀರ್ತನೆ. ಎಸ್,

0: ಫ್ಯಾಂಟಾಸ್ಟಿಕ್. ಯಾವ ರಾಗ ಇದು?
1: ಆರಭಿ ರಾಗ.
0: ಆರಭಿ ರಾಗ, ಓಕೆ, ಹಿಂದೂಸ್ತಾನಿ ಕರ್ನಾಟಕನ ಆರಭಿ ರಾಗ. ಗುಡ್. ಈ ಹಾಡುಗಳನ್ನ ಕಲಿತು ಪ್ರಾಕ್ಟೀಸ್ ಮಾಡಿ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಆ ಏಜಲ್ಲಿ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಕಾಲೇಜಿಗೆ ಬಂದ ತಕ್ಷಣ ಫ್ರೆಂಡ್ಸ್ ಕರೀತಾರೆ, ಬಾ ಹೊರಡೆ ಹೋಗೋಣ, ಪಾನಿಪುರಿ ತಿನ್ನೋಣ, ಆ್ಯಂಡ್ ಬಸ್ಸಿನ ಪಿಕ್ಚರ್ಗೆ ಹೋಗೋಣ, ಅದೆಲ್ಲ ಇದ್ದೇ ಇರುತ್ತೆ. ಯು ಮಿಸ್ ಆಲ್ ದೋ ಥಿಂಗ್ಸ್ ಆರ್ ಅಲಾಂಗ್ ವಿತ್ ದಿಸ್ ಯು ಡಿಡ್?
1: ಇಲ್ಲ, ತುಂಬ ಏನು ನಾನು ಮಿಸ್ ಮಾಡಿಲ್ಲ ಹೇಳಬೇಕು ಅಂದರೆ. ಡೆಫಿನೆಟ್ಲಿ ದಿನ ಆಚೆ ಹೋಗಿ ಆಟಾಡೋದು ಅದೆಲ್ಲ, ಸ್ವಲ್ಪ ಪಾರ್ಕಿಗೆ ಹೋಗೋದು ಡೈಲಿ, ಅದೆಲ್ಲ ಮಿಸ್ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ. ಬಟ್ ತುಂಬ ಏನು ಮಿಸ್ ಆಗಿಲ್ಲ. ಯಾವಾಗಾರು ಒಂದ್ಸತಿ ಒನ್ಸ್ ಇನ್ ಅ ವೈಲ್ ನಾನು ಮತ್ತೆ ಫ್ರೆಂಡ್ಸ್ ಯಾವಾಗಾರು ಆಚೆ ಹೋಗಿ ಬರ್ತೀವಿ, ಬಟ್ ತುಂಬ ಫ್ರೀಕ್ವೆನ್ಸಿನೂ ಇಲ್ಲ, ಯಾವಾಗಾರು ಒಂದ್ಸತಿ ಹೋಗಿ ಬರ್ತೀವಿ.
0: ಥಿಂಕ್ ದಟ್ ಯು ಆರ್ ಮಿಸ್ಸಿಂಗ್ ಸಮಥಿಂಗ್? ಏನಾದರೂ ಮಿಸ್ ಮಾಡ್ಕೊಂಡೆ?
1: ಇಲ್ಲ, ಹಂಗೇನು ಅನ್ಸಲ್ಲ ನನಗೆ.
0: ಓದಬೇಕು, ಇದನ್ನ ಕಾನ್ಸಂಟ್ರೇಟ್ ಮಾಡು, ಅದನ್ನ ಕಾನ್ಸಂಟ್ರೇಟ್ ಮಾಡು, ಇದನ್ನ ಮಾಡು, ಇದನ್ನ ಮಾಡು, ಮನೆ ಕೆಲಸ ಮಾಡೋದನ್ನ ಗೊತ್ತಾ? ಅಮ್ಮಗೆ
1: ಸ್ವಲ್ಪ ಹೆಲ್ಪ್ ಮಾಡ್ತೀನಿ.
0: ಏನು
1: ಅಡುಗೆ ಮನೆಯಲ್ಲಿ?
0: ನೀರು ಕಾಯಿಸೋದು,
1: ತರಕಾರಿ.
0: ಓಕೆ, ತರಕಾರಿನ ಹೇಗೆ ಈರುಳ್ಳಿನ ಹೆಚ್ಚುವಂತ ಒಂದ್ ಎರಡು ವಿಧಾನಗಳು ಹೇಗೆ ಅಂತ ಗೊತ್ತಾ? ಆಮೇಲೆ ಹೇಳ್ತೀರ, ಅದಕ್ಕೆ ಹೇಳ್ತೀನಿ. ಅಯ್ಯೋ, ಹೋಗಿ ಹೋಗಿ ಈರುಳ್ಳಿ ಇಸ್ತಾರಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ಸರ್, ಬೇಡ ನಂಗೆ. ರೈಟ್ ರೈಟ್ ರೈಟ್. ಯಾಕೆ ಅಂತಂದ್ರೆ, ಯಾಕೆ ಅಂತಂದ್ರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಈ ಟೈಮ್, ಏನೇ ಓದ್ತೀಯ ಬಾ ನಾನು ಹೋಗೋಣ ಹೊರಗಡೆ ಅಂತ ಕರೆಯೋದೇ ಇರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ ಈಗ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ? ಮೊಬೈಲ್ ಇದೆ ಈಗ, ನಿಮ್ಮ ಅಪ್ಪ ಅಮ್ಮ ಹೋದ ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಬೇರೆ 15 years back ಎಲ್ಲ ಮೊಬೈಲ್ ಇರಲಿಲ್ಲ. ನೋಡೋಕ್ಕೆ ಸಿನಿಮಾ ಇತ್ತು, ಇರೂ ಇದೆ, ಬೇರೆ ಮಾತಾಡೋದಿಲ್ಲ. ಬಟ್ ಈಗ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಿದೆ, ಹೇಗೆ ಅದನ್ನು ಕೋಪ್ ಅಪ್ ಮಾಡ್ಕೊಂಡ್ರಿ?
1: ಏನಿಲ್ಲ, ಓದೋ ಟೈಮಲ್ಲಿ ಓದಬೇಕು, ಮತ್ತೆ ಅಮ್ಮನೂ ಮನೇಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅವರು ಹೇಳ್ತಾರೆ, ನಾನೇನಾದ್ರು ಡಿಸ್ಟ್ರಾಕ್ಟ್ ಆದರೆ ಅಥವಾ ಟಿವಿ ತುಂಬ ಹೊತ್ತು ನೋಡ್ತಾ ಇದ್ರೆ ಬಂದು ರಿಮೈಂಡ್ ಮಾಡ್ತಾರೆ, ಓದ್ಕೋ ಟೈಮ್ ಆಯ್ತು, ಎಷ್ಟು ಅವರ್ ನೋಡ್ತೀಯಾ ಅಂತಾರೆ. ಸೊ ಅವಾಗ ಗೊತ್ತಾಗತ್ತೆ, ಹೋಗಿ ಓದ್ತೀನಿ ಅಷ್ಟೇ.
0: ಅಲ್ಲ, ಅದಂಗ ಸಾಧ್ಯ? ಅದು ಒಂದು ಅಡಿಕ್ಟ್ ಆಗ್ಬಿಟ್ರೆ, ಅಡಿಕ್ಟ್ ಆಗ್ಬಿಟ್ರೆ ಅದನ್ನ ಹೊರಡೆ ಬರೋದು ಎಷ್ಟು ಕಷ್ಟ ಗೊತ್ತಾ?
1: ಇಲ್ಲ, ಅದು ಎಕ್ಸಾಮ್ ಇದೆ ಅಂತ ಟೆನ್ಷನ್ಗೆ ಅದು ಬಂದಿದೆ.
0: ಬರೀ ಸುಳ್ಳುಗಳೆಲ್ಲ ಕಾಣ್ತಾ ಇದೆ.
1: ಇಲ್ಲ, ನಿಜವಾಗ್ಲೂ ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನೋ ತನಕ ನಮಗೂ ಆಮೇಲೆ ಓದ್ಕೊಳ್ಳೋಣ ಅಂತ ಅನ್ಸುತ್ತೆ. ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಾಗ ಅದು ಆಟೋಮ್ಯಾಟಿಕ್ ಆಗಿ ಸೀರಿಯಸ್ನೆಸ್ ಬಂದ್ಬಿಡುತ್ತೆ. ನಿಜವಾಗ್ಲೂ
0: ರೈಟ್. ಯಾಕೆ ಯಾಕೆ ಅಂತಂದ್ರೆ, ಸಿರಿ ಸಿಂಚನ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು, ಯಾಕಂದ್ರೆ ಎಜುಕೇಶನ್ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಸಂಗೀತ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ತುಂಬ ಕಷ್ಟ ಅಲ್ವಾ ಸರಿ? ಸೊ ಇನ್ನೊಂದು ಏನಂದ್ರೆ, ಜನರಲ್ ಆಗಿ ನಾನು ನೋಡಿದ ಪಟ್ಟಿಗೆ ಈಗ ಏನಪ್ಪಾ ಅಂತಂದ್ರೆ, SSLC 10th standard ಬಂದರು, PUC ಬಂದರು ಅಂದ ತಕ್ಷಣ ಬೇಡ ಈ ವರ್ಷ ಸಂಗೀತ ಬೇಡ, ಓಕೆ ಮನೇಲಿ ಇದ್ಬಿಡು ಅಂತ ಹೇಳಿಬಿಟ್ಟು, ಅಂದರೆ ಬರೀ ಕಾನ್ಸಂಟ್ರೇಟ್ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ಯು ಡಿಡ್ ದಟ್ ಸೋ?
1: ಇಲ್ಲ, ನಾನೇನು ಹಂಗೆ ಮಾಡೋಕ್ಕೆ ಹೋಗಿಲ್ಲ. ಕ್ಲಾಸಸ್ ಎಲ್ಲ ಅದ್ರ ಪಾಡಿಗೆ ಅದು ನಡೀತಾ ಇತ್ತು, ನಾನು ಪ್ರಾಕ್ಟೀಸು ಅದ್ರ ಪಾಡಿಗೆ ಅದು ನಡೀತಿತ್ತು, ಮನೇಲಿ ಮಾಡ್ತಾ ಇದ್ದೆ ನಾನು. ಸೊ ಮತ್ತೆ ಕಾಲೇಜಲ್ಲೂ ನನ್ನ ಕಾಲೇಜ್ ಬ್ಯಾಂಡ್ಗೆ ಪ್ರಾಕ್ಟೀಸ್ ಸೆಷನ್ಸ್ ಅಟೆಂಡ್ ಮಾಡೋದು, ಫೆಸ್ಟಿಗೆ ಪರ್ಫಾರ್ಮ್ ಮಾಡೋಕ್ಕೆ, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗೆ ಹೋಗೋದು. ಸೊ ಆ ಥರದಲ್ಲಿ ಅದು ಒಟ್ಟಿಗೆ ನಡೀತಿತ್ತು, ಯಾವುದು ಯಾವಾಗಲೂ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಲಿಲ್ಲ.
0: ಕಾಲೇಜ್ ಬ್ಯಾಂಡ್ ಬೇರೆ ಇದೆ ಅಲ್ವಾ? ಕರೆಕ್ಟ್. ಕಾಲೇಜ್ ಬ್ಯಾಂಡಲ್ಲಿ ಎಂತೆಂಥ ಹಾಡುಗಳನ್ನ ಹಾಡ್ತಾ ಇದ್ರಿ? ಯಾರ್ಯಾರಿದ್ದಾರೆ ನಿಮ್ಮ ಬ್ಯಾಂಡಲ್ಲಿ?
1: ನನ್ನ ಸೀನಿಯರ್ಸು, ನನ್ನ ಕ್ಲಾಸ್ ಅಥವಾ ನನ್ನ ಜೂನಿಯರ್ಸ್, ಈ ಥರ 2 ವರ್ಷನೂ ಇತ್ತು. ಆಲ್ ಫಿಲಮ್ ಸಾಂಗ್ಸ್, ಹಿಂದಿ ಕನ್ನಡ ಎಲ್ಲ ಲ್ಯಾಂಗ್ವೇಜಸ್. ಯಾವ್ದು
0: ಯಾವ ಕಾಲೇಜ್ ಅಂತ ಹೇಳಿಲ್ಲ ನನಗೆ.
1: ಕುಮಾರನ್ಸ್ PU ಕಾಲೇಜ್.
0: ಓಕೆ. ಯಾವ ಇಂಟರ್ ಕಾಲೇಜ್ ಹೋದಾಗ ಕಂಟಿನ್ಯೂಸ್ ಆಗಿ ಒಂದು 3 ಇಯರ್ಸ್ ಅನ್ನು ಅವಾರ್ಡ್ ತಗೊಂಡ್ರಿ?
1: ಟೂ ಇಯರ್ಸ್.
0: ಥರ್ಡ್ ಇಯರ್ ಬರಲಿಲ್ಲ?
1: ಇಲ್ಲ, PUC 2 ವರ್ಷ.
0: ಓ, PUC 2 ವರ್ಷ. ನನ್ನ ಫ್ರೆಂಡ್ಸ್ ಎಲ್ಲ PUC 3 ವರ್ಷ ಓದಿದ್ದಾರೆ, ಕೆಲವರು 4 ವರ್ಷ ಓದಿದ್ದಾರೆ, ಕೆಲವರು ಇನ್ನು ಓದ್ತಾನೆ ಇದ್ದಾರೆ.
1: ಇಲ್ಲ, 2 ವರ್ಷ.
0: ಗುಡ್. ನಾನು ಮಾತಾಡ್ತಾ ಆಗ್ಲೇ ಕೇಳಿದೆ ಸಿರಿ ಎಂತೆಂಥ ಜಾನರಲ್ಲಿ ಹಾಡ್ತಾರೆ ಅಂತ. ಬೇರೆ ಬೇರೆ ಎಲ್ಲ ಜಾನರಲ್ಲಿ ಹಾಡಿದಿರಿ. ಕ್ಯಾನ್ ಯು ಸಿಂಗ್ ನನಗೆ ಒಂದು ಜನಪದ ಗೀತೆಯನ್ನು ಹಾಡ್ಬೋದಾ?
1: ಶೋರ್ ಶೋರ್,
0: ಪ್ಲೀಸ್.

ಫ್ಯಾಂಟಾಸ್ಟಿಕ್. ಸೊ ಸಿರಿಯವರ ಧ್ವನಿಯಲ್ಲಿ ಇನ್ನೂ ಯಾವ್ಯಾವ ಗೀತೆಗಳು ಹೇಗೆ ಬರುತ್ತೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳೋಣ, ಒಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಮಾತನ್ನು ಮುಂದುವರೆಸೋಣ. ಓಕೆ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: Wellness or illness by choice. Visit avijja.com.
5: Musical Ears Akashwani FM Rainbow.
6: Musical Ears ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ಆರ್ ರೈನ್ಬೋ ಮ್ಯೂಸಿಕಲಿ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಎಸ್, ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಸಿರಿ ಸಿಂಚನ ಸಿಂಗರ್ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಡೆಫಿನೆಟಾಗಿ ನೀವು ಅವ್ರಿಗೆ ಪ್ರಶ್ನೆ ಕೇಳ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಂ ಸಿಂಚನ, ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಮಾತಾಡ್ತಾ ಹೋದ್ವಿ. ಈ ಹಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ಅಂತ ಕಾಣುತ್ತೆ, ಅದು ಹಾಡಬೇಕಾದ್ರೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆ. ಪ್ರೊನೌನ್ಸಿಯೇಷನ್ ಎಷ್ಟು ಚೆನ್ನಾಗಿರಬೇಕು ಅಂತ ನಿಮ್ಗೆ ಗೊತ್ತಿದೆ, ಭಾಷೆ ತಪ್ಪಬಾರ್ದು. ಈ ವಿಷಯಗಳೆಲ್ಲ ಯಾರು ಮೊದಲು ನಿಮಗೆ ಹೇಳ್ಕೊಟ್ಟಿದ್ದು?
7: ಆ ವಿಷಯದಲ್ಲೆಲ್ಲ ಅಮ್ಮನೇ ಫಸ್ಟ್ ನನಗೆ. ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾದ್ರು ತಪ್ಪು ಅವ್ರಿಗೆ ಆ್ಯಸ್ ಅ ವ್ಯೂವರ್, ಆ್ಯಸ್ ಅ ಸ್ಪೆಕ್ಟೇಟರ್ ಅವ್ರಿಗೆ ಹೇಗೆ ಅನಿಸ್ತಿತ್ತು, ಅಥವಾ ಆ್ಯಸ್ ಅ ಲಿಸ್ನರ್ ಅವ್ರಿಗೆ ಹೆಂಗೆ ಕೇಳಿಸ್ತಿತ್ತು, ಈ ಇದು ಸರಿಯಾಗಿ ಬರ್ತಿಲ್ಲ, ಇಲ್ಲಿ ನೀನು ದೀರ್ಘ ಕೊಡಬೇಕು, ಆ ಥರ ವಿಷಯದಲ್ಲೆಲ್ಲ ಅಮ್ಮ ಅಪ್ಪ ಅಮ್ಮ ಅಪ್ಪ ಇಬ್ರು ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನಗೆ ಇನ್ಪುಟ್ಸ್ ಏನು ಕೊಡ್ತಿದ್ರು ನಾನು ಅದನ್ನ ಇಂಪ್ರೂವ್ ಮಾಡ್ಕೊತಾ ಇದ್ದೆ.
6: ಅವ್ರಿಗೆ ಕರೆಕ್ಷನ್ಸ್ ಹೇಳಿಲ್ವಾ ಇದು ಹೀಗೆ ಇಲ್ಲ ಅಂತ?
7: ಅವರು ಅವ್ರಿಗೆ ಹಾಡಿ ತೋರ್ಸಕ್ಕೆ ಬರಲ್ಲ, ಅವರು ಜಸ್ಟ್ ಅವ್ರಿಗೇನ್ ಫೀಲ್ ಆಗ್ತಾ ಇದೆ ಅಂತ ಅವ್ರು ಹೇಳ್ಬೋದು. ಸೊ ಹಾಗಾಗಿ ನಾನೇನ್ ಅವ್ರಿಗೆ ಕರೆಕ್ಷನ್ ಮಾಡೋದು ಅಂತ ಏನಿಲ್ಲ, ಅವ್ರು ನನ್ಗೆ ಏನ್ ಹೇಳ್ತಿದ್ರು ನಾನು ಅದನ್ನ ಇಂಪ್ರೂವ್.
6: ಬಟ್ ಒಬ್ರಿಗೆ ಕರೆಕ್ಷನ್ ಮಾಡಿದ್ರಿ ಅಂತ ಕೇಳ್ಬಿಟ್ಟೆ ನಾನು. ಅವ್ರ ಹೆಸರು ಶೈಲೇಶ್ ಪಟವರ್ಧನ್ ಅಂತ. ಅವ್ರು ಯಾರು ಗೊತ್ತಾ?
7: ಗೊತ್ತು, ನನ್ನ ಚಿಕ್ಕಪ್ಪ.
6: ಓ ಚಿಕ್ಕಪ್ಪ, ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ ಅಲ್ವಾ? ಅವ್ರು ಬರೆದಂತ ಎಷ್ಟೋ ಹಾಡುಗಳಿಗೆ ನೀವು ಹಾಡಿದಿರಿ ಅಂತ ಕೇಳ್ತಾರೆ ನೀವು. ಸೊ ಅವ್ರು ಬರೆದಿದ್ದಂತ ಒಂದು ಹಾಡಿಗೆ ನೀವು ಹಾಡಿದಂತ ಹಾಡು ಹಾಡ್ಬೋದಾ? ಅದಕ್ಕೂ ಬುಕ್ ಬೇಕಾ ಅಥವಾ ಮೊಬೈಲ್ ಬೇಕಾ, ಇಲ್ಲ ಹಾಗೆ ಬಾಯಲ್ಲಿದೆಯಾ ಹಾಡಿ? ಹಾಗಿದ್ರೆ ಅವ್ರ ಕಾರ್ಯಕ್ರಮ ಕೇಳ್ತಾ ಇದಾರೆ ಅದಕ್ಕೋಸ್ಕರ.
7: ಸರಿ,
6: ಯಾ

0: ಚಳಿಯಲ್ಲಿ ಬೆಚ್ಚನೆ ತಪ್ಪಿಕೊಂಡಿದ್ದವು ಚಳಿಯಲ್ಲಿ.
1: ಹಾ ಹಾ, ಇದಕ್ಕೆ ಯಾರು ಕಂಪೋಸ್ ಮಾಡಿದ್ದು?
0: ಮೃತ್ಯುಂಜಯ ದೊಡ್ಡವಾಡ್ ಸರ್.
1: ಮೃತ್ಯುಂಜಯ ದೊಡ್ಡವಾಡ್ ಅವರು
0: ಮಾಡಿದ್ದು.
1: ಎಸ್ ಎಸ್ ಎಸ್ ಎಸ್, ಮೃತ್ಯುಂಜಯ ದೊಡ್ಡವಾಡ್ ಅವರು ಕಂಪೋಸ್ ಮಾಡಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಚಿಕ್ಕಪ್ಪ ಬರೆದಿದ್ದು ಅನ್ನೋದು ತುಂಬ ಖುಷಿ ಇದೆ ನಿಮಗೆ. ರೈಟ್. ಇನ್ನು ನಾನಾಗಲೇ ಮಾತಾಡ್ತಾ ಹೇಳ್ತಾ ಹೋದೆ, ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ನಾವೆಲ್ಲ ಟು ಓವರ್ಕಮ್ ಆಲ್ ದೋಸ್ ಥಿಂಗ್ಸ್ ಅಂತ. ಸಂಗೀತ ಕಲಿತಾ ಕಲಿತಾ ಕಲಿತಾ ಕಲಿತಾ ಮಾಡಬೇಕಾದ್ರೆ, ಎಸ್, ನಾನು ಸಂಗೀತದಲ್ಲೇ ಮುಂದೆ ಹೋಗಬೇಕು ಅಂತ ಈಗ ಆಸೆ ಇದೆಯಾ? ಅಥವಾ ಇಲ್ಲ, ನಾನು ಮನೆ ಅಮ್ಮ ಅಪ್ಪನ ಪ್ರಕಾರ ನಾನು ಇಂಜಿನಿಯರಿಂಗ್ ಆಗಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಾದರೂ ಆಸೆ ಇದೆಯಾ?
0: ಇಲ್ಲ ಇಲ್ಲ, ಅಮ್ಮ ಅಪ್ಪನ ಪ್ರಕಾರನೂ ನಾನು ಮ್ಯೂಸಿಕ್ ಫೀಲ್ಡಲ್ಲೇ ಇದಾಗಲಿ ಅಂತ, ನನ್ನ ಪ್ರಕಾರನೂ ನಾನು ಅದರಲ್ಲೇ ಮುಂದೆ ಬೆಳಿಬೇಕು ಅಂತ.

0: ಇದು ಎಜುಕೇಶನಲ್ ಡಿಗ್ರಿ ಜಸ್ಟ್ ಮಾಡ್ತಾ ಲೈಕ್ ಓದಕ್ಕೆ ಬೇಕು ಅಂತ ನಾನು ನೆಕ್ಸ್ಟ್ ಸೇರ್ಕೊಳ್ಳೋದು. ಬಟ್ ಅದರ್ವೈಸ್ ಮ್ಯೂಸಿಕ್ ಮೇನ್ ಪಾತ್ ಆಗಿರುತ್ತೆ ನನಗೆ. ನೆಕ್ಸ್ಟ್
1: ಮಿಕ್ಕಿದೆಲ್ಲ ಸೈಡ್ ಪಾತ್ಗಳು ಇವೆಲ್ಲ ಮೇನ್ ಪಾತ್
0: ಅಲ್ವಾ? ಹೌದು,
1: ಕರೆಕ್ಟ್.
0: ಹೌದು ಹೌದು.
1: ಸೊ ಇಟ್ಸ್ ಒನ್ ಮೋರ್ ಬ್ರೇಕಿಂಗ್ ನ್ಯೂಸ್ ಅಂತ ಅನ್ಕೋಣ. ರೈಟ್, ಈಗ ಕಾಲೇಜಿಗೆ ರ್ಯಾಂಕ್ ಬಂದಮೇಲೆ, ಸ್ಟೇಟ್ಗೆ ರ್ಯಾಂಕ್ ಬಂದಮೇಲೆ ಹಾಡ್ತೀವಿ ಅಂತ ಗೊತ್ತಾಗಿದ್ಮೇಲೆ ಕಾಲೇಜಲ್ಲೆಲ್ಲ ಎಷ್ಟೊಂದು ಫ್ಯಾನ್ಸ್ ಎಲ್ಲ ಇರ್ತಾರೆ ಗೊತ್ತು ನನಗೆ, ತುಂಬ ಫ್ಯಾನ್ಸ್ ಇರ್ತಿರ್ತಾರೆ. ನಿಮ್ಮ ಟೀಚರ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಹೇಳ್ತಾರೆ?
0: ಕಾಲೇಜಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ರು. ಸ್ಟಾರ್ಟಿಂಗಿಂದಾನೆ ನನಗೆ ಫಸ್ಟ್ ಪಿ ಯುಗೆ ಸೇರ್ಕೊಂಡಾಗಿಂದಾನೆ ಯಾವಾಗ ಕಾಂಪಿಟೇಷನ್ಸ್ ಅಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೊಂಡು ಎಲ್ಲರೂ ನನ್ನ ಅಲ್ಲಲ್ಲ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲೂ ಪ್ರೈಸ್ ತಗೊಂಡೆ. ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗೂ ಕಳ್ಸೋರು ನನ್ನ, ಅಂಡ್ ಅಲ್ಲೂ ಪ್ರೈಸ್ ಬರ್ತಾ ಇತ್ತು. ಸೊ ಅವರು ಫಸ್ಟಿಂದಾನೆ ತುಂಬ ಸಪೋರ್ಟಿವ್ ಆಗಿದ್ರು ನನ್ನನ್ನು. ಅವರು ಬಿಡ್ಬೇಡ ಸಂಗೀತ ಏನಾಗ್ಲಿ ಕಂಟಿನ್ಯೂ ಮಾಡು ಅಂತ ಹೇಳಿ ಪ್ರತಿಯೊಂದು ಸ್ಟೇಜಲ್ಲೂ ಸಪೋರ್ಟ್ ಮಾಡ್ತಾ ಬಂದರು. ಸೊ ಕಾಲೇಜಲ್ಲಿ ತುಂಬ ಟೀಚರ್ಸ್ ಕಡೆಯಿಂದ ಸಪೋರ್ಟ್ ಎನ್ಕರೇಜ್ಮೆಂಟ್ ಎಲ್ಲ ಇತ್ತು.
1: ಎಸ್. ಇನ್ನೊಂದು ಈಗ ನನಗೆ ಈಗ ಈ ತಾನೇ ಗೊತ್ತಾದ ಒಂದು ವಿಚಾರ ಏನಂತಂದರೆ, ಸೀರಿಯಸ್ಲಿ ಜನ ರಿಯಾಲಿಟಿ ಶೋಗೆ ಹೋಗಿದ್ರು ಅಂತ.
0: ಹೌದು, ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 19 ನಾನು ಸೆಮಿಫೈನಲ್ಸ್ ತನಕ ಹೋಗಿದ್ದೆ.
1: ಓಕೆ, ಫೈನಲ್ಸ್ ಯಾಕೆ ಬೇಡ ಅಂದರು?
0: ಅದು ಗೊತ್ತಿಲ್ಲ.
1: ಓ, ಅಂದ್ರೆ ಸಿರಿಚಂದ್ ಅಲ್ಲಿ ಅಲ್ಲಿ ಹೋಗಿದ್ದೆ ಅಂತಂದ್ರೆ ಮುಂದಕ್ಕೆ ಹೋಗಕ್ ಆಗ್ಲಿಲ್ವಾ ಅಥವಾ ಅವ್ರು ಬೇಡ ಅಂದ್ರ ಅಂತ?
0: ಇಲ್ಲ, ಸೆಮಿಫೈನಲ್ಸ್ ಅಲ್ಲಿ ಎಲಿಮಿನೇಟ್ ಆದೆ, ಫೈನಲ್ಸ್ ಗೆ ಕ್ವಾಲಿಫೈ ಆಗ್ಲಿಲ್ಲ.
1: ಓಕೆ, ಹಾಗೆ. ಸೊ ಈಗ ಅಲ್ಲಿ ಏನೇನು ಎಲ್ಲ ವಿಚಾರ ಕಲ್ತ್ಕೊಂಡೆ
0: ಅಲ್ಲಿ? ನಾನು ಹೋದ ತಕ್ಷಣ ಫಸ್ಟ್ ಆಫ್ ಆಲ್ ಮ್ಯೂಸಿಷಿಯನ್ಸ್, ಅಷ್ಟು ಸೀನಿಯರ್ ಮ್ಯೂಸಿಷಿಯನ್ಸ್ ಎಸ್ ಪಿ ಸರ್ಗೆ
1: ಫಸ್ಟ್ ಹೋದ ತಕ್ಷಣ ಕಾಫಿ ಕೊಟ್ಟರೆ ಸರ್ ಅಂತ ಹೇಳ್ತಾ ಇದ್ದೆ. ಓಕೆ,
0: ಇಲ್ಲ ಇಲ್ಲ, ಫಸ್ಟ್ ಮ್ಯೂಸಿಷಿಯನ್ಸ್ ಬಗ್ಗೆ ಹೇಳ್ತೀನಿ, ಬಿಕಾಸ್ ಅವರು ತುಂಬಾ ಸೀನಿಯರ್ ಆರ್ಟಿಸ್ಟ್, ನಮ್ಗೆ ಎಲ್ಲೂ ಆ ಅವಕಾಶ ಸಿಗಲ್ಲ ಅವ್ರ ಅಷ್ಟು ಸೀನಿಯರ್ ಮ್ಯೂಸಿಷಿಯನ್ಸ್ ನಮ್ಗೆ ನುಡಿಸಿ. ಅವರು ಪ್ರಾಕ್ಟಿಸ್ ಸೆಷನ್ಸ್ ಅಲ್ಲಿ ನಮ್ಗೆ ಹೇಳ್ತಿದ್ದ ಕರೆಕ್ಷನ್ಸ್, ಇಂಪ್ರೂವ್ಮೆಂಟ್, ಅದೆಲ್ಲ ತುಂಬಾ ವ್ಯಾಲ್ಯೂಯಬಲ್ ಪಾಠಗಳು ನನಗೆ ಅಲ್ಲಿ ಸಿಕ್ಕಿದ್ದು. ಆಮೇಲೆ ನನ್ಗೆ ಮೆಂಟರ್ಸ್ 6 ಇದ್ರು, ನನ್ಗೆ ಇಂದು ನಾಗರಾಜ್ ಮ್ಯಾಮ್ ಮೆಂಟರ್ ಆಗಿದ್ರು. ಸೊ ಅವ್ರ ಅಂಡರ್ ನಾನು ಎಷ್ಟೊಂದು ವಿಷಯಗಳನ್ನ ಕಲಿತೆ. ನಾವು ಹಾಡ್ ಕಲ್ತ್ಕೊಂಡು ಹೋದ್ಮೇಲೆ ಅವ್ರು ನಮ್ಗೆ ಇಂಪ್ರೂವ್ ಆಗಕ್ಕೆ ಎಷ್ಟು ಪಾಯಿಂಟ್ಸ್ ಹೇಳಿದ್ರು, ಆಮೇಲೆ ಸ್ಟೇಜ್ ಮೇಲೆ ಅದನ್ನ ಹೆಂಗ್ ಪರ್ಫಾರ್ಮ್ ಮಾಡೋದು ಅದೆಲ್ಲ ಕಲಿತೆ. ಅಂಡ್ ಎಲ್ಲ ಮೆಂಟರ್ಸ್ ಜೊತೆನೂ ಮಾತಾಡಕ್ ಇಂಟ್ರಾಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು, ಜಡ್ಜಸ್ ಜೊತೆ ಇಂಟ್ರಾಕ್ಟ್ ಮಾಡಕ್ ಸಿಕ್ಕಿದ್ದು, ಇದು ಜೂರಿ ಮೆಂಬರ್ಸ್ ಜೊತೆ, ಅವ್ರ ಎವ್ರಿಬಡಿ ದೇರ್ ಆಲ್ ಲೈಕ್ ಅವ್ರವ್ರ ಫೀಲ್ಡ್ ಅಲ್ಲಿ ಸೀನಿಯರ್ ಮ್ಯೂಸಿಷಿಯನ್. ಸೊ ಅವ್ರ ಜೊತೆ ನಮ್ಗೆ ಇಂಟ್ರಾಕ್ಟ್ ಮಾಡಿ ಎಷ್ಟೊಂದು ವಿಷಯ ಕಲಿಯಕ್ಕೆ ಸಿಕ್ತು.
1: ಒಂದೆರಡು ಎಕ್ಸಾಂಪಲ್ಸ್ ಇನ್ ಡೀಟೇಲ್?
0: ಎಸ್, ಡೆಫಿನೆಟ್ಲಿ ಹೇಳ್ತೀನಿ. ನಾನು ರಿಹರ್ಸಲ್ ಟೈಮ್ನಲ್ಲಿ ಮ್ಯೂಸಿಷಿಯನ್ಸ್ ಅವ್ರವ್ರು ಮಾತಾಡೋದು ಆ್ಯಂಡ್ ನಮ್ಮ ಜೊತೆ ಮಾತಾಡೋದು, ಅವಾಗ ತುಂಬ ಟರ್ಮಿನಾಲಜೀಸ್ನ ಕಲಿತೆ ನಾನು.
1: ಇವಾಗ ವಾಟ್ ಇಸ್ ಮೀನ್ ಬೈ ಟರ್ಮಿನಾಲಜಿ?
0: ಬೇರೆ ಬೇರೆ ವರ್ಡ್ಸ್ ಅವರು ಯೂಸ್ ಮಾಡೋದು ಮ್ಯೂಸಿಕಲ್ಲಿ ಹೇಗೆ ಅಂತ. ಈಗ ಫಾರ್ ಎಕ್ಸಾಂಪಲ್, ರಿದಮ್ ಸೆಕ್ಷನ್ಗೆ ಎಲ್ಲದಕ್ಕೂ 2-piece ಆರ್ಕೆಸ್ಟ್ರಾನಲ್ಲಿ ಜೆರಾಲ್ಡ್ ಸರ್ ನೊಟೇಷನ್ಸ್ ಮಾಡ್ತಿದ್ರು. ಆಮೇಲೆ ಬೇರೆ ಸ್ಟ್ರಿಂಗ್ ಸೆಕ್ಷನ್ ಅಥವಾ ಕೀಸ್ ಸೆಕ್ಷನ್ಸ್ಗೆಲ್ಲ ಉಮೇಶ್ ಸರ್ ಮಾಡೋರು. ಆ್ಯಂಡ್ ನೆಕ್ಸ್ಟ್ ಫುಲ್ ಪೀಸ್ ಆರ್ಕೆಸ್ಟ್ರಾ ದಿನ ಎಲ್ಲರೂ ಶ್ರೀನಿವಾಸ್ ಸರ್, ಅರುಣ್ ಸರ್, ಭಾಸ್ಕರ್ ಸರ್ ಎಲ್ಲರೂ ಬಂದು ಮಾಡ್ತಾಯಿದ್ರು.
1: ಅದೇ
0: ಹೇಳಿದ್ನಲ್ಲ, ಇಲ್ಲ ತುಂಬಾ ಇದೆ. ನಾನು ಆತರ ನೆನಪಿಸ್ಕೊಳಕ್ ಹೋದ್ರೆ ನಮ್ಗೆ ಯಾವಾಗ ಶಾರ್ಪ್ ಆಗತ್ತೆ ನಾವು ಹಾಡೋದನ್ನ ಹೇಳೋರು, ನಾವು ಅವಾಗ ಯಾವಾಗ ಫ್ಲಾಟ್ ಆಗ್ತಿದೆ ಅವಾಗ ಮತ್ತೆ ಶ್ರುತಿಗೆ ಬರ್ಸಕ್ ಹೇಳೋರು, ಆಫ್ ಬೀಟ್ ಹಾಡ್ತಾ ಇದೀವಿ ಅಂದ್ರೆ ಕರೆಕ್ಟ್ ಆಗಿ ಕೂರ್ಸಕ್ ಹೇಳೋರು, ಯಾವ ಟೆಂಪೋ ಯಾವ BPM ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಅದ್ ಹೇಳ್ಕೊಡೋರು ನಮ್ಗೆ. ಮತ್ತೆ ಕೆಲವು ಡೈನಾಮಿಕ್ಸ್, ವಿಬ್ರಾಟೋ ಕೊಡೋದ್ ಹೆಂಗೆ ಎಂಡಲ್ಲಿ, ಸಸ್ಟೈನ್ ಮಾಡೋದ್ ಹೆಂಗೆ, ಫೇಡ್ ಔಟ್
1: ಹೇಗೆ, ವಿಬ್ರಾಟೋ ಕೊಡೋದ್ ಹೇಗೆ ಅಂತ ಸ್ವಲ್ಪ ಹೇಳಿ ನಂಗೆ.

0: ಎಂಡಲ್ಲಿ ಕೆಲವು ನೋಟ್ಸ್ಗೆ, ಹಾ ಅದು ಕೆಲವು ನೋಟ್ಸ್ಗೆ ಹಂಗೆ ಫೇಡ್ ಮಾಡ್ತಾ ನಾವು ಆ ಎಫೆಕ್ಟ್ ಕೊಡ್ಬೇಕಾಗತ್ತೆ. ನಾಟ್ ಎವ್ರಿವೇರ್ ಬಟ್ ಎಲ್ಲಿ ಬೇಕು ಆ ತರ ಎಲ್ಲ ಹೇಳ್ಕೊಡೋರು. ಸೊ ಈ ತರ ಬೇಸಿಕಲಿ.
1: ಸೊ ವಾಟ್ ಆಲ್ ದಿ ಥಿಂಗ್ಸ್ ಇದೆಲ್ಲ ಓಕೆ ಟೆಕ್ನಿಕಲಿ ಬೇಕಾಗಿರುತ್ತೆ. ನಾನು ಫ್ಲಾಟ್ ಆಡ್ತಾ ಇದ್ದೇನೆ, ನಾನು ಶಾರ್ಪ್ ಆಡ್ತಾ
0: ಇದ್ದೇನೆ, ಕೈಯಲ್ಲಿ ಹೆಂಗ್ ಇಟ್ಕೊಳ್ಳೋದು, ಕರೆಕ್ಟ್ ಆಗಿ ಹಾಡೋದು,
1: ಯಾವ ಕೈಲಿ ಇಟ್ಕೋಬೇಕು, ನಂಗೇನು ಗೊತ್ತಿಲ್ಲ. ನೀವು ಹೇಳಿದ್ರೆ ನಾನು ಕೇಳ್ತೀನಿ
0: ಮೈಕ್ ಯಾವ ಕೈಯಲ್ಲಿ
1: ಬೇಕಾದ್ರೆ ಇಟ್ಕೋಬಹುದಾ. ಓಕೆ ಓಕೆ ಓಕೆ ಫ್ಯಾಂಟಾಸ್ಟಿಕ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ, ಇಷ್ಟು ವರ್ಷ ನಂಗೆ ಗೊತ್ತಾಗಿರಲಿಲ್ಲ ಮೈಕ್ ಯಾವ ಕೈಯಲ್ಲಿ ಇಟ್ಕೊಂಡು ಆಡಬೇಕು.
0: ಯಾವ ಕೈ ಕಂಫರ್ಟಬಲ್ ಅದರಲ್ಲಿ ಇಟ್ಕೊ.
1: ಕರೆಕ್ಟ್. ನನಗೆ ಸ್ಟ್ಯಾಂಡ್ ಇಟ್ಕೊಂಡು ಹಾಡೋದು ಮೈಕ್ ಅಂದ್ರೆ ತುಂಬಾ ಇಷ್ಟ ನೋಡಿ. ಇಲ್ಲಿ ಕೂಡ ಸ್ಟ್ಯಾಂಡ್ ಇದೆ ಅಲ್ಲ ಅಂತ.
0: ಹೌದು, ಸ್ಟ್ಯಾಂಡ್ ತುಂಬಾ ಕಂಫರ್ಟ್ ಇರುತ್ತೆ
1: ಅಲ್ವಾ? ದೆನ್ ವಾಟ್ ಆಲ್ ದಿ ಥಿಂಗ್ಸ್ ಯು ಲರ್ನ್.

0: ನನಗೆ ಅದೇ ನಾನು ಮಾತಾಡ್ತಾ ಕೇಳಿದೆ, ನನಗೆ ಮೈಕ್ ಪೊಸಿಷನ್ ಓಕೆ ಚೆನ್ನಾಗಿತ್ತು, ನನಗೆ ಕ್ಯಾಮ್ರಾ ಫೇಸ್ ಮಾಡೋದು ಹೇಗೆ ಗೊತ್ತಾಯ್ತು
1: ಅಂದ್ರೆ, ನಾವಲ್ಲಿ ಸ್ಟೇಜ್ ಮೇಲೆ ಹಾಡಿ ಬಂದ್ಮೇಲೆ ಅನುಶ್ರೀ ಅಕ್ಕ ಬರ್ತಾರೆ, ಮಾತಾಡಿಸ್ತಾರೆ, ಜಡ್ಜಸ್ ನಮ್ಮನ್ನ ಮಾತಾಡಿಸ್ತಾರೆ. ಸೊ ನಾವು ಹೆಂಗೆ ಫ್ಲೂಯೆಂಟ್ ಆಗಿ ಮಾತಾಡೋದು ಅಲ್ಲಿ ಸ್ಟೇಜ್ ಮೇಲೆ, ಅಲ್ಲೆಲ್ಲರೂ ಇರ್ತಾರೆ ದೊಡ್ಡವರು, ಅವ್ರ ಮುಂದೆ ಹೆಂಗ್ ಮಾತಾಡೋದು, ಕಾನ್ಫಿಡೆನ್ಸ್ ಬಿಲ್ಡ್
0: ಆಯ್ತು.
1: ಬೈ ದ ಎಂಡ್ ಆಫ್ ದ ಸೀಸನ್ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಾನೇ ಬಿಲ್ಡ್ ಆಯ್ತು.
0: ಅಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ದಕ್ಕೆ ಇಲ್ಲಿ ಬಂದು ಕಾನ್ಫಿಡೆನ್ಸ್.
1: ಡೆಫಿನೆಟ್ಲಿ ಅಲ್ಲಿ ಝೀಗೆ ಹೋಗಿ ನಾನು ಕಲ್ತಿದ್ದು ತುಂಬಾ ವಿಚಾರಗಳು, ಆ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೋಜರ್ ಎಲ್ಲ ತುಂಬಾ ತುಂಬಾ ಹೆಲ್ಪ್ ಆಯ್ತು.
0: ಅದಕ್ಕೆ ನಿಮ್ಮನ್ನ ಕರೆದು ಬಿಟ್ಟು ನಾವು ಕೇಳ್ತಾ ಇರೋದು ಏನ್ ಎಕ್ಸ್ಪೀರಿಯನ್ಸ್ ತಗೊಂಡಿದೆ ನಮ್ಗೊಂದ್ ಸ್ವಲ್ಪ ಹಂಚಿ ಅಂತ.
1: ಈಗ ನನ್ಗೆ ಅಲ್ಲಿ ನಾವು ಬೇರೆ ಕಂಟೆಸ್ಟೆಂಟ್ಸ್ ಹಾಡ್ತಿರ್ಬೇಕಾದ್ರೆ ನಾವು ಸೋಫಾನಲ್ಲಿ ಕೂತಿರ್ತೀವಿ. ಸೊ ಅವಾಗ ನಾವು ಅದಕ್ಕೆ ಅವಾಗ ನಾವು ಹಾಡ್ಗೆ ವೈಬ್ ಮಾಡಿ ನಾವು ಎಂಜಾಯ್ ಮಾಡ್ತಿರ್ತೀವಿ, ಒಳಗಡೆ ಎಂಜಾಯ್ ಒಳಗಡೆ ಮಾಡ್ತಿರ್ತೀವಿ. ಬಟ್ ಅದು ಆಚೆ ಕಾಣಕ್ಕೂ ಫೇಕ್ ಅಂತ ಅಲ್ಲ, ಬಟ್ ಇಟ್ ಶುಡ್ ಬಿ ಲೈಕ್ ಪ್ಲೆಸೆಂಟ್ ಆಗಿರ್ಬೇಕು. ಇನ್ ಕೇಸ್ ಅವ್ರ ಕ್ಯಾಮ್ರಾ ನಿಮ್ ಮೇಲೆ ಲ್ಯಾಂಡ್ ಮಾಡಿದಾಗ ನಿಮ್ಗೇನ್ ಫೀಲ್ ಆಗ್ತಿದ್ಯೋ ಅದನ್ನ ಗೊತ್ತಾಗಲ್ಲ ಗೊತ್ತಾಗಲ್ಲ. ಬಟ್ ನಾವು ಆಕ್ಟಿವ್ ಆಗಿರ್ಬೇಕು ಸೆಟ್ ಅಲ್ಲಿ, ಲೈವ್ಲಿ ಆಗಿರ್ಬೇಕು. ತುಂಬಾ ಬೋರ್ ಆಗ್ತಾ ಇದೆ ಅನ್ನೋ
0: ಬರೀ ಸೆಟ್ ಅಲ್ಲಿ ಅಷ್ಟೇ ಅಲ್ಲ, ಬರೀ ಸೆಟ್ ಅಲ್ಲಿ ಮೈಕ್ ಮುಂದೆ ಅಷ್ಟೇ ಅಲ್ಲ, ಜೀವನದಲ್ಲೇ ಲೈವ್ಲಿ ಆಗಿರ್ಬೇಕು ಅಲ್ವಾ? ಕರೆಕ್ಟ್. ಓ ಅಟ್ಲಾ ಜನ್ಸೆ ನನ್ನ ಮಾತು ಕೇಳ್ಬಿಟ್ರು. ಸಿರಿ ನಮ್ ಜೊತೆ ಇದಾರೆ, ಮಾತಾಡೋಣ ಒಂದು ಹಾಡು ಮುಖ್ಯ.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: Wellness or illness by choice. Visit avijia.com.
5: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
6: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
5: ಶಭಾಷ್ ಮಗನೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಆಕಾಶವಾಣಿ ಎಫ್ಎಂ ರೇನ್ಬೋ.
8: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲ್ ಯೂಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಗಾಯಕಿ ಸಿರಿ ಸಿಂಚನ ಅವರಿದ್ದಾರೆ. ಅವರು ಬರೀ ಹಾಡುಗಾರರಲ್ಲ,

0: ನಾನು ಆಗಲೇ ಹೇಳ್ದಂಗೆ ಪಿ ಯು ಸಿ ಸೆಕೆಂಡರಿಯಲ್ಲಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಟೆಕ್ನಿಕಲ್ ಆಗಿ ಅಲ್ವಾ, ಟೆಕ್ನಿಕಲ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಈ ಮಾತನ್ನು ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರು ನಮ್ಮ ಸ್ನೇಹಿತರು ಇದನ್ನು ಎಲ್ಲ ಹೇಳ್ತಿರ್ತೀನಲ್ವ, ಅವರೆಲ್ಲ ನಮಗೆ ರೆಗ್ಯುಲರ್ ಆಗಿ ನಮ್ಮ ಎಫ್ ಎಂ ರೇನ್ಬೋ ಕೇಳಿಬಿಟ್ಟು ಖುಷಿ ಪಡಂತವರು. ಅವರು ಕಸಿದ್ದಾರೆ ನಿಮ್ಮಿಬ್ಬರ ಮಾತು ಜೊತೆಗೆ ಅವ್ರ ವಾಯ್ಸ್ ಸೂಪರ್ ಅಂತ ಕೇಳಿದ್ದಾರೆ ನೋಡಿ.
1: ಥ್ಯಾಂಕ್ ಯು ಸೋ ಮಚ್.
0: ವಾವ್ ಸೂಪರ್. ಸೊ ಇಷ್ಟು ವಿಷಯಗಳು, ಒಂದು ಎಲ್ಲ ಭಾಷೆಯ ಹಾಡುಗಳನ್ನು ಕೂಡ ನೀವು ಹಾಡ್ತಾ ಇದ್ದೀರಿ ಅಲ್ವಾ, ಒಂದು ಎರಡು ಸಾಲು ಹಿಂದಿ ಹಾಡನ್ನು ಹಾಡ್ಬೋದಾ?
1: ಶೋರ್ ಶೋರ್.
0: ಓಕೆ.

0: ಹಾಗೇನೆ ನಿಮ್ಮ ಅಪ್ಪ ನನಗೆ ಹೇಳ್ತಾನೆ ಇದ್ದಾರೆ, ಹಿಂದಿ ಹಿಂದಿ ಜೊತೆಗೆ ಇಂಗ್ಲಿಷ್ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ
1: ಇಂಗ್ಲಿಷ್ ಹಾಡು ಕೆಲವು ಹಾಡುಗಳು ಇಷ್ಟ ನನಗೆ, ಕೆಲವು ಹಾಡು ಕೇಳ್ತೀನಿ, ನಾಟ್ ಆಲ್, ಫ್ಯೂ ಸಾಂಗ್ಸ್ ನನಗೆ ಕೇಳಕ್ ಇಷ್ಟ, ಸೊ ಅದನ್ನ ಕೇಳಿ ಕೇಳಿ ಆವಾಗ ಅವಾಗ
0: ಹಾಡ್ತಿರ್ತೀನಿ. ಸಾಲ ನಮಗೋಸ್ಕರ ಹಾಡ್ಬಿಡಿ ಮತ್ತೆ.
1: ಶೋರ್. ಎಲ್ವಿಸ್ ಪ್ರೆಸ್ಲಿ,
0: ಪ್ಲೀಸ್ ಪ್ಲೀಸ್ ಪ್ಲೀಸ್, ಐ ಲವ್ ಎಲ್ವಿಸ್ ಪ್ರೆಸ್ಲಿ. ಯಾ,

0: ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್, ಎಷ್ಟು ವರ್ಸಿಟಾಲಿಟಿ ಇದೆ ಅದು ಅಷ್ಟು ಬೇಕು. ಅದು ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ವಿಚಾರ ಕೇಳಿಬಿಟ್ಟೆ ನಾನು. ಅನಸೂಯ ದ್ವಾರಕನಾಥ್ ಅವರು ಯಾರು, ಅವ್ರವ್ರ ಬಗ್ಗೆ ಹೇಳಿಯಾಗಿದ್ರೆ?
1: ಹಾಂ ಶೋರ್, ಇದು ಎಲ್ಲರೂ ವಿಠಲಯ್ಯ ಚಾನೆಲ್ ಅಂತ ಕೇಳಿರ್ತೀರ, ಅದನ್ನ ವಿಜಯಕೃಷ್ಣ ಸರ್ ಅವರು ನಡೆಸೋದು. ಅವ್ರ ತಾಯಿ ಅನಸೂಯ ದ್ವಾರಕನಾಥ್ ಅಂತ, ಸೀನಿಯರ್ ಮ್ಯೂಸಿಷಿಯನ್ ಮತ್ತು ಟೀಚರ್, ತುಂಬ ವರ್ಷದಿಂದ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಸರ್ ಅವ್ರ ಚಾನಲಲ್ಲಿ ನನಗೆ ಎಷ್ಟೊಂದು ಭಕ್ತಿಗೀತೆಗಳನ್ನ ಹಾಡಿಸಿದ್ದಾರೆ. ಸೊ ನಾನು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತೀನಿ. ಅಲ್ಲಿ ಅನಸೂಯ ಮ್ಯಾಮ್ ಕೂಡ ಅವ್ರು ಪಾಠ ಮಾಡಬೇಕಾದ್ರೆ ಈ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೋ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಏನಾದ್ರು ಮೆಟೀರಿಯಲ್ ಬೇಕಲ್ವಾ. ಸೊ ಜೂನಿಯರ್ ಪೋರ್ಷನ್ಸ್ದು ಕೆಲವು ಬೇಸಿಕ್ ಲೆಸನ್ಸ್, ಸರಳೆ ವರ್ಸೆ, ಜಂಟಿ ವರ್ಸೆ, ಲಕ್ಷಣ ಗೀತೆ, ಇದನ್ನೆಲ್ಲ ನನ್ನ ಕೈಲಿ ರೆಕಾರ್ಡ್ ಮಾಡಿಸಿ ಆ ಮಕ್ಕಳಿಗೆ ಕೊಡ್ತಾರೆ. ಸೊ ಅವ್ರ ಕ್ಲಾಸಲ್ಲಿ ಮ್ಯಾಮ್ ಪಾಠ ಮಾಡಿ ಮನೆಗೆ ಹೋಗಿ ಅವ್ರಿಗೆ ವಿತ್ ತಾಳ, ವಿತ್ ನೋಟೇಷನ್, ಒಬ್ರು ಹಾಡಿ ರಿಪೀಟ್ ಮಾಡೋ ಥರ ಅದನ್ನ ಮಾಡಿಕೊಟ್ಟಿದ್ದಾರೆ. ಸೊ ಆ ಅವಕಾಶ, ಪ್ಲಸ್ ನನಗೆ ಸರ್ ತುಂಬ ಸಾಂಗ್ಸ್ನ ಹಾಡಿಸ್ತಾ ಇರ್ತಾರೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಎಂಟೈರ್ ಫ್ಯಾಮಿಲಿ.
0: ನನಗೆ ವೆರಿ ಇಂಪಾರ್ಟೆಂಟ್ ಆಗಿದೆ ಅಂದರೆ ಅನಸೂಯ ದ್ವಾರಕನಾಥ್ ಅವರು ಅವರ ಟೋಟಲ್ ಸಿಲೆಬಸ್ ಏನಿದೆ ಅದನ್ನ ಸಿರಿ ಹಾಡ್ಬಿಟ್ಟು
1: ಜೂನಿಯರ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಏನ ನಾನು ರೆಕಾರ್ಡ್ ಮಾಡಿ,
0: ಅದೊಂದು ಕರೆಕ್ಷನ್, ಅದು ನನ್ನ ಕೈಯಿಂದ ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ ಅಲ್ಲ, ನಿಮ್ಮಿಂದ ಅಂತ ಹೇಳೋಣ. ಕೈಯಿಂದ ಹಿಂಗೆ ಹಾಡಕ್ಕೆ ಸಾಧ್ಯ?
1: ನನ್ನ ಗಂಟ್ಲಿಂದ.
0: ಓ, ಗಂಟ್ಲಿಂದ ಅಲ್ವಾ? ಗುಡ್ ಗುಡ್ ಗುಡ್. ಸೊ ಇಷ್ಟು ವಿಷಯಗಳಿದೆ ನಿಮ್ಮ ಸಂಗೀತದ ಜರ್ನಿ ಹೀಗೆ ಮುಂದುವರಲಿ. ಈಗ ವೇಟಿಂಗ್ ಫಾರ್ ಸಿಇಟಿ ರಿಸಲ್ಟ್.
1: ಹೌದು ಸರ್, ಸಿಇಟಿ ಬರ್ದಿದ್ದೀನಿ ರಿಸಲ್ಟ್ಸ್ಗೋಸ್ಕರ.
0: ಏನು ತಗೊಂಡು, ಏನು ತಗೊಳ್ಬೇಕು ಅಂತ ಆಸೆ?
1: ಇಂಜಿನಿಯರಿಂಗ್ ಅಲ್ಲಿ ಸಿ ಎಸ್ ಬ್ರಾಂಚ್ ಅಂತ ಅನ್ಕೊಂಡಿದ್ದೀನಿ.
0: ಡಿಸೈಡ್ ಆಗಿಲ್ಲ
1: ಇಲ್ಲ ರ್ಯಾಂಕ್, ಐ ಮೀನ್ ಸಿ ಎಸ್ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ, ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ.
0: ಗುಡ್. ಸೊ ನಿಮ್ಮ ಸಂಗೀತದ ಜರ್ನಿ ಹಾಗೆ ಇಂಜಿನಿಯರಿಂಗ್ ಜರ್ನಿ ಆರಂಭ ಆಗುತ್ತಲ್ಲ, ಅದು ಎರಡೂ ಹೋಗ್ಲಿ, ಸಂಗೀತದ ಜರ್ನಿ ಜಾಸ್ತಿ ಮುಂದೆ ಹೋಗ್ಲಿ.
1: ಎಸ್ ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್.
0: ಗುಡ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಆಕಾಶವಾಣಿ ಬಂದಿದ್ದು?
1: ಹೌದು ಸರ್, ಫಸ್ಟ್.
0: ಸೊ ಈ ಒಂದು ಗಂಟೆ ನಮ್ಮ ಜೊತೆಯಲ್ಲಿ ಹಾಡಿ ಹೇಗಿತ್ತು ಒಂದು ಗಂಟೆ ನವಿಲ್ಗರಿ?
1: ತುಂಬ ಚೆನ್ನಾಗಿತ್ತು ಸರ್. ನಾನು ಬರ್ತಿದ್ದಂಗೆ ಎಲ್ಲ ಸ್ಟುಡಿಯೋ ರೂಮ್ಸ್ ಎಲ್ಲ ತೋರಿಸಿದ್ರಿ, ಎಷ್ಟು ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಎಷ್ಟು ವರ್ಕ್ ಇರುತ್ತೆ ಒಂದು ಹಾಡ್ ಪ್ಲೇ ಮಾಡಬೇಕು, ಆಮೇಲೆ ಅದರದ್ದು ಥೀಮ್ ಸಾಂಗ್ ನೀವು ಪ್ಲೇ ಮಾಡಬೇಕು, ಅಡ್ವರ್ಟೈಸ್ಮೆಂಟ್, ಎಷ್ಟು ಕೆಲಸ ಇರುತ್ತೆ ನಿಮಗೆ ಮಾಡೋಕ್ಕೆ, ತಪ್ಪಿಲ್ದಂಗೆ ಮಾಡಬೇಕು. ಬಿಕಾಸ್ ಆಲ್ ಓವರ್ ಕೇಳ್ತಾ
0: ಇರ್ತಾರೆ,
1: ಆಲ್ ಓವರ್ ವರ್ಲ್ಡ್ ಕೇಳ್ತಾ ಇರ್ತಾರೆ ರೇಡಿಯೋನ. ಸೊ ತುಂಬಾ ಭಯ ಆಯ್ತು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಂಗೆ
0: ಮಾತಾಡಕ್ಕೆ,
1: ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನೀವು ನನಗೆ ಕಂಫರ್ಟಬಲ್ ಆಯ್ತು, ಕಂಫರ್ಟಬಲ್ ಆಯ್ತು.
0: ತುಂಬಾ ಜನ ಕಂಫರ್ಟಬಲ್ ಮಾಡಿದೀನಿ, ಕಂಫರ್ಟಬಲ್ ಮಾಡ್ಬಿಡ್ತೀನಿ.
1: ಇಲ್ಲ ಇಲ್ಲ, ಇವಾಗ ಫುಲ್ ಕಂಫರ್ಟಬಲ್ ಆಗಿ.
0: ಹಾಗಿದ್ರೆ ಒಂದು ಗಂಟೆ ಮಾತಾಡೋಣ?
1: ಶೋರ್, ಡೆಫಿನೆಟ್ಲಿ.
0: ಆ ಫ್ಯಾಂಟಾಸ್ಟಿಕ್. ಹಾಗಿದ್ರೆ ನಮ್ಮ ಟೈಮ್, ನಮ್ಮ ಟೈಮ್ ಇದೆ, ನಮ್ಮ ಇಲ್ಲಿ ಟೈಮ್ ಇಲ್ಲ, ಇಲ್ಲ ಆಲ್ರೆಡಿ ಬೇರೆ ಬೇರೆ ಶೆಡ್ಯೂಲ್ ಆಗಿರುತ್ತೆ. ರೈಟ್, ಮುಂದಿನ ಹಾಡುಗಳು, ಮುಂದಿನ ದಿನಗಳು, ಮುಂದಿನ ಸಂಗೀತ ಹಾದಿ ಆಲ್ ದಿ ಬೆಸ್ಟ್, ಚೆನ್ನಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ಹಾಡು ನಮಗೋಸ್ಕರ. ಓಕೆ, ರೈಟ್. ಹಾಡು ಅಂತ ಕೂಡ ಟಕ್ ಅಂತ ಹಾಡಬೇಕು,
1: ತುಸುಮೆಲ್ಲ ಬೀಸೋ ಗಾಳಿ,
0: ಎನಿಥಿಂಗ್.
1: ನಮ್ಮ ಅಮ್ಮ ತುಂಬಾ ಇಷ್ಟ ಈ ಹಾಡು. ಸೋ
0: ಇದು ಫ್ಯಾಮಿಲಿ ಶೋ, ಹಾಡಿ.

ಎಸ್, ಈ ದಿನದ ನವಿಲುಗರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಒಂದು ಗಂಟೆ ಆಗ್ತಾ ಇದೆ. ಅದಾದಮೇಲೆ ನಿಮ್ಮ ಜೊತೆ ನಮ್ಮ ಆರ್ ಜೆ ಇರ್ತಾರೆ. ಈ ದಿನದ ಕಾರ್ಯಕ್ರಮ ಅಂದರೆ ನವಿಲುಗರಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾನು ಇದ್ದಿದ್ದು ಸುಧೀಂದ್ರ, ನಮ್ಮ ಜೊತೆಯಲ್ಲಿ ಸಿರಿ ಸಿಂಚನ ಪಟವರ್ಧನ್ ಅವರು ಇದ್ರು. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ FM ರೈನ್ಬೋ 101.3.

0: ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
3: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. 1:35 ಹೊತ್ತಿನಲ್ಲಿ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಕಾಲ್ ಮಾಡಬಹುದು, ನಿಮ್ಮ ಕೈರುಚಿಯನ್ನ ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಿಮ್ಮೂರಿನ ಅಡುಗೆ ಇರ್ಬೋದು ಅಥವಾ ನೀವು ಮಾಡುವಂತ ಸ್ಪೆಷಲ್ ರೆಸಿಪಿ ಇರ್ಬೋದು, ಯಾವುದೇ ಇದ್ರೂ ಸಂದೇಶ ಕಳಿಸಿ ಅಥವಾ ಕರೆ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಸಂದೇಶ ಕಳಿಸೋದಕ್ಕೆ 9480901013. ಕರೆ ಮಾಡ್ತೀವಿ, ಕರೆ ಮಾಡಿ ರೆಸಿಪಿನ ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನೋದಿದ್ರೆ 3228120 ನಮ್ಮ ಸ್ಟುಡಿಯೋ ನಂಬರ್, 2228120 ಪ್ರಾರಂಭದಲ್ಲಿ 0800 ಸೇರಿಸೋದು ಮಾತ್ರ ಮರಿಬೇಡಿ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು.

ಆಹಾ, ಪ್ರೀತಿಗೆ ಮೊದಲ ದಿವಸ. ಸದ್ಯಕ್ಕೆ ನಮ್ಮ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಮ್ಮದು ಕೂಡ ಇದು ಮೊದಲ ರೆಸಿಪಿ ಅಂತ ಹೇಳಿ ಒಂದೊಳ್ಳೆ ರೆಸಿಪಿನ ನಮ್ಮ ಜೊತೆಗೆ ಸಂದೇಶದ ಮೂಲಕ ಶೇರ್ ಮಾಡಿದ್ದಾರೆ. ಯಾರಿದು? ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯದಿಂದ ಸಂದೇಶ

ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಹುಳಿಯನ್ನು ಮಾಡುವಂಥ ವಿಧಾನದ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಈ ಹುಳಿಯನ್ನ ಅಂದ ತಕ್ಷಣ ನಾವೆಲ್ಲ ಇಲ್ಲಿ ಚಿತ್ರಾನ್ನವನ್ನೇ ಹುಳಿಯನ್ನ ಅಂದ್ಕೊಂಡ್ಬಿಡ್ತೀವಿ, ಆದರೆ ಅಲ್ಲಿ ಹುಣಸೆ ಹಣ್ಣಿನ ಅನ್ನವನ್ನು ಮಾಡುವಂಥದ್ದು. ಸೊ ಹುಳಿಯನ್ನ ಅಂತ ಹೇಳಿ ಕರೀತಾರೆ. ಸೊ ಈ ರುಚಿಕರವಾದಂಥ ಹುಳಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಹೇಗೆಲ್ಲ ಇರಬೇಕು, ಎಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಬಟ್ಟಲು ಅನ್ನ ತಗೊಳ್ಳಿ, ಅದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 3-4 ಚಮಚದಷ್ಟು ಎಣ್ಣೆ ಬೇಕು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಶೇಂಗಾ ಇದೆಲ್ಲ ಹಾಕಿ ಹುರಿದು, ಮಸಾಲೆ ಪದಾರ್ಥಗಳೆಲ್ಲ ಹುರಿದ ಮೇಲೆ ಹಸಿಮೆಣಸಿನಕಾಯಿ, ಕರಿಬೇವಿನ ಎಲೆ, ಅರಿಶಿನ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ನಂತರ ಅನ್ನವನ್ನು ಬೆರೆಸಿ ಕಲಸಿದರೆ ಈ ನಿಂಬೆ ಹಣ್ಣಿನ ಹುಣಸೆ ಹಣ್ಣಿನ ರಸ ಸೇರಿಸಿ ಹುಳಿಯನ್ನು ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಿರು ಬೇಸಿಗೆಯಲ್ಲಿ ದೇಹ ಮನ ತಂಪಾಗಿಸೋದಕ್ಕೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಕೊಬ್ಬರಿ ತುರಿ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಸೋಂಪು ಕಾಳು ಹಾಕಿ ಪುಡಿ ಮಾಡಿದಂಥ ಪಾನಕ ಮಾಡಿ ಕೊಡಿದ್ರೆ ದೇಹಕ್ಕೂ ತಂಪು, ಮನಸ್ಸಿಗೂ ತಂಪು ಅಂತ ಹೇಳಿ ಬೊಪ್ಪ ವೆಂಕಟೇಶ್ ಅವರು ಬೋಧನಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಈ ಕಡೆ ಹುಳಿಯನ್ನು ಸಿದ್ಧವಾಯಿತು, ಜೊತೆಗೆ ಸೈಡಿಗೊಂದು ಪಾನಕ ಕೂಡ ಬಂತು. ಹುಳಿ ಜೊತೆಗೆ ಸಿಹಿಯನ್ನು ಬೆರೆಸಿದಂಥ ಕರಿಯಲಿ ಕೈರುಚಿ ಕಾರ್ಯಕ್ರಮ ಇವತ್ತಿನದಾಯಿತು. ಕರೆ ಇರಲಿಲ್ಲ, ಸಂದೇಶವಿತ್ತು. ಸಂದೇಶದಲ್ಲಿ ನಿಮ್ಮ ಕೈರುಚಿ ನಮ್ಮನ್ನು ತಲುಪ್ತು.

0: ಲವ್ ಯು ಚಿನ್ನ,
1: ಲವ್ ಯು ಕಂದ,
0: ನನಗಿಷ್ಟ ನೀ.
2: ಸಮಯ 1:10 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ, ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ.

0: ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326 ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ

ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟ್ರೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತೆನ್ನುಳು ಸತ್ವ ದೂಟೆಯನಬೇಡ, ಸತ್ತೆನೆಂದೆನಬೇಡ, ಸೋತೆನೆಂದೆನಬೇಡ, ಬತ್ತಿ ತೆನ್ನುಳು ಸತ್ವ ದೂಟೆಯನಬೇಡ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ.

ಬದುಕಿನಲ್ಲಿ ನಿರಾಶೆ ಕೂಡದು. ಸಾವು ಅದರ ಕೊಟ್ಟ ಕೊನೆಯೇನಲ್ಲ, ಏಕೆಂದರೆ ಸಾವು ಎಂಬುದು ಅಲೆಯ ಹಾಗೆ, ಮೇಲೆ ಜಿಗಿಯುತ್ತದೆ, ಕೆಳಕ್ಕೆ ಇಳಿಯುತ್ತದೆ. ಒಂದು ದಿನ ಮುಗಿದು ಮಾರನೆಯದು ಕಾಣಿಸಿಕೊಳ್ಳುವಂತೆ ಸಾವು ಮುಂದಿನ ಹುಟ್ಟಿಗೆ ಕಾರಣ. ಬದುಕಿನಲ್ಲಿ ನಿರಾಶೆ ಇರಬಾರದು ಅಂತ ಹೇಳ್ತಾ ಇರುವ ಕವಿಯ ಮಾತು ಸಮಂಜಸವಾಗಿದೆ. ಆದರೆ ಅದರ ಜೊತೆಯಲ್ಲಿಯೇ ಕವಿ ಮತ್ತೊಂದು ತಮ್ಮ ವೈಯಕ್ತಿಕವಾದ ಅಥವಾ ಸಾಮೂಹಿಕವಾದ ಅಂತಲೂ ಕರೀಬಹುದು, ಯಾಕೆಂದರೆ ಬಹುಜನ ಅದರೊಳಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಪುನರ್ಜನ್ಮದ ಒಂದು ಪರಿಕಲ್ಪನೆ ಇಲ್ಲಿದೆ, ಯಾಕೆಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅನ್ನುವ ಹಿರಿಯರ ಮಾತನ್ನೇ ಪ್ರಾಯಶಃ ಇಲ್ಲಿ ಡಿ ವಿ ಜಿ ಕನ್ನಡದಲ್ಲಿ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಸಾವು ನಮ್ಮ ಬದುಕಿನ ಕೊನೆಯಲ್ಲ, ನಾವು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀವಿ. ಅಲೆ ಹೇಗೆ ಮೇಲೆ ಜಿಗಿಯುತ್ತೆ ಕೆಳಕ್ಕೆ ಇಳಿಯುತ್ತೆ, ನೀರದೇ ಯಾವುದೋ ಬಲದಿಂದ ಮೇಲಕ್ಕೆ ಹೋದಾಗ ಉಬ್ಬರವಾಗುತ್ತೆ, ಅದು ಕೆಳಗೆ ಇಳಿಯುತ್ತೆ, ಇಳಿದಿದ್ದು ಮತ್ತೆ ಮೇಲೆ ಬಂದೇ ಬರುತ್ತೆ ಅನ್ನುವಂತಹ ಆಸೆ ಹೊಂದಿದೆ. ಆದರೆ ದಿನ ಮುಗಿದು ಮಾರನೇ ದಿವಸ ಬರೋ ಹಾಗೆ, ಕತ್ತಲಾದ ಮೇಲೆ ಮತ್ತೆ ಬೆಳಕು ಹರಿಯುವ ಹಾಗೆ, ಸಾವಿನ ನಂತರ ಹುಟ್ಟು ಇದ್ದೇ ಇದೆ ಅಂತ ಭಾವಿಸುವ ವೈಯಕ್ತಿಕವಾದಂತಹ ನಂಬಿಕೆ ಏನೋ ನಾವು ನೆಚ್ಚಿಕೊಳ್ಳಬೇಕೇ? ಏಕೆಂದರೆ ಎಷ್ಟೋ ಜನಗಳಿಗೆ ಈ ನಂಬಿಕೆ ಇಲ್ಲದೇ ಇರಬಹುದು, ಜನ್ಮ ಜನ್ಮಾಂತರಗಳಲ್ಲಿ ನಂಬಿಕೆ ಇಲ್ಲದೇ ಇರಬಹುದು. ಯಾಕೆಂತಂದರೆ ಯಾರೂ ಇದನ್ನು ಕಂಡವರಲ್ಲ, ಸಾವಿನ ನಂತರ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಇವೆಲ್ಲ ಊಹೆಗಳು. ಪ್ರಾಯಶಃ ಇದನ್ನು ನಾವು ಹೀಗೆ ವ್ಯಾಖ್ಯಾನ ಮಾಡಬಹುದೋ ಏನೋ. ಬದುಕು ಮತ್ತು ಸಾವು ಪ್ರತಿ ಕ್ಷಣವು ಪ್ರಕೃತಿಯಲ್ಲಿ ಹೊಸ ಜೀವಿಗಳು ಹುಟ್ಟುತ್ತಾ ಇರ್ತವೆ, ಹಳೆ ಜೀವಿಗಳು ಕಣ್ಮರೆಯಾಗ್ತಾ ಇರ್ತವೆ. ಅಂದರೆ ಪ್ರಕೃತಿಯ ಒಟ್ಟು ನಿರಂತರ ವಾಹಿನಿಯಲ್ಲಿ ಈ ಹುಟ್ಟು ಸಾವುಗಳು ಪ್ರತಿ ಕ್ಷಣವೂ ನಡೀತಾ ಇರತಕ್ಕಂತಹದ್ದೇ. ಹಾಗೆ ನೋಡಿದ್ರೆ ನಮ್ಮ ದೇಹದಲ್ಲಿಯೇ ಪ್ರತಿ ಕ್ಷಣವು ಜೀವಕೋಶಗಳು ನಾಶವಾಗ್ತಾ ಇರುತ್ತೆ, ಹೊಸ ಜೀವಕೋಶಗಳು ಉತ್ಪತ್ತಿಯಾಗ್ತಾ ಇರುತ್ತವೆ. ಅಂದರೆ ಈ ಕ್ರಿಯೆ ಪ್ರಕೃತಿಯಲ್ಲಿ ನಡೆಯುತ್ತಲ್ಲ, ಹೀಗಾಗಿ ನಾವು ಅಷ್ಟೊಂದೇ ನಿರಾಶೆ ಪಟ್ಕೋಬೇಕಾದಿಲ್ಲ, ಇದು ಪ್ರಕೃತಿಯ ಸಹಜ ಗುಣ ಅಂತ ಭಾವಿಸಬೇಕು.

0: ಈ ಜೀವಿತಾಪಣದ ಸರಕೆಣಿಸೆ ಕಡೆಯಂದು ಮುಗಿಯ ದಿಹ ಲಾಭ ನಷ್ಟಗಳ ಬಿಡುವಿಲ್ಲದೀ ಜೀವಿತಾಪಣದ ಸರಕೆಣಿಸೆ ಕಡೆಯಂದು ಮುಗಿಯ ದಿಹ ಲಾಭ ನಷ್ಟಗಳ ಕಡತದೋಳದೆಂದಿನ ಲೆಕ್ಕವೇ ತೀರ್ಮಾನ ಬಿಡುಲಾಭದಾತುರವ ಮಂಕುತಿಮ್ಮ
1: ಕಡತದೋಳದೆಂದಿನ ಲೆಕ್ಕವೇ ತೀರ್ಮಾನ ಬಿಡುಲಾಭದಾತುರವ ಮಂಕುತಿಮ್ಮ

0: ಬದುಕು ಎಂಬುದೊಂದು ಅಂಗಡಿ, ಅದರಲ್ಲಿನ ಸರಕನ್ನೆಲ್ಲ ಸಂಪೂರ್ಣವಾಗಿ ಲೆಕ್ಕ ಹಾಕಲು ಬಾರದು. ಕೊನೆಯೇ ಇಲ್ಲದ ಈ ಲೆಕ್ಕಾಚಾರದಲ್ಲಿ ತೀರ್ಮಾನ ಎಂಬುದಿಲ್ಲ. ಲಾಭದ ಬಗ್ಗೆ ಆಸೆ ಇರದಿದ್ದರೆ ಅಂಗಡಿಯ ಇರುವು ಸಾರ್ಥಕವಾದಂತೆ. ಬದುಕನ್ನ ಕವಿ ಇಲ್ಲಿ ಅಂಗಡಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಅನೇಕ ಸರಕುಗಳಿವೆ. ಮಾರಾಟವಾಗಬೇಕಾದ ಎಷ್ಟೋ ಸಲ ಬೇರೆ ಯಾರೂ ಕೇಳಲಾರದ ವಸ್ತುಗಳು ನಮ್ಮ ಅಂಗಡಿಯಿಂದ ಇರುತ್ತವೆ. ಹಾಗಂದ ತಕ್ಷಣ ಯಾವುದು ಬೇರೆಯವರಿಗೆ ಬೇಕಿಲ್ಲ ಅಂತ ನಾವು ಅಂಗಡಿಯಿಂದ ಎತ್ತಿಸಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಬೇರೆಯವರಿಗೆ ಯಾವಾಗಲಾದರೂ ಬೇಕಾಗಬಹುದೇನೋ ಅನ್ನೋ ಉದ್ದೇಶದಿಂದಲೇ ನಾವು ಕೆಲವು ವಸ್ತುಗಳನ್ನು ಅಂಗಡಿಯಲ್ಲಿ ಅಂಗಡಿಕಾರ ಇಟ್ಕೊಂಡಿರ್ತಕ್ಕಂತಹದ್ದು. ಜೊತೆಗೆ ಬೆಳಗಿನಿಂದ ಸಾಯಂಕಾಲದವರೆಗೂ ಆದ ವ್ಯಾಪಾರದ ಲೆಕ್ಕಾಚಾರ ಸಾಮಾನ್ಯವಾದ ಅಂಗಡಿಯಲ್ಲಾದರೆ ತೀರ್ಮಾನ ಆಗಬಹುದು, ಅವತ್ತಿನ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಬಹುದು. ಆದರೆ ಬದುಕು ಎನ್ನುವ ಅಂಗಡಿಯಲ್ಲಿ ನಡೆಯುವಂತಹ ಈ ವ್ಯವಹಾರನ ಸಂಪೂರ್ಣವಾಗಿ ಲೆಕ್ಕಾಚಾರ ಹಾಕಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ. ಯಾಕೆಂದರೆ ಎಷ್ಟೋ ಸಲ ನಾವು ನಮ್ಮ ಬದುಕಿನ ಲೆಕ್ಕಾಚಾರ ನಾವು ಮಾಡಲಾರವು. ಯಾಕೆಂದರೆ ನಮಗೆ ತಿಳಿಯದ ಹಾಗೆ ಎಷ್ಟೋ ಸಂಗತಿಗಳು ನಮ್ಮಿಂದ ನಡೆದು ಹೋಗಿರಬಹುದು. ಇದಕ್ಕೆ ಬೇರೆಯವರು ಲೆಕ್ಕಾಚಾರ ಮಾಡಬಹುದು. ಯಾಕೆಂದರೆ ಬದುಕು ಅನ್ನೋದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂತಹ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಪಡೆದದ್ದಲ್ಲ. ಯಾಕೆಂದರೆ ಎಲ್ಲವನ್ನೂ ಒಳಗೊಂಡಿರತಕ್ಕಂತಹದ್ದೇ ಬದುಕು. ಹೀಗಾಗಿ ಲಾಭದ ಆಸೆ ಇಲ್ಲದೇ ಇದ್ದರೆ ಅಂಗಡಿಯ ಇರುವು ಸಾಫಲ್ಯವನ್ನು ಪಡೆದಂತೆ ಸಾರ್ಥಕವಾದಂತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
5: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 1:32 ಬುಧವಾರದ ರಜಾ ಮಜಾ ಕಾರ್ಯಕ್ರಮ ಮಧ್ಯಾಹ್ನದ ಲಂಚ್ ಬಾಕ್ಸ್ನ ಈ ಹೊತ್ತಿನಲ್ಲಿ ಇದು ಬಹುಶಃ ಈ ವರ್ಷದ ಕೊನೆಯ ರಜಾ ಮಜಾ ಕಾರ್ಯಕ್ರಮ ಆಗಿರಬಹುದು. ಯಾಕೆಂದ್ರೆ ಬೇಸಿಗೆ ರಜಾ ಮುಗಿತಾ ಇದೆ, ಇನ್ನೆಲ್ಲಿ ರಜೆ ಮಜೆ, ಇನ್ನೆಲ್ಲಿ ಇನ್ನೇನಿದ್ರು ಓದೋ ಕಡೆ ಅಷ್ಟೇ ನಮ್ಮ ಗಮನ ಅಂತ ಹೇಳ್ತಾ ಇರ್ಬೋದು. ಮಕ್ಕಳು ಕೂಡ, ನಿಮ್ಮನೆ ಮಕ್ಕಳು ಕೂಡ ಹೀಗೆನ ಹೇಗೆಲ್ಲ ಎಂಜಾಯ್ ಮಾಡಿದ್ರು ಈ 2 ತಿಂಗಳ ಬೇಸಿಗೆಯ ರಜೆಯನ್ನ. ಸಾಮಾನ್ಯವಾಗಿ ಬೇಸಿಗೆ ರಜಾ ಬಂತಂದ್ರೆ ಆಗೆಲ್ಲ ಬಾಲ್ಯದ ನೆನಪುಗಳು ಸಿಕ್ಕಾಪಟ್ಟೆ ಇರುತ್ತೆ ಪೋಷಕರ ಬಳಿ. ಆದ್ರೆ ಇವತ್ತಿನ ಮಕ್ಕಳಿಗೂ ಕೂಡ ಅಂತಹದ್ದೇ ನೆನಪಿರುತ್ತಾ ಅಂದ್ರೆ ಬಹುಶಃ ಕಡಿಮೆ ಇರುತ್ತೆ. ಆಟದ ಗುಂಗು ಅಂತ ಹೇಳ್ಬೋದು. ಆದರೂ ಕೂಡ ಇಲ್ಲ, ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಸ್ವಲ್ಪ ಡಿಜಿಟಲ್ ಆಗಿ ಮುಂದುವರೆದಿದ್ರು, ಬೇರೆ ರೀತಿಯ ಆಟಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿದ್ರು. ನಮ್ಮ ಬಾಲ್ಯದ ಆಟಗಳನ್ನು ಆಡದೇ ಇದ್ರು ಹೊಸತನದ ಆಟಗಳಿಗೆ ತೆರೆದುಕೊಂಡಿದ್ದಾರೆ ನಮ್ಮ ಮಕ್ಕಳು ಅನ್ನೋದಿದ್ರೆ, ನಿಮ್ಮನೆಯ ಮಕ್ಕಳು ಈ ರಜೆಯನ್ನು ಹೇಗೆ ಕಳೆದ್ರು ಕರೆ ಮಾಡಿ ಮಾತಾಡಿ. 2228-1206 ನಮ್ಮ ಸ್ಟುಡಿಯೋ ನಂಬರ್. ಇದರೊಟ್ಟಿಗೆ ನಿಮ್ಮ ಮಕ್ಕಳೇ ಮಾತಾಡೋದಕ್ಕೆ ಸಿದ್ಧ ಇದ್ದಾರೆ. ಹೌದೌದು, ರಜೆಯ ವಿಚಾರವನ್ನ ಹಂಚಿಕೊಳ್ತಾರೆ, ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅನ್ನೋದಿದ್ರೆ ಖಂಡಿತ ನಿಮ್ಮ ಮಕ್ಕಳ ಮೂಲಕ ನೀವು ನಮಗೆ ಕರೆ ಮಾಡಿಸಬಹುದು. ಸಂದೇಶ ಕಳಿಸಿ, ಎಕ್ಸ್ಪ್ಲೈನ್ ಮಾಡಿ, ಮೆಸೇಜ್ ಅಲ್ಲೇ ಹೇಳ್ಬಿಡ್ತೀವಿ ಅನ್ನೋದಿದ್ರೆ ಖಂಡಿತ ನೀವು ಸಂದೇಶ ಕೂಡ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9408010013. ಕರೆ ಬರಲಿ ಅಥವಾ ಸಂದೇಶ ಬರಲಿ, ಈಗಲೇ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ನಮ್ಮ ವಾಟ್ಸ್ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದಿದ್ರೆ ಖಂಡಿತ ಈಗ ಒಬ್ಬರು ಸಂದೇಶ ಕಳಿಸಿದ್ರು. ಮತ್ತೊಮ್ಮೆ ನಂಬರ್ ಅಂತೇಳಿ 2228-1206 ನಮ್ಮ ಸ್ಟುಡಿಯೋ ನಂಬರ್. ಸಂದೇಶ ಕಳಿಸಿ, ಕರೆ ಮಾಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ.

0: ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ರಜೆಯ ಮಜೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ಬಾಲ್ಯದಲ್ಲೆಲ್ಲ ರಜೆಯನ್ನ ಹೇಗ್ ಕಳೆದ್ವಿ ಅನ್ನೋದು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚ ಹಸಿರಾಗಿ ಹಾಗೆ ಉಳ್ಕೊಂಡಿರುತ್ತೆ. ಆದ್ರೆ ಇವತ್ತಿನ ಮಕ್ಕಳಿಗೆ ಹೋದ ಬೇಸಿಗೆಯಿಂದ ಈ ಬೇಸಿಗೆಗೆ ವ್ಯತ್ಯಾಸವೇ ಇರೋದಿಲ್ಲ. ಯಾಕಂದ್ರೆ ಒಂದೇ ರೀತಿಯ ಆಟಗಳು, ಒಂದೇ ರೀತಿಯ ಸಮಯವನ್ನ ಕಳೆಯುವಂಥದ್ದು. ಅದರಲ್ಲಿ ಇವಾಗಂತೂ ಸಮ್ಮರ್ ಕ್ಯಾಂಪ್ ಎಲ್ಲ ಬಂದ್ಬಿಟ್ಟಿರೋದ್ರಿಂದ ಮಕ್ಕಳನ್ನ ಅಲ್ಲಿಗೆ ಸೇರಿಸಿ ಹಬ್ಬ ನಮ್ಮ ತಲೆನೋವಿಂದ ಬಚಾವಾದ್ರೆ ಸಾಕು ಅಂತ ಹೇಳುವಂತ ಪೇರೆಂಟ್ಸ್ ಜಾಸ್ತಿ ಇರ್ತಾರೆ. ಅಷ್ಟೇ ಅಲ್ಲ, ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ, ಕೆಲಸಕ್ಕೆ ಹೋಗುವಂತ ಪೋಷಕರು ಇರೋದ್ರಿಂದ ಅವರಿಗೂ ಕೂಡ ಮಕ್ಕಳನ್ನ ರಜೆಯ ಸಮಯದಲ್ಲಿ ಸಂಭಾಳಿಸೋದು ಕಷ್ಟ ಆಗಿ ಮಕ್ಕಳನ್ನ ಈ ರೀತಿಯ ಬೇಸಿಗೆ ಶಿಬಿರಗಳಿಗೆ ಹಾಕಿ ಅಲ್ಲಿ ಕ್ರಿಯೇಟಿವ್ ಆಗಿ ಕ್ರಿಯಾತ್ಮಕವಾಗಿ ಒಂದಷ್ಟು ಆಟಗಳನ್ನ ಜೊತೆಗೆ ಪಾಠಗಳನ್ನ ಕಲಿಯೋದಕ್ಕೆ ಸಹಕರಿಸ್ತಾರೆ. ಹೀಗೆ ಕೂಡ ಮಕ್ಕಳು ರಜೆಯನ್ನ ಮಜೆಯಿಂದ ಬೇಸಿಗೆ ಶಿಬಿರಗಳಲ್ಲಿ ಕಳೆಯೋದು ಕೂಡ ಉಂಟು.

ಒಟ್ಟಾರೆ ರಜೆ ಎಲ್ಲ ಮುಗಿದು ಶಾಲೆ ಆರಂಭ ಕೆಲವು ಕಡೆ ಆಗೇ ಹೋಗಿದೆ. ಇನ್ನು ಕೆಲವು ಜೂನ್ 1ನೇ ತಾರೀಕು ಬಂತು, ಇನ್ನೇನು ಶಾಲೆ ಆರಂಭ ಆಗುವಂಥ ದಿನಗಳು ಕೂಡ ಸಮೀಪಿಸಿಯೇ ಬಿಡ್ತು ಅಂತ ಹೇಳೋರು ಕೂಡ ಇದ್ದಾರೆ. ಇಲ್ಲ ಇಲ್ಲ, ಈಗಾಗಲೇ ಆರಂಭ ಆಗಿ 2 ದಿನ ಆಗೇ ಹೋಯ್ತು ಅಂತ ಕೂಡ ಇದೆ. ಏನೇ ಆದರೂ ಸರಿ, ಒಟ್ಟು ಬೇಸಿಗೆ ರಜೆ ಅನ್ನೋದು ಮಕ್ಕಳ ಪಾಲಿಗೆ ಒಂದು ರೀತಿಯ ಖುಷಿಯ ಕ್ಷಣಗಳು. ಆ ಕ್ಷಣಗಳು ಯಾವತ್ತಿಗೂ ಮನಸ್ಸಿನಲ್ಲಿ ಹಾಗೆ ಹಚ್ಚ ಹಸಿರಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ಆಟದ ಮೂಲಕ ಮಕ್ಕಳಿಗೆ ಮತ್ತಷ್ಟು ಮಜಾ ಕೊಡುವಂಥ ಕೆಲಸ ಮಾಡಬೇಕು. ಇದಾಗಿತ್ತು ಇವತ್ತಿನ ರಜಾ ಮಜಾ ಕಾರ್ಯಕ್ರಮ. 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ.

0: पर्वत नेनी हरीश ने संयुक्त राष्ट्र सुरक्षा परिषद में पाकिस्तान की कड़ी आलोचना की है। श्री हरीश ने कहा कि पाकिस्तान को यह स्वीकार करना होगा कि सीमा पार आतंकवाद को प्रायोजित करने के परिणाम उसे भुगतने होंगे।
1: पाकिस्तान ने भारत के खिलाफ युद्ध, बिना उकसावे की आक्रामक कार्रवाइयों और लगातार सीमा पार आतंकवाद को समर्थन देकर संप्रभुता, क्षेत्रीय अखंडता और शांतिपूर्ण सह अस्तित्व के सिद्धांतों का उल्लंघन किया है। हजार घाव देकर भारत को कमजोर करने की उसकी नीति आतंकवाद, धार्मिक कट्टरता और भारत विरोधी गतिविधियों को लगातार बढ़ावा देने की उसकी सोच को दर्शाती है।
2: Anti-India rhetoric has continued unabated since its creation.
0: पाकिस्तान का अब्राहम समझौते में शामिल होने से इनकार करने की रिपब्लिकन सेनेटर लिंडसे ग्राहम ने कड़ी आलोचना की है। रिपब्लिकन सेनेटर ग्राहम ने सोशल मीडिया पोस्ट में कहा कि ईरान से संबंधित किसी भी कूटनीति में पाकिस्तान की भूमिका अनुचित है। आईपीएल क्रिकेट में आज मोहाली के न्यू चंडीगढ़ में सनराइजर्स हैदराबाद और राजस्थान रॉयल्स के बीच एलिमिनेटर मैच खेला जाएगा। ये मैच शाम 7:30 बजे से होगा। विजेता टीम शुक्रवार को दूसरे क्वालिफायर में गुजरात टाइटंस से खेलेगी। फाइनल मैच 31 मई को अहमदाबाद के नरेंद्र मोदी स्टेडियम में खेला जाएगा। अंत में मुख्य समाचार एक बार फिर। सर्वोच्च न्यायालय ने मतदाता सूची के विशेष गहन पुनरीक्षण प्रक्रिया के निर्वाचन आयोग के फैसले को बरकरार रखा। न्यायालय ने कहा ये जनप्रतिनिधित्व अधिनियम 1950 के अनुरूप है। प्रधानमंत्री नरेंद्र मोदी का बढ़ते तापमान के मद्देनजर नागरिकों से सावधानी बरतने का आग्रह। मौसम विभाग ने हरियाणा, मध्य प्रदेश, पंजाब, राजस्थान, उत्तर प्रदेश और महाराष्ट्र के विदर्भ में भीषण लू की संभावना व्यक्त की। भारत और कनाडा ने द्विपक्षीय व्यापार को 2030 तक 50 अरब अमेरिकी डॉलर तक बढ़ाने के साझा लक्ष्य की पुष्टि की। सीबीआई ने नीट यूजी 2026 परीक्षा के प्रश्न पत्र लीक मामले में दो और आरोपियों को गिरफ्तार किया। अमेरिकी सेनेटर लिंडसे ग्राहम ने अमेरिका ईरान वार्ता में संभावित मध्यस्थ के रूप में पाकिस्तान की भूमिका की विश्वसनीयता पर सवाल उठाया। इसके साथ ही दोपहर समाचार का ये अंक समाप्त हुआ। नमस्कार।
3: प्रदेश समाचार। ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
7: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದಿದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ

0: ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತಹ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
1: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಮನೆಗಳಲ್ಲಿ ಹಸಿ ಕಸ ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ ಒಣಕಸ ವಿಶೇಷ ತ್ಯಾಜ್ಯ ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಸಮಯ 2:45 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಪಂಡಿತ್ ವಿಶ್ವನಾಥ್ ನಾಖೋಡ್.
1: ಎಲ್ಲ ನಮಸ್ಕಾರ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಕಾಶವಾಣಿಯ 90 ವರ್ಷಗಳ ಈ ಸುಮಧುರ ಪಯಣದಲ್ಲಿ ಗೀತೆಗೆ ಜೊತೆಯಾದವರು ಸಾಕಷ್ಟು ಜನ ಇದ್ದಾರೆ. ಆ ಗೀತೆಗೆ ಜೊತೆಯಾದವರಲ್ಲಿ ವಾದ್ಯವೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಅಂಥದ್ರಲ್ಲಿ ಪ್ರತಿಯೊಬ್ಬರ ಗೀತೆಗೂ ತಬಲಾ ಸಾಥ್ ನೀಡಿ ತಾವೇ ಒಂದು ಖ್ಯಾತ ಪಂಡಿತರಾಗಿದ್ರೂ ಸಹ ವಾದ್ಯ ಸಹಕಾರ ನೀಡುವಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಂಥವರು ಅಂದ್ರೆ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರು. ನಿಲಯದ ಹಿರಿಯ ನಿವೃತ್ತ ಕಲಾವಿದರು ಕೂಡ ಹೌದು. ಸರ್ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
1: ಆಕಾಶವಾಣಿ 90 ವರ್ಷ ಮುಗಿಸಿದೆ ಅಂತಂದಾಗ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ತೆರೆಗಳಾಗಿ ಆ ನದಿಯ ಪಯಣದಲ್ಲಿ ಸೇರಿದವರು ಹಲವರು. ನಿಮ್ಮ ಪಯಣ ಆಕಾಶವಾಣಿ ಜೊತೆ ಆರಂಭ ಆಗಿದ್ಯಾವಾಗ?
2: ಈ ಆಕಾಶವಾಣಿ ಅಂದ್ರೇನೆ ಒಂದು ದೇವಾಲಯ ಇದ್ದಂಗೆ.
1: ನಿಜ.
2: ನಮ್ಮ ತಂದೆಯವರು ಆಕಾಶವಾಣಿನಲ್ಲೇ, ಇಬ್ರು ಅಣ್ಣಂದ್ರು ಪಂಡಿತ್ ರಘುನಾಥ್ ನಾಕೋಡ್ ಅಂತ ಧಾರವಾಡದಲ್ಲಿ, ಹಾಗೆ ನಮ್ಮ ಇನ್ನೊಬ್ಬ ಅಣ್ಣ ಬಾಲಚಂದ್ರ ನಾಕೋಡ್ ಅವರು ಆಕಾಶವಾಣಿನಲ್ಲೇನೆ ಸರ್ವಿಸ್ ಮಾಡಿದ್ರು. ನಮ್ಗೆ ಸಂಗೀತ ಹೇಗೆ ಅಂದ್ರೆ ಈ ಆಕಾಶವಾಣಿಗೆ ಸಂಗೀತಕ್ಕೆ ಎಷ್ಟು ಚೆನ್ನಾಗಿ ನಂಟಿದೆ ಅಂದ್ರೆ ಅದರಿಂದಾನೇ ಮನೆ ತಾನೆ ಎಲ್ಲ ಸಂಗೀತಮಯ. ಹೀಗಾಗಿ ನಮ್ಗೇನಂದ್ರೆ ಯಾರಾದರೂ ಆಕಾಶವಾಣಿಗೆ ಹೋಗ್ತಾರೆ ಅಂದ್ರೆ ಎಲ್ಲರೂ ನೋಡೋರು ಅವ್ರನ್ನ. ನಮ್ಮ ತಂದೆಯವರು ಇವರೆಲ್ಲ ಹೋಗ್ತಾ ಇದ್ದಾಗ ನೋಡಿ ಇವರು ಆಕಾಶವಾಣಿ ಕಲಾವಿದರು ಅಂತ. ನಾವು ಅವಾಗ ಬಹಳ ಚಿಕ್ಕವರು, ಅದನ್ನ ನೋಡಿ ಅಯ್ಯೋ ನಾವು ಆಕಾಶವಾಣಿ ಇದಾಗಬೇಕು, ಜನ ನಮ್ಮನ್ನು ಹಿಂಗೆ ಹೇಳಬೇಕು ಅಂತ. ಆದ್ರೆ ಆ ಕಲೆಗೆ ಎಷ್ಟು ಅಷ್ಟು ಪ್ರೋತ್ಸಾಹ ಇರಲಿಲ್ಲ ಅವಾಗೆಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ತುಂಬಾ ದೊಡ್ಡ ಹಿರಿಯ ಗಾಯಕರು, ಎಷ್ಟು ಹಾಡಿದ್ರು ಅವರಿಗೆ ಅದಕ್ಕೇನ್ ಸಿಗ್ಬೇಕಾಗಿರುವಂತ ಮನ್ನಣೆ ಸಿಗ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಒಳ್ಳೆ ಹೆಸರಿತ್ತು, ಅವ್ರು ಹಾಡ್ತಾ ಇದ್ರು ಎಲ್ಲ ಕೇಳವ್ರು. ಆದ್ರೆ ಫೈನಾನ್ಸಿಯಲಿ ಅದು ಬಹಳ ಕಷ್ಟದ ಕಾಲ ಆಯ್ತು. ಹೀಗಾಗಿ ನಾನು ಅನ್ಕೋತಾ ಇದ್ದೆ ಯಾಕೆ ಬೇಕಪ್ಪ ಇದು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಇದು ಇರೋದಕ್ಕಿಂತ ಯಾವುದೋ ಇಂಜಿನಿಯರ್ ಏನೋ ಆದ್ರೆ ಬೆಸ್ಟ್ ಅಂತ ಒಂದ್ ಸ್ವಲ್ಪ ಮನಸ್ಸು ಹಂಗೂ ಇತ್ತು. ಆದ್ರೆ ಇವ್ರು ಯಾವಾಗ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಅಥವಾ ಆಕಾಶವಾಣಿನಲ್ಲೇ ಇವ್ರ ಕಾರ್ಯಕ್ರಮಗಳು ಬರ್ತಾ ಇದ್ರೆ ಎಲ್ಲಾರು ಇವರನ್ನು ಹೊಗಳೋದು, ಅದು ಇನ್ನೊಂದ್ ತರ ಎಲ್ಲೋ ಆಕಾಶವಾಣಿ ಹೌದು ನಾವು ಆಕಾಶವಾಣಿಗೆ ಸೇರ್ಬೇಕು ಅನ್ನುವಂತ ಒಂದು ತುಡಿತ ಅವಾಗಲೇ ಶುರು ಆಗಿತ್ತು. ಹೀಗಾಗಿ ಮನೆ ಮಂದಿ ಎಲ್ಲ ಸಂಗೀತಗಾರರು, ಹೀಗಾಗಿ ಅದು ರಕ್ತದಲ್ಲಿ ಬಂದ್ಬಿಡ್ತು. ಹೀಗಾಗಿ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ತಬಲಾ ಕಲ್ತ್ವಿ. ಅದು ನಮ್ಮ ಅಣ್ಣ ತಬಲಾ ವಾದಕರು. ನಮ್ಮ ತಂದೆಯವರು ತಬಲಾ ಹಿಡ್ಕೊಂಡು ಶಾಸ್ತ್ರೀಯ ಸಂಗೀತ ಹಾಡ್ತಿದ್ರು. ಪಾಠ ಮಾಡ್ಬೇಕಾದ್ರೂ ಈ ವಿಳಂಬಿತ ಏಕ್ತಾಲನ್ನ ಅಂದ್ರೆ ತುಂಬಾ ಲೆಂದಿ ಇರತ್ತದು, ಅದು ಕರೆಕ್ಟ್ ಆಗಿ ಹಾಡೋರ್ಗೆ ಕರೆಕ್ಟ್ ಗೊತ್ತಾಗೋಲ್ಲ. ಆದ್ರೆ ಇವರು ಹೇಳ್ಕೊಂತ ಪಾಠ ಮಾಡ್ಕೊಂತ ತಾವು ನುಡಿಸ್ತಾ ಇದ್ರು ಈ ತರ. ಅದು ನಮ್ಗೆ ನಮ್ಮ ಅಣ್ಣ ಅವ್ರಿಗೆ ಕಲ್ಸಿದ್ರು. ಅಣ್ಣ ಅವರು ಮತ್ತೆ ಅದನ್ನೇ ಮುಂದೆ ವರ್ಸ್ಕೊಂಡು ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅವರ ಹತ್ರ ಪಾಠಾಂತರ ಮಾಡಿದ್ರು. ಹೀಗೆ ಇವ್ರದ್ದೆಲ್ಲ ಜೊತೆ ಒಡನಾಟ ನನಗೆ ಜಾಸ್ತಿ ಇತ್ತು. ಹೀಗಾಗಿ ಮನೆಯಿಂದ ಅದು ತಬಲಾ ಕಲಿಬೇಕು ಅನ್ನುವಂತ ಒಂದು
1: ಆಸೆಗೆ
2: ಬಂದೆ. ಕೊನೆಗೆ ಹಾಗೇನೆ ಈಗ 2 ವರ್ಷದಲ್ಲೇನೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ ಕೆಲವೊಬ್ರು ಏನು 10 ವರ್ಷ ಮಾಡ್ತಾರೆ, ಅದು ನಾನು 2 ವರ್ಷದಲ್ಲೇ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೆ. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹೀಗಾಗಿ ಬೇಗ ರೇಡಿಯೋ ಆರ್ಟಿಸ್ಟ್ ಆದೆ, ಈ ಫೀಲ್ಡಿಗೆ ಬಂದೆ.
1: ಬರ್ತಾರೆ ನಿಲಯದ ಕಲಾವಿದರಾಗಿ ಸೇರ್ಕೊಂಡ್ರಿ ನೀವು?
2: ಫಸ್ಟ್ ನಾನು ಎಲ್ಲ ಅಲ್ಲೇ ಆಕಾಶವಾಣಿ ಧಾರವಾಡದಲ್ಲಿ ಬಿ ಗ್ರೇಡ್ ಅಂತ ಬಂದ್ಬಿಡ್ತು. ನಾನು ಫಸ್ಟ್ ಹೋದಾಗ 20 ಜನದ ರೇಡಿಯೋ ಇದಕ್ಕೆ ಹೋಗಿತ್ತು ತಬಲಾದಲ್ಲಿ. ಅಲ್ಲಿ ಆದವರು ಒಂದ್ 2 ಮಂದಿನ, ಅದು ಈ ಬಿ ಗ್ರೇಡ್ ಬಂದ್ಬಿಡ್ತು. ನಮ್ಮನೆಯಲ್ಲಿ ಹೇಗೆ ಅಂದ್ರೆ ಯಾರನ್ನು ಹೆಚ್ಚುಗಾರಿಕೆ ಮಾಡೋದಿಲ್ಲ. ಈ ಹೆಚ್ಚು ಎಷ್ಟೋ ಚೆನ್ನಾಗಿದ್ರು ಏನು ಏನು ಉಪಯೋಗಿಲ್ಲ ಇವನು ಅಂತ. ಆ ತರ ಒಂದು ಅಂದ್ರೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ. ಹಾಗಾಗಿ ನನ್ಗೆ ಹೇಳಿದ್ರು ಅಯ್ಯೋ ನೀನು ಒಬ್ಬನೇ ನೋಡ ಬಿ ಆಗಿ ಮಾಡಿದ್ದು ಅಂತ. ಹಾ, ಎಲ್ಲರೂ ಬಿಹೈನಲ್ಲೇ ಇದ್ರು ಫಸ್ಟ್ ಬರ್ತಾ ಇದ್ದಂಗಲೇ ಅಂತ. ನಾನು ಮತ್ತೆ ಇಮಿಡಿಯೇಟ್ ಆಗಿ ಒಂದು ನೆಕ್ಸ್ಟ್ ಯಾವಾಗ ಬಂತು ಆಡಿಷನ್ ಮತ್ತೆ ಅವಾಗ ಅಪ್ಲೈ ಮಾಡಿ ಬಿಹೈ ಆಗಿ. ಅವಾಗ ಎಲ್ಲರೂ ಹೇಳೋರು ಯಾವಾಗ ಬಿ ಆದ ಯಾವಾಗ ಬಿಹೈ ಆದ ಗೊತ್ತೇ ಆಗ್ಲಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಆಕಾಶವಾಣಿ ಬೆಂಗಳೂರಲ್ಲೇ ಪಂಡಿತ್ ಬಸವರಾಜ ರಾಜಗುರುಗಳು ಅವರು ನನ್ನನ್ನು ತುಂಬಾನೇ ಬೇರೆ ಕಡೆ ಎಲ್ಲ ದೇಶ ಸುತ್ತಿದ್ದು ಅವ್ರ ಹತ್ರನೇ ನಾನು. ಅವಾಗ ಇನ್ನೂ ಹೆಂಗ್ ಹುಡುಗ, ಅವರು ಎಲ್ಲ ಕಲಿಸೋರು ಅವಾಗ ನೋಡು ಹೀಗಿರ್ಬೇಕು ಹಾಗಿರ್ಬೇಕು ಹೀಗೆ ನುಡಿಸ್ಬೇಕು ಅಂತ. ಅದು ನಮ್ಮನ್ನ ಇನ್ನೂ ಬೂಸ್ಟ್ ಮಾಡ್ತು. ಮನೆಯಲ್ಲಿಯೂ ಒಳ್ಳೆ ಸಂಗೀತ, ದೊಡ್ಡ ದೊಡ್ಡವರ ಕಡೆಯೇ ಇವರು ನಾನು ಮಾಡೋದ್ರಿಂದ ಹಿಂಗಾಗಿ ಅದು ಆ ಬೆಳ್ಕೊಂಡು ಹೋಯಿತು. ಹೀಗಾಗಿ ನಾನು ಬೇಗ ಪ್ರಚಲಿತಕ್ಕೆ ಬಂದೆ. ಆಕಾಶವಾಣಿ ಧಾರವಾಡನಲ್ಲೇನೆ ನನ್ನ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತು, ಏನೋ ಕಾರಣದಿಂದ ಆಗಲಿಲ್ಲ. ಬೆಂಗಳೂರಿಗೆ 1986 ನಾನಿಲ್ಲಿ ಸೆಲೆಕ್ಟ್ ಆಗಿ ಬಂದೆ.
1: ಆ ಸೆಲೆಕ್ಟ್ ಮಾಡಿದವರು ಯಾರು ನೆನಪಿದೆಯಾ ನಿಮಗೆ?
2: ಓ, ಇದುವರೆಗೂ ಆವಾಗ ಸ್ಟೇಷನ್ ಡೈರೆಕ್ಟರ್ ಆಗಿ ರೆಡ್ಡಿ ಅವರಿದ್ರು. ಆಮೇಲೆ ಪಂಡಿತ್ ಬಸವರಾಜ ರಾಜಗುರುಗಳು ಇದ್ರು. ಆಮೇಲೆ ಸಿ ಎಚ್ ಭೀಮಶಂಕರ್ ರಾವ್ ಅಂತೇಳಿ ಹೈದರಾಬಾದ್ ಅವರು, ತುಂಬಾ ದೊಡ್ಡ ಕಲಾವಿದರು, ಅವರೆಲ್ಲ ಇದ್ರು. ನನ್ನಲ್ಲಿ ಹಾಡೋದಕ್ಕೆ ವಸಂತ ಕವಲಿ ಅವರು ಇದ್ರು ಇಲ್ಲೇ, ಜೆ ಎಲ್ ಕಾಶಿನಾಥ್ ಶಾಸ್ತ್ರಿ ಅವರು. ಹೀಗೆ ತುಂಬಾ ಎಲ್ಲ ದೊಡ್ಡ ಬಳಗ ಇಲ್ಲೇ. ನಾನು ನೋಡಿ ಭಯಾನೇ ಪಟ್ಟಿದ್ದೆ ಫಸ್ಟು, ಏನಪ್ಪ ಇಂತಿಂತ ದೊಡ್ಡ ದೊಡ್ಡವರು ಇದಾರೆ ಇಲ್ಲೇ, ನಾನು ಏನು ನುಡಿಸ್ತೀನೋ ಏನು ಬಿಡ್ತೀನೋ ಅಂತ. ಅದೊಂದು ಸ್ವಲ್ಪ ಇಂಟರ್ವ್ಯೂಗೆ ಬಂದಾಗ ಭಯಾನೂ ಇರುತ್ತೆ, ಆದರೂ ಅದನ್ನೆಲ್ಲ ಮೀರಿ ಒಂದು ಲೆವೆಲ್ಗೆ ಬಂದು ಇಲ್ಲಿ ಜಾಯಿನ್ ಆದೆ. ಈ ಆಕಾಶವಾಣಿ ಅಂತೂ ನನಗೆ ಇಲ್ಲಿ ಎಷ್ಟು ಕಲಿಸ್ತಂದ್ರೆ, ನಾನು ಪಂಡಿತ್ ವಸಂತ ಕನಕಾಪುರ ಅವ್ರ ಹತ್ರ ಸುಗಮ ಸಂಗೀತ ಕಲಿತು ಅಲ್ಲೇ ಧಾರವಾಡದಲ್ಲೇ ರೇಡಿಯೋ ಆರ್ಟಿಸ್ಟ್ ಆಗಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ಅಲ್ಲಿ ರಾಗಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಿದ್ವಿ. ಇಲ್ಲಿ ಬೆಂಗಳೂರಿಗೆ ಬಂದಾಗ ಶಾಂತಾ ಜಯತೀರ್ಥ ಅವರು, ಇಲ್ಲಿ ಬೇರೆ ಬೇರೆ ಎಚ್ ಕೆ ನಾರಾಯಣ ಅವರು, ಇವರೆಲ್ಲ ಆ ಸಾಹಿತ್ಯಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು, ಸಂಗೀತದ ಜೊತೆಗೆ ಅದು ಇತ್ತಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಇದೆಲ್ಲ ಕಲ್ತಿದ್ದು ನಾನು ಇಲ್ಲಿಂದಾನೆ. ಆಕಾಶವಾಣಿನೇ, ಆಕಾಶವಾಣಿ ನನ್ನನ್ನು ತುಂಬಾ ಎತ್ತರಕ್ಕೆ ಕರ್ಕೊಂಡೋಯ್ತು.
1: ಅಂದ್ರೆ ಆಕಾಶವಾಣಿ ಒಂದು ಸಾರಸ್ವತ ಲೋಕ ಅಂತ ಹೇಳ್ತಾರಲ್ಲ, ಅದು
2: ಖಂಡಿತ, ಇದು ಒಂದು ಸ್ವರ್ಗ ಲೋಕ. ಅದು ಏನ್ ಮಾತಾಡುವಂಗಿಲ್ಲ, ಯಾಕಂದ್ರೆ ನಮಗಂದ್ರೆ ಒಂದು ಒಂದು ಫೈನಾನ್ಷಿಯಲಿ ನಮ್ಗೆ ಸಪೋರ್ಟ್ ಮಾಡಿಬಿಡ್ತು ನಮ್ಮ ಜೀವನದ ಒಂದು, ನಮ್ಗೇನು ಬೇಕು ಮುಂದೆ ನಮ್ಗೆಲ್ಲ ಬರುತ್ತೆ. ಅದರಿಂದ ಒಂದು ಯಾವುದು ಒಂದು ಅಡೆತಡೆ ಇಲ್ಲದೆ ನನ್ನ ಜೀವನ ಸಾಗುತ್ತೆ ಅನ್ನೋದು
1: ಸಿಗೋದು.
2: ನಮಗೆ ಸಂಗೀತಕ್ಕೆ ನನಗೆ ಪ್ಯಾಷನ್ ಅದೇ, ಕೆಲಸನೂ ಅದೇ. ಹೀಗಾಗಿ ಅದನ್ನ ಎರಡೂ ನಡೆಸ್ಕೊಂಡು ಹೋದೆ. ಒಂದು ಅಂತಂದ್ರೆ ಇದರಲ್ಲಿ ಎಷ್ಟು ಕಲ್ತಿದ್ದೀನಿ ಅಂದ್ರೆ, ನಾನು ಅವಾಗ ಬಹಳ ಯಂಗ್ ಇದ್ದೆ, ಅವಾಗ 25 ನನಗೆ, ಅವಾಗ 35 ಸರ್ವಿಸ್ ಮಾಡಿದ್ದೀನಿ ನಾನು ಆಕಾಶವಾಣಿನಲ್ಲೇ. ಅದರಲ್ಲಿ ಎಂತೆಂಥವ್ರು ನೋಡಿದೆ ಅಂದ್ರೆ ಬಹಳ ಹಳಬರು. ಅವಾಗೆಲ್ಲ ಈ ಯುಗಾದಿ ಸಂಗೀತ ಅಂತ ಒಂದು ಆಗೋದು
1: ಹೊರಗಡೆ
2: ಮಾಡುವ 30-35 ಹಾಡುಗಳು. ಅದಕ್ಕೆಲ್ಲ ವಿಜಯ ಭಾಸ್ಕರ್ ಅವರು, ರಂಗರಾವ್ ಅವರು, ಎಲ್ಲ ದೊಡ್ಡ ದೊಡ್ಡ ಕಂಪೋಸರ್ಸ್ ಎಲ್ಲರೂ ಇಲ್ಲಿ ಬರೋರು. ಆಮೇಲೆ ಅವ್ರು ಬರ್ತಾ ಇದ್ದಾಗ ಏನನ್ನೋದು, ನಾ ಕೂಡ ಅವ್ರು ಸ್ವಲ್ಪ ತಬಲಾ ತಗೊಳ್ಳಿ, ನಾವು ಸ್ವಲ್ಪ ಟ್ಯೂನ್ ಮಾಡಬೇಕು ಅಂತ.

0: ನನಗದು ಬಹಳ ಚೆನ್ನಾಗಿ ಕಲಿಸ್ತದ್ದು. ಇವ್ರು ಹೇಗೆ ಟ್ಯೂನ್ ಮಾಡ್ತಾರೆ, ಯಾವ ತರ ಏನ್ ನೋಡ್ತಾರೆ, ಅದು ಒಬ್ಬೊಬ್ರು ಹೇಳೋರು ಹಾ ಇದು ಸಾಹಿತ್ಯ ಹಿಂಗೆ ಅದು, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆಯವ್ರು ಕೇಳಿದ್ಯೇನತ್ತೆ ಅಂತ ಕೇಳಿಕೊಂಡು, ಕವಿಗಳಿದ್ರೆ ಅವರನ್ನು ಕೇಳಿ ಹೀಗೆಲ್ಲ ಮಾಡಿ ಅವಾಗ ನಮಗೂ ಅನಿಸೋದು, ಓ ಟ್ಯೂನ್ ಮಾಡಿದ್ರೆ ಹಿಂಗೆಲ್ಲ ಮಾಡಬೇಕು ಅಂತ.
1: ಅಂದ್ರೆ ವಿಶೇಷತೆ ಏನು ಅಂದ್ರೆ, ನೀವು ಬರೀ ಹಿರಿಯರಿಗೆ ಮಾತ್ರ ನುಡಿಸಿರ್ಲಿಲ್ಲ, ಚಿಕ್ಕವ್ರಿಗೂ ಯಂಗ್ಸ್ಟರ್ಸ್ಗೂ ಮಕ್ಕಳ ಕಾರ್ಯಕ್ರಮಕ್ಕೂ ನೀವು ತಬಲಾ ನುಡಿಸಿದ್ದು ಉಂಟು, ಹಾಗೇನೆ ಯುವ ಕಲಾವಿದರಿಗೂ ತಬಲಾ ನುಡಿಸಿದ್ದುಂಟು. ಆ ಒಂದು ವ್ಯತ್ಯಾಸ ನಿಮ್ಗೆ ಹೇಗ ಅನ್ಸೋದು ಅಂತ?
0: ಇಲ್ಲ, ಮಕ್ಕಳ ಕಾರ್ಯಕ್ರಮ ಅಂತೂ ನಾನು ತುಂಬಾನೇ ಜಾಸ್ತಿ ನುಡಿಸಿದ್ದೀನಿ. ಯಾಕಂದ್ರೆ ನಮ್ಮ ಯಾರು ನಮ್ಮ ಶಾಂತಾ ಜಯತೀರ್ಥ ಅವರು, ಆಮೇಲೆ ಬಿ ಆರ್ ಗೀತಾ ಅವರು,
1: ಪಿ ಎಸ್ ವಸಂತ
0: ಅವರು, ಇವರೆಲ್ಲ ಮಾಡೋರು. ಅವಾಗ ಮಕ್ಕಳನ್ನು ಕರೆಸಿ ಇಲ್ಲೇ ಹಾಡು ಕಲಿಸಿ ಇದು ಮಾಡೋರು. ಅದಕ್ಕೆ ನಮಗೂ ಅನ್ನೋರು, ಯಾಕಂದ್ರೆ ನಾನು ಆ ಸಂಗೀತ ಪರಂಪರೆಯಿಂದ ಬಂದವ. ಮಕ್ಕಳಿಗೆ ನಾವು ಸ್ವಲ್ಪ ಎನ್ಕರೇಜ್ ಕೊಟ್ಟರೆ ಅವ್ರು ಏನು ಬೇಕೋ ಅದೇನು ಆಗ್ತಾರೆ ಅಂತ. ಅದಕ್ಕೆ ನನಗೆ ಭಾಳ ಶಾಂತತಾ ಇದ್ದೆ ನಾನು, ಅವ್ರಿಗೆಲ್ಲ ಏನು ಬೇಕೋ ಅದನ್ನೆಲ್ಲ ಮಾಡಿ. ನನಗೆ ಆ ಥರ ಯಾವುದು ಒಂದು ಈ ಹೆಡ್ ವೇಟ್ ಅಂತಾರಲ್ಲ, ತುಂಬ ಆ ಥರ ಏನು ತೋರಿಸ್ಕೊಳ್ಳೋವಂಥದ್ದು ನನಗೇನು ಇರಲಿಲ್ಲ. ಯಾರೇ ಬಂದರೂ ನಾನು ನುಡಿಸ್ಬೇಕು, ಹಾಂ, ನನ್ನ ವಾದ್ಯಕ್ಕೆ ನಾನು ಮೋಸ ಮಾಡಬಾರ್ದು ಅಂತ ನಂದು ಮೊದಲಿಂದಾನೇ ಅದೊಂದು ಕಾನ್ಸೆಪ್ಟ್. ಹೀಗಾಗಿ ಯಾರೇ ಬಂದರೂ ನಾನು ತಬಲಾ ನುಡಿಸ್ತಿದ್ದೆ. ಅದಕ್ಕೆ ಎಲ್ಲರೂ ಹೇಳೋರು, ಸರ್ ನೀವು ಇದ್ರು ಬಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಸರ್ ಅಂತ ಎಲ್ಲರೂ ಹೋಗಿ ಸ್ಟೇಷನ್ ಡೈರೆಕ್ಟರ್ ಅವ್ರಿಗೂ ಹೇಳೋರು. ಅವಾಗ ಒಂದಿನ ನನಗೆ ನಮ್ಮ ಜ್ಯೋತ್ಸ್ನಾ ಕಾಮತ್ ಮೇಡಮ್ ಅವರು ಒಮ್ಮೆ ಕರೆದು, ಏನು ಎಲ್ಲರೂ ನಿಮ್ಮನ್ನೇ ಕೇಳ್ತಾರಂತೆ, ಏನು ಮಾಡಿದ್ದೀರಾ ನೀವು, ಏನು ಕತೆ ನಿಮ್ಮದು ಅಂತ. ಇಲ್ಲ ಏನೂ ಇಲ್ಲ ಮೇಡಮ್, ನಾನೇನು ಇಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿ ನುಡಿಸ್ತೀನಿ ಅಷ್ಟೇ ಅಂತ. ಕೆಲವೊಬ್ರು ಹಂಗೆ ಮಾಡಲ್ಲ, ಯಾಕಂದ್ರೆ ನಾನು ಇಂಥ ದೊಡ್ಡ ಕಲಾವಿದ, ಈ ಸಣ್ಣ ಪಿಳ್ಳೆಗಳಿಗೆ ಏನು ನುಡಿಸೋದು ಅಂತ. ಬಟ್ ಇದು ನಮ್ಗೆ ಕೊಡೋ ಅನ್ನ ಕೊಡೋ ಸಂಸ್ಥೆ, ಹಾಂ, ನಮ್ಗೆ ಎಷ್ಟು ಮಾಡಿದ್ರೂ ಕಮ್ಮಿನೇ. ಈ ಸಂಸ್ಥೆಗೆ ನಾವು ಋಣ ತೀರ್ಸಕ್ಕಾಗಲ್ಲ, ಅಂತ ದೊಡ್ಡ ಸಂಸ್ಥೆ ನಮ್ಮನ್ನ ಎತ್ತಿ ಹಿಡಿದಿದೆ.
1: ಅದ್ರ ಜೊತೆಗೆ ಈ ಸುಗಮ ಸಂಗೀತ ಕಲಾವಿದರು ಕೂಡ ನೀವು ಹೌದು. ಹಾಗಿದ್ದಾಗ ನೀವೇ ಕೆಲವೊಂದು ಬಾರಿ ತಬಲಾ ನುಡಿಸ್ಕೊಂಡು ಸಂಗೀತ
0: ಹಾಡಿದ್ದು ಇದೆ? ಹೌದು, ಕೆಲವೊಮ್ಮೆ ಅದು ಏನೋ ಆಗ್ಬಿಡ್ತು. ಒಮ್ಮೆ ಯಾರೋ ತಬಲಾದವರು ಬರಬೇಕಾಗಿತ್ತು, ನಾನು ಹಾಡಬೇಕಾಗಿತ್ತು, ಇಲ್ಲ ಆದ್ರೆ ಅದು ಹೋಗ್ಲೇಬೇಕಾಗಿತ್ತು,
1: ಲೈವ್ ಇರೋದು.
0: ಅವಾಗ ಸರಿ ಏನ್ ಮಾಡಕ್ಕಾಗಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಅಂದ್ರು, ಅದಿಲ್ಲ ಹೆಂಗ್ರಿ ಹಾಡ್ತೀರಿ ಅಂತ. ನೋಡೋಣ, ಪ್ರಯತ್ನ ಮಾಡ್ತೀನಿ ಅಂತ ನಾನು, ಅದು ಅಭ್ಯಾಸ ಆಯ್ತು ನನಗೆ. ನಾನು ಆಮೇಲೆ ಮಾಡಿದೆ. ಆಮೇಲೆ ಯಾರೋ ಕೇಳಿದ್ರು, ಯಾರು ತಬಲಾ ಬಾರಿಸಿದ್ರು ಅವ್ರ ಹೆಸರೇ ಹೇಳಿಲ್ವಲ್ರಿ ಅಂತ. ಅದ್ ನಾನೇ ಹಾಡಿದ್ದೆ, ನಾನೇ ತಬಲಾ ನುಡಿಸಿದ್ದೆ ಅಂತ ಆ ತರ ಆಗಿತ್ತು. ಆಮೇಲೆ ರಾಘವನ್ ಅಂತ ಒಬ್ರು ಇಲ್ಲೇ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ರು, ಒಮ್ಮೆ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ಡಾನ್ಸ್ ಮಾಡ್ಕೊಂತ ಹಾಡಿದ್ದು ಇದೆ ನಾನು ನಮ್ಮ ಆಕಾಶವಾಣಿ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲಾ ತರಾನು ಮಾಡಿಬಿಟ್ಟಿದ್ದೀನಿ ನಾನು, ಇಲ್ಲಿ ನಾಟಕದ್ದು ಎಲ್ಲ ನಡೀತಾ ಇತ್ತು. ಆವಾಗ ಸರಸ್ವತಿ ಅವರಂತೂ ಒಂದು ಒಬ್ರು ಇದ್ರು ಇಲ್ಲ ಪ್ರೋಗ್ರಾಮ್, ನಮ್ಮ ಪ್ರೋಗ್ರಾಮ್ ಅಷ್ಟಂಟ್ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಒಂದು ನಾಟಕ ಇದು ಮಾಡಿದ್ರು. ಆವಾಗ ಒಂದು ಭಿಕ್ಷುಕನ ಪಾತ್ರ ಈ ಇದು ಒದರ್ತಾ ಇರೋದು ಹೇಳಬೇಕಾಗಿತ್ತು. ಯಾರಿಗೋ ಬೇರೆಯವ್ರಿಗೆ ಕರೆದಿದ್ರು ಅದಕ್ಕೆ ಸಲುವಾಗಿ. ಅವ್ರಿಗೆ ಹೇಳ್ರಿ ಇದು ಹೆಂಗ ಭಿಕ್ಷುಕ ಹೆಂಗ ಹಾಡ್ಕೊಂಡು ಬಂದ ಅಂದ್ರೆ, ಅವ್ರಿಗೆ ಏನ್ ಮಾಡಿದ್ರು ಬರಲಿಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಏನ್ ಮಾಡಿದ್ರು ಬರಲಿಲ್ಲ. ಆಮೇಲೆ ಕರೀರಿಪ್ಪ ನಮ್ಮ ಹುಬ್ಬಳ್ಳಿ ಹುಡುಗನಿಗೆ ಅಂತ ಕೊರೆಗೆ ಅಲ್ಲೆಲ್ಲ ಕರೆದು ನಾನು ಅದನ್ನ ಹಾಡಿದೆ. ಅದು ಏನ್ರಿ, ಅವರು ಯಾರು ಆರ್ಟಿಸ್ಟ್ ಬಂದಿದ್ರಲ್ಲ ಅದಕ್ಕೆ ಹಾಡೋರು, ಅವ್ರು ಫಯಾಜ್ ಖಾನ್ ಅಂತ ಬಂದಿದ್ರು ಇಲ್ಲೇ. ಅವ್ರಂದ್ರೆ ರೀ ಏನ್ರಿ ನೀವು ಟಿಪಿಕಲ್ ಹಂಗೆ ಹಾಡಿದ್ರಲ್ಲ ಅಂತೇಳಿ. ನಾನು ತುಂಬಾ ಟ್ರಾವೆಲ್ ಮಾಡ್ತೀವಿ ಆಕಾಶವಾಣಿಯಿಂದ ಇದು ಟ್ರೈನ್ ನಲ್ಲಿ, ಹೀಗಾಗಿ ಅದ್ರದ್ದು ಇಂಪ್ಯಾಕ್ಟ್ ಇಲ್ಲಿ ತೋರಿಸ್ತು ಅಂತ
1: ತಿಳ್ಕೊಂಡಿದ್ದು. ಇಲ್ಲಿ
0: ಇಲ್ಲೇ ಉಪಯೋಗ ಬಂತು, ಅದು ಫಸ್ಟ್ ಬಂದ್ಬಿಡ್ತು. ಅದು ಇದಕ್ಕೆ ನಾಮಿನೇಟ್ ಆಯ್ತು, ಅದು
1: ಆನ್ಯುವಲ್
0: ಅವಾರ್ಡ್ಗೆ ಈ ತರ. ಹಾಗೆ ಬಸವರಾಜ್ ಸಹೋದರ ಅವರು, ಅವ್ರದ್ದು ಇದಕ್ಕೆ ಎಲ್ಲಾ ಇದಕ್ಕೆ ನಾನು ಪ್ರೊಡಕ್ಷನ್ ನಾನು ಇರೋದೆ. ಇದು ಹೆಂಗಾಗಂದ್ರೆ ನಮ್ಗೆ ಮೌಸ್ ಇಡಕ್ಕೂ ಬರ್ತಿರ್ಲಿಲ್ಲ. ಯಾವಾಗ ಇದು ಆಯ್ತಲ್ಲ ಇಲ್ಲೇ ಕಂಪ್ಯೂಟರ್ ಬಂದಾಗ ನಾವೆಲ್ಲ ಟೇಪ್ ನಲ್ಲಿ ಎಲ್ಲ ಮಾಡ್ತಿದ್ವಿ. ಬಟ್ ಇದು ಬಂದಾಗ ಏನ್ ಮಾಡೋದು ನಮಗಂತೂ ಗೊತ್ತೇ ಇಲ್ಲ. ಇಲ್ಲೇ ಕಲ್ತಿದ್ ನಾನು, ಎಲ್ಲ ಇಲ್ಲೇ ಕಲ್ತು ಆಮೇಲೆ ಇದರಲ್ಲೇ ಮಾಸ್ಟರ್ ಆಗಿ ಎಷ್ಟು ಎಡಿಟಿಂಗ್ ಡಬ್ಬಿಂಗು ಏನ್ ಬೇಕದನ್ನೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ನನಗೂ ಕಲಿಬೇಕು ಅನ್ನೋಂತ ಆಸೆ ಇರ್ತಿತ್ತು. ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಅವ್ರು ಏನೇನು ಮಾಡ್ತಾರೆ, ಹೇಗೆ ಇವ್ರು ಯಾಕೆ ದೊಡ್ಡ ಕಲಾವಿದರಾದ್ರು, ಏನೋ ವಿಶೇಷತೆ ಇರಬೇಕಲ್ಲ ಅಂತೇಳಿ ಅದನ್ನು ಹುಡುಕ್ತಿದ್ದೆ. ಅದೆಲ್ಲ ಸಿಗ್ತಿತ್ತು. ಇದು ಬಹಳ ಒಳ್ಳೆ ಸಂಸ್ಥೆ, ನನ್ನನ್ನು ತುಂಬಾ ಎತ್ತರಕ್ಕೆ ಬೆಳೆಸಿದ್ರಲ್ಲಿ ಆಕಾಶವಾಣಿನೇ ಅದೇ ಇರೋದ್ರಿಂದಾನೇ ನಾನು ಹಿಂಗಾದೆ ಅಂತ.
1: ಅಲ್ಲ, ಇದೆಲ್ಲದರ ಜೊತೆಗೆ ಆಕಾಶವಾಣಿ ಹೇಗೆ ನಿಮಗೆ ಗುರು ಆಯ್ತೋ ಹಾಗೆ ನೀವು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ

0: ಗುರುಗಳಾಗಿದ್ದೀರಿ, ಆ ಅನುಭವ ಒಂಚೂರು ಹೇಳಿ.
1: ನಾನು ಆ ನಮ್ಮ ವಸಂತ ಕನಕಾಪುರ ಅವರಲ್ಲಿ ಕಲಿತು ಬಂದಿದ್ದಾಯ್ತು. ಅವು ಎಷ್ಟಿದ್ವು ಅಷ್ಟು ಎಲ್ಲ ಹಾಗೆ ಹಾಡಿದ್ದು ಮುಗಿದೋಯ್ತು. ಆಮೇಲೆ ಮುಂದೇನು, ಇದೆಲ್ಲ ನನಗೆ ಅನುಭವ ಆಗಿತ್ತಲ್ಲ. ಇವರೆಲ್ಲರ ಜೊತೆಗೆ ನಾನು ಇದು ಮಾಡಿದ್ದೆ, ಅವ್ರು ಹೇಗೆ ಟ್ಯೂನ್ ಮಾಡ್ತಾರೆ. ಆಮೇಲೆ ಶಾಸ್ತ್ರೀಯ ಸಂಗೀತ ಕಲಿತವು ನಾನು, ನಮ್ಮ ತಂದೆಯವ್ರ ಹತ್ರ ಪೂರ್ತಿ ಕ್ಲಾಸಿಕಲ್ ಕಲಿತು. ಇದರಲ್ಲಿದ್ದಾಗ ನನಗೆ ಬಹಳ ಈಸಿ ಅನ್ಸಕತ್ತೆ, ಆಮೇಲೆ ನಾನೇ ಟ್ಯೂನ್ ಮಾಡಬಾರ್ದು ಅಂತ. ಒಂದೊಂದು ಟ್ಯೂನ್ ಯಾರ್ಯಾರೋ ಇದು ಮಾಡಕ್ಕೆ ಆಗುದಿಲ್ಲರಿ ಅಂತ ಹೇಳ್ಕೊಳ್ಳೋ ಅಂತ ಹಾಡೇ ತಗೊಳ್ಳೋದು, ಅದನ್ನು ಟ್ಯೂನ್ ಮಾಡಾಕತ್ತೆ. ಆಮೇಲೆ ಎಲ್ಲರೂ ಹೇಳಾಕತ್ರು, ಯಾರು ಇಂಥ ಟ್ಯೂನ್ ಮಾಡಿದ್ದಾರೆ ಅಂತ. ಅವಾಗ ಅನಿಸ್ತು, ಓ ನಾನು ಮಾಡಬಹುದು ಇದು ಅಂಥೇಳಿ. ಹೀಗಾಗಿ ನಾನು ಒಂದು 400-500 ಹಾಡುಗಳಿಗೆ ದೇವರ ನಾಮ, ಭಾವಗೀತೆ, ವಚನ, ಹಿಂದಿ ಭಜನ್ಸು, ಮರಾಠಿ ಅಭಂಗು ಎಲ್ಲದಕ್ಕೂ ಟ್ಯೂನ್ ಮಾಡಿದ್ದೀನಿ. ಅದಕ್ಕೆ ನನ್ನ ಶಿಷ್ಯರಿಗೆ ಹಾಗೆ ಪ್ರೀತಿಯಿಂದ ಅದನ್ನೆಲ್ಲ ಕಲಿಸಿ ಅವ್ರು ಬರೋವರೆಗೂ ಬಿಡೋಲ್ಲ. ಆಮೇಲೆ 1-to-1 ಕ್ಲಾಸ್ ಮಾಡ್ತೀನಿ ನಾನು. ಹೀಗಾಗಿ ಎಷ್ಟೋ ಶಿಷ್ಯರು ಇವತ್ತು ತುಂಬ ಬೆಳೆದಿದ್ದಾರೆ. ಎಲ್ಲ ರಂಗದಲ್ಲಿ ಅವರು ಸಿನಿಮಾ ರಂಗದಲ್ಲಿ ಹಾಡ್ತಾ ಇದ್ದಾರೆ, ಹೊರಗಡೆ ಎಲ್ಲ ಹಾಡ್ತಾರೆ. ಅದು ಇದರಿಂದಾನೇ ಸಾಧ್ಯ, ಅದು ಆಕಾಶವಾಣಿ.
0: ಒಳ್ಳೇದು ನಾಕೋಡವ್ರೆ, ಇದುವರೆಗೂ ನಮ್ಮ ಜೊತೆ ಮಾತಾಡ್ತಾ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಮತ್ತು ಆಕಾಶವಾಣಿಯ ಒಡನಾಟದ ದಿನಗಳನ್ನು ನೆನಪಿಸಿಕೊಂಡು ಸಾಕಷ್ಟು ರಸವತ್ತಾದ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನನಗೆ ಈ ಅವಕಾಶ ಮಾಡಿಕೊಟ್ಟಂತ ನಿಮಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಕೇಳುಗರೆ, ಇದುವರೆಗೂ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ತಬಲಾ ವಾದಕರು ಹಾಗೂ ಖ್ಯಾತ ಹಿಂದೂಸ್ತಾನಿ ಗಾಯಕರು ಮತ್ತು ಆಕಾಶವಾಣಿಯ ನಿವೃತ್ತ ಕಲಾವಿದರೂ ಆದಂಥ ಪಂಡಿತ್ ವಿಶ್ವನಾಥ್ ನಾಕೋಡವರು. ಇದರೊಂದಿಗೆ ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಸಿಗೋಣ. ನಮಸ್ಕಾರ.
2: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
3: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
6: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
7: ನಮಸ್ತೆ ಸರ್.
6: ಈಗ ಅನೇಕ ವಿಷಯವಾಗಿ ನಾವು ಮಾಹಿತಿಗಳನ್ನು ಪಡಿತಾ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಈ ಬ್ಯಾಂಕ್ಗಳಲ್ಲಿ KYC ಮಾಡಬೇಕು ಅಂತ ಸತತವಾಗಿ ಅವರು ಮೆಸೇಜರ ಕಳಿಸ್ತಾರೆ, ಅಥವಾ ನಮಗೆ ಗೊತ್ತಾಗುತ್ತೆ KYC ಅಪ್ಡೇಟ್ ಮಾಡಬೇಕಾಗಿದೆ ಹಾಗೆ ಹೇಗೆ ಅಂಥೇಳಿ. ನಮ್ಮ ಗ್ರಾಹಕರು ಅಥವಾ ಜನರು ತುಂಬ ಹೆದರ್ಬಿಡ್ತಾರೆ, ಅಯ್ಯೋ ಏನೋ ನನ್ನ ಅಕೌಂಟ್ ಎಲ್ಲ ದುಡ್ಡೆಲ್ಲ ಅಲ್ಲೇ ಇದೆ, ಏನು ಮಾಡಬೇಕು ಅಂತ ಸ್ವಲ್ಪ ಹೆದರ್ತಾರೆ. ಹೇಗೆ ಈ KYC ಇದರ ಮಹತ್ವ ಏನು, ಯಾವ ರೀತಿ ಇದನ್ನು ಮಾಡಬೇಕಾಗತ್ತೆ, ಬ್ಯಾಂಕ್ನವರು ಕೂಡಲೇ ಅಷ್ಟು ಸಡನ್ ಆಗಿ ನಮಗೆ ಮೆಸೇಜ್ ಇತ್ಯಾದಿ ಕಳಿಸೋದು ಇವೆಲ್ಲವೂ ಕೂಡ ಆತಂಕಕ್ಕೆ ಈಡ್ ಮಾಡ್ತದ?
7: ಸರ್, ನಿಮ್ ಪ್ರಶ್ನೆ ಸರಿ ಇದೆ. ಸೊ KYC ಅಂದ್ರೆ ಮೊದಲಿಗೆ ಏನಂತ ನಾನು ಹೇಳ್ತೀನಿ. ಸೊ KYC ಅಂದಾಗ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನೋ ಯೋರ್ ಕಸ್ಟಮರ್ ಅಂತ. ಇದು ಕೇವಲ ಒಂದು ಫಾರ್ಮಾಲಿಟಿ ಮಾತ್ರ ಅಲ್ಲ, ಇದು ನಿಮ್ಮ ಬ್ಯಾಂಕ್ ಖಾತೆಯ ಕಾನೂನಿನ ಗುರುತಾಗಿದೆ. ಸೊ ಇವಾಗ ನೀವು ಯಾವಾಗ್ಲೂ ಆಗ್ಲಿ ಸರಳವಾಗಿ ಹೇಳ್ಬೇಕಂದ್ರೆ ಬ್ಯಾಂಕ್ ನಿಮ್ಮನ್ನು ಗುರುತಿಸಿಕೊಳ್ಬೇಕು, ಈ ವ್ಯಕ್ತಿ ನಮ್ಮ ಬ್ಯಾಂಕ್ ಅಲ್ಲಿ ಬಂದು ಖಾತೆಯನ್ನ ಓಪನ್ ಮಾಡಿದ್ದಾರೆ. ಸೊ ಇವ್ರಿಗೆ ನಾನು ಹೇಗೆ ಗುರುತಿಸಬೇಕಂದ್ರೆ ಅವರು ದಿನ ಫೋಟೋ ನೋಡಿದ ತಕ್ಷಣ ಈ ವ್ಯಕ್ತಿ ಅಂತ ನಾವು ಗುರುತಿಡಿಯಕ್ ಆಗೋದಿಲ್ಲ. ನೀವ್ ಯಾರು, ನಿಮ್ಮ ವಿಳಾಸ ಏನು, ನಿಮ್ಮ ಖಾತೆಯನ್ನು ನಿಜವಾಗಿಯೂ ನೀವು ಬಳಸುತ್ತಿದ್ದೀರಾ ಅಥವಾ ಯಾರಾದರೂ ಅದನ್ನು ದುರುಪಯೋಗ ಮಾಡ್ತಿದ್ದಾರಾ, ಇವುಗಳನ್ನು ದೃಢಪಡಿಸಿಕೊಳ್ಳಲು ನಾವು KYC ಅನ್ನ ಸಲ್ಲಿಸಬೇಕಾಗತ್ತೆ. ಅದಕ್ಕೋಸ್ಕರ KYC ಅಗತ್ಯ ಅಂತ ಬ್ಯಾಂಕು ಮ್ಯಾಂಡೇಟ್ ಮಾಡುತ್ತೆ.
6: ಏನೇನು ಕೊಡಬೇಕಾಗುತ್ತೆ KYC ಗೆ?
7: ಸರ್, ಭಾರತದಲ್ಲಿ ಈಗ ಕಡ್ಡಾಯವಾಗಿ KYC ಮಾಡಬೇಕಂತ ಜಾರಿಯಲ್ಲಿದೆ, ಮತ್ತು ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿ ಕೆಳಗಡೆ ಕೆಲವೊಂದು ಪ್ರಕಾರಗಳನ್ನ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೋಬೇಕಂದ್ರೆ ಹಣವನ್ನ ಅಕ್ರಮವಾಗಿ ಚಾಲನೆ ಮಾಡಬಾರ್ದು. ಈ ಮನಿ ಲಾಂಡ್ರಿಂಗ್ ಅಂತ ಏನ್ ಹೇಳ್ತೀವಿ ಅದಾಗಬಾರ್ದು, ಅದನ್ನ ತಡೆಗಟ್ಟಬೇಕು. ಮತ್ತೆ ನಕಲಿ ಖಾತೆಗಳು ವಂಚನೆಗಳನ್ನು ತಡಿಬೇಕು. ಸೊ ಇದರಲ್ಲಿ ನಾನು ಒಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಯಾರಾದರೂ ತಮ್ಮ ಹೆಸರಲ್ಲ ಬೇರೆ ಯಾರಾದರೂ ದಾಖಲೆಗಳನ್ನು ಬಳಸಿ ಖಾತೆ ತೆರೆದು ಅಕ್ರಮ ಹಣವನ್ನು ಅದರಲ್ಲಿ ಚಲಾವಣೆ ಮಾಡಿದ್ದಾರೆ ಅಂದಾಗ KYC ಸರಿಯಾಗಿದ್ರೆ ಮಾತ್ರ ಬ್ಯಾಂಕ್ ಅದನ್ನು ಪತ್ತೆ ಹಚ್ಚುವ ಸಾಧ್ಯತೆ ಇರುತ್ತದೆ. ನೀವು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಿಮ್ ವಿಳಾಸ ಚೇಂಜ್ ಆಗಿದೆ, ನಿಮ್ಮ ಫೋನ್ ನಂಬರ್ ಚೇಂಜ್ ಆಗಿದೆ ಅಂದಾಗ ನಿಮ್ಗೆ OTP ಬರಲ್ಲ, ಮೆಸೇಜ್ ಬರಲ್ಲ, ಇಮೇಲ್ ಬರೋದಿಲ್ಲ, ಬ್ಯಾಂಕ್ ಏನ್ ಸೌಲತ್ತು ನಿಮ್ಗೆ ಕೊಡ್ತಾ ಇದೆ, ಆ ಸವಲತ್ತುಗಳು ನಿಮಗೆ ಬರ್ತಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೂ ಆಗಲ್ಲ. ನೀವು ಬ್ಯಾಂಕ್ ಅಲ್ಲಿ ಖಾತೆ ಓಪನ್ ಮಾಡಿದೀರಾ ಅಂತ ನಮಗೆ ಗೊತ್ತು ಕೂಡ ಆಗಲ್ಲ.
6: ಆಮೇಲೆ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಬಹಳ ದಿನ ತನಕ ಖಾತೆಯನ್ನು ನಾವು ಬಳಸದೇ ಇದ್ರೆ ಅದು ಒಂಥರ ಡೆಡ್ ಖಾತೆ ಆಗೋ ಸಾಧ್ಯತೆ ಇರುತ್ತೆ.
7: ಹೌದು ಸರ್,
6: ಮತ್ತೆ ಅದನ್ನು ಚಾಲನೆ ಮಾಡಬೇಕಂದಾಗ ಕೆವೈಸಿ ಅಪ್ಡೇಟ್ ಮಾಡಲೇಬೇಕು.
7: ಕೆವೈಸಿ ಅನ್ನೋದು ತುಂಬಾ ಪ್ರಮುಖವಾಗಿದೆ, ಅದನ್ನ ಅಪ್ಡೇಟ್ ಮಾಡ್ತಾನೆ

0: ಬೇಕು, ಕಾಲಕ್ರಮೇಣ ನಾವು ಅಪ್ಡೇಟ್ ಮಾಡ್ತಾನೆ ಬರಬೇಕು. ಸೊ ಯಾವ್ಯಾವ ದಾಖಲಾತಿಗಳನ್ನ ನಾವು ಕೊಡ್ಬೇಕಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ KYC ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ನ ಲಿಂಕ್ ಖಚಿತವಾಗಿ ಮಾಡ್ಕೊಳ್ಳೇಬೇಕು. ಅದು ಬ್ಯಾಂಕ್ ಅಂತಾನೆ ಅಲ್ಲ, ಯಾವುದೇ ಅಂತ ನೀವು ಸವಲತ್ತುಗಳನ್ನ ಗೌರ್ಮೆಂಟ್ ಇಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಪ್ರೈವೇಟ್ ಇಂದ ಇರ್ಬೋದು, ನಿಮಗೆ ಅದರಿಂದ ಅಸೋಸಿಯೇಷನ್ ಇರಬೇಕು ಅಂದಾಗ ನಿಮ್ಗ್ ಗೊತ್ತಾಗಬೇಕು ನೀನು ಇದೇ ವ್ಯಕ್ತಿ ಅಂದಾಗ ಆ ಯುನೀಕ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ತುಂಬಾ ಪ್ರಾಮುಖ್ಯ.
1: ಆಧಾರ್ಗೆ ಮತ್ತೆ ನಮ್ಮ ಫೋನ್ ನಂಬರ್ ಲಿಂಕ್,
0: ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು. ಆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಮಾತ್ರ ಅಲ್ಲಿ ಕೊಡಕ್ಕಾಗುತ್ತೆ. ಅದ್ರ ಜೊತೆಗೆ ನೀವು ಇವಾಗ ಕರೆಂಟ್ ಅಡ್ರೆಸ್ ಏನಿದ್ದೀರಾ ಅದನ್ನ ಮುಖ್ಯವಾಗಿ ಈ ಮೂರನ್ನ ನಾವು ಮಾಡ್ಕೋಬೇಕಾಗುತ್ತೆ. ಯಾವಾಗ ನಿಮ್ಮ ವಿಳಾಸ ಬದಲಾಗಿರ್ಬಹುದು, ಮೊಬೈಲ್ ನಂಬರ್ ಬದಲಾಗಿರ್ಬಹುದು, ಅಥವಾ ನಿಮ್ಮ ಖಾತೆ ದೀರ್ಘಕಾಲ ಬಳಸದಿರ್ದಾಗ ನೀವು ಕಾಲಕಾಲ KYC ಅಪ್ಡೇಟ್ ಮಾಡಲೇಬೇಕು. ಅವಾಗ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆ ಬಂದು ನಾನ್ ಕಂಪ್ಲೈಂಟ್ ಅಂತ ಕರೀತಾರೆ.
1: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮೂರು ಗಂಟೆ ಐದು ನಿಮಿಷ ಐವತ್ತೇಳು ಸೆಕೆಂಡ್ಗಳ ಹೊತ್ತಿನಲ್ಲಿ ನಾವಿರುವುದು ಯಾವ ಕಾರ್ಯಕ್ರಮದಲ್ಲಿ?
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
0: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹೊಂಬಿಸಿಲು.
0: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಹಾ, ಸೈಡಿಗಿಟ್ಟಾಯ್ತು ಚಿಂತೆನೆಲ್ಲ. ಇನ್ನೇನಿದ್ರು ಆಟ ಆಡೋದಕ್ಕೆ ರೆಡಿ ಅಂತ ಹೇಳಿದ್ರೆ ಸದ್ಯಕ್ಕೆ ನೀವು ಇದರೊಟ್ಟಿಗೆ ಒಂದು ಕರ್ಚಿಫ್ ಕೂಡ ಜೊತೆಲಿ ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಆಟಕ್ಕೂ ಕರವಸ್ತ್ರಕ್ಕೂ ನಾ ಉತ್ತರ ಕೊಡೋದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಹೌದೌದು, ಇವತ್ತಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾಯಲ್ಲಿ ನೀರೋರಿಸುವ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ಬಹುಶಃ ನಿಮ್ಮ ಸಂದೇಶಗಳ ಮೂಲಕವೇ ಆನಂತರ ಗೊತ್ತಾಗತ್ತೆ. ಸದ್ಯಕ್ಕೆ ನಾನೇನು ತಡ ಮಾಡೋದಿಲ್ಲ, ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೊಂಬಿಸಲು ಕಾರ್ಯಕ್ರಮದ ಇವತ್ತಿನ ಮೊದಲ ಪ್ರಶ್ನೆ ಹೀಗಿದೆ. ಜಿಲೇಬಿ, ಆಹಾ, ಈಗ ಗೊತ್ತಾಯ್ತು ಯಾಕೆ ಬೇಕು ಕರವಸ್ತ್ರ ಅಂತ ಹೇಳಿ. ಜಿಲೇಬಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗುತ್ತೆ, ಆಹಾ, ನಮ್ಮ ತಿಂಡಿ, ನಮ್ಮ ಸಿಹಿ ಅಂತ ಹೇಳಿ. ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನು ಅನ್ನೋದು ನನ್ನ ಪ್ರಶ್ನೆ. ಜಿಲೇಬಿ ನಮ್ಮ ಭಾರತೀಯ ಸಿಹಿ ತಿಂಡಿ ಅಂತೆಲ್ಲ ನಮಗೆ ಗೊತ್ತಿದೆ, ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಿಲೇಬಿ ಬಂದು ಇನ್ನೇನು ಬಾಯಿಗೆ ಬೀಳ್ತು ಅನ್ನೋದ್ರ

ಸಂಸ್ಕೃತ ತಂದು ಯಾಕ್ರೀ ಕಷ್ಟ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹುಡುಕ್ರಿ, ಸ್ವಲ್ಪ ಕಷ್ಟ ಪಡಿ. ಈ ಹೊತ್ತಲ್ಲಿ ಸಂಸ್ಕೃತದಲ್ಲಿ ಜಿಲೇಬಿ ಹೆಸರು ಏನಾಗಿತ್ತು, ಇದರ ಮೂಲ ಹೆಸರು ಅದಾಗಿತ್ತು. ಸೊ ಏನು ಆ ಹೆಸರು? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9489010013, ನಮ್ಮ ನಂಬರ್ 9480901013 ನಮ್ಮ ವಾಟ್ಸಪ್ ನಂಬರು. ಬರಲಿ ನಿಮ್ಮ ಆನ್ಸರು ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲಿ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಪ್ರಶ್ನೆ ಕೇಳಿಯಾಗಿತ್ತು, ಜಿಲೇಬಿ ನಮ್ಮ ಭಾರತೀಯ ಸಿಹಿ ತಿಂಡಿ ಅಂತ ಹೇಳಿ ಬಹಳ ಖುಷಿಯಿಂದ ತಿಂತೀವಿ, ಆದರೆ ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೀತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಮಿತ್ರಾ ಸಂಡೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೊನ್ನೂರಳ್ಳಿ ಹನುಮಂತುರ ಜಗಳೂರು ತಾಲೂಕಿನಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿಯವರು, ಹಾಗೆ ಮಂಜುನಾಥ್ ಲಗಿರೆಯಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿಯಿಂದ, ಮಂಜುನಾಥ್ ಟಿಡಿ ಅವರ ಉತ್ತರ ಕೂಡ ಸರಿ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಜಿಲೇಬಿ ನಮ್ಮ ಸಿಹಿ ತಿಂಡಿ. ಆಹಾ, ನಂಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೆ ಇಲ್ಲೊಬ್ಬರು ಸಂದೇಶ ಇದೆ, ಓದ್ತೀನಿ ನಾನು ಆಮೇಲೆ. ಇದರ ಮೂಲ ಹೆಸರು ಸಂಸ್ಕೃತದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕುಂಡಲಿಕ ಸರಿಯಾದ ಹೆಸರು ಆಗಿತ್ತು. ಆದರೆ ಏನು ಗೊತ್ತಾ, ನಮ್ಮ ಭಾರತೀಯ ತಿಂಡಿ ಇದು ಜಿಲೇಬಿ ಅಂತ ಹೇಳಿ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರ ಮೂಲ ನೀವು ಹುಡ್ಕೊಂಡು ಹೋದರೆ ಇದು ಪರ್ಷಿಯಾದಿಂದ ಭಾರತಕ್ಕೆ ಬಂದಿದ್ದು. ಅದನ್ನು ಅಲ್ಲಿ ಜಲಾಬಿಯಾ ಅಂತ ಹೇಳಿ ಕರಿತಾ ಇದ್ರು. 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥಗಳಲ್ಲಿ ಈ ಜಿಲೇಬಿಯ ಉಲ್ಲೇಖ ಇರೋದನ್ನ ನಾವು ನೋಡ್ಬೋದು. ಕುಂಡಲಿಕ ಅಂತ ಹೇಳಿ ಇದರ ಉಲ್ಲೇಖ ಇರೋವಂಥದ್ದು 13ನೇ ಶತಮಾನದ ಪಾಕಶಾಸ್ತ್ರದ ಗ್ರಂಥದಲ್ಲಿ. ಸದ್ಯ ನಾವೀಗ 21ನೇ ಶತಮಾನದಲ್ಲಿ ಇದ್ದೀವಿ. ಹಾಗಿದ್ರೆ ಸಂಸ್ಕೃತದ ಇದರ ಹೆಸರು ಕುಂಡಲಿಕ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಿಮ್ಮ ಮೊಬೈಲ್ನಿಂದ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಏನಿವತ್ತು ಸಂಪೂರ್ಣ ಸಿಹಿ ತಿಂಡಿಗಳ ಕಾರ್ಯಕ್ರಮನ, ನನಗೆ ಬಾಯಲ್ಲಿ ಈಗಾಗಲೇ ನೀರು ಶುರು ಆಗಿದೆ, ಖರ್ಚು ಸಾಲಲ್ಲ ಅನ್ಸುತ್ತೆ, ಕಾರ್ಯಕ್ರಮ ಮುಗಿಯೋದ್ರ ವೇಳೆಗೆ ಒಂದು ಟವೆಲ್ಲೇ ಬೇಕಾಗಿದೆ ಅನ್ಕೊಳ್ತೀನಿ ಅಂತ ವರಲಕ್ಷ್ಮಿ ಅವರು ಪೀಣ್ಯಾಯಿಂದ ಹೇಳ್ತಾ ಇದ್ದಾರೆ. ಬಹುಶಃ ಬೇಕಾಗ್ಬೋದೇನೋ, ಯಾವುದಕ್ಕೂ ಸೇಫಾಗಿ ಪಕ್ಕ ಇಟ್ಕೊಂಡಿರಿ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ. ಹಲ್ವಾ, ಆಹಾ, ಯಾವ ಹಲ್ವಾ ಬೇಕಾದರೂ ಅಂದ್ಕೊಳ್ರಿ ನೀವು, ಕಾಶಿ ಹಲ್ವಾನ, ಹಾಗಿದ್ರೆ ಕುಂಬಳಕಾಯಿ ಹಲ್ವಾನ, ಹೀಗೆಲ್ಲ ಪ್ರಶ್ನೆ ಮಾಡಬೇಡಿ. ಆಮೇಲೆ ಹಲ್ವಾ ಈ ಪದ ಇದೆಯಲ್ಲ, ಇದನ್ನು ಹುಡುಕೊಂಡು ಹೋದರೆ ಮೂಲ ಯಾವ ಭಾಷೆಯ ಪದ ಇದು ಅನ್ನೋದು ನನ್ನ ಪ್ರಶ್ನೆ. ಹಲ್ವಾ ಪದದ ಮೂಲ ಭಾಷೆ ಯಾವುದು, ಯಾವ ಭಾಷೆಯಿಂದ ಈ ಪದ ಬಂದಿದೆ? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ದೇವರಾಣೆ ನಂಬಿ ನೀವು ಕೂಡ ನನ್ನನು ಹಲ್ವಾ ಅನ್ನೋ ಪದದ ಮೂಲ ಭಾಷೆ ಖಂಡಿತ ನಮ್ಮ ಭಾರತೀಯ ಭಾಷೆ ಅಲ್ಲ, ಓಕೆನಾ? ಹಾಗಿದ್ರೆ ಯಾವ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಭಾಗ್ಯರಮಣ ಭಾರತ್ ನಗರದಿಂದ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ವರಲಕ್ಷ್ಮಿ ಪೀಣ್ಯಾಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅನಿಲಾ ಭೀಷಣ್ಣವರ ಶಮನೇವಾಡಿ ಚಿಕ್ಕೋಡಿಯಿಂದ, ಎನ್ಜೆ ಬಸವರಾಜ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಹುಲಿಗಪ್ಪ ಕಡ್ಡಿರಾಂಪುರದಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಅರೇಬಿಕ್ ಭಾಷೆಯ ಪದ ಇದು. ಅರೇಬಿಕ್ ಭಾಷೆಯ ಪದ ಹಲ್ವಾ, ಓಕೆನಾ? ಹಲ್ವಾ ಅಂದರೆ ಅರ್ಥ ಏನು ಅಂದರೆ ಸಿಹಿ ಅನ್ನೋ ಅರ್ಥ ಅರೇಬಿಕ್ ಭಾಷೆಯಲ್ಲಿ ಇದಕ್ಕಿರುವಂಥದ್ದು. ಸೊ ನಾವೊಂದು ಸಿಹಿ ತಿಂಡಿಗೆ ಈ ಹೆಸರನ್ನು ಇಟ್ಬಿಟ್ಟಿದ್ದೀವಿ, ಹಲ್ವಾ ಅನ್ನೋ ಹೆಸರು. ಸದ್ಯಕ್ಕೆ ನನಗೂ ಕಾರ್ಯಕ್ರಮ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಸದ್ಯಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನು ರಾಜಭೋಗ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನು ರಾಜಭೋಗ್ ಅಂಥೇಳಿ ಕರೀತಾರೆ? ಯಾವುದು ರಾಜಭೋಗ್ ಅನ್ನುವಂಥ ಸಿಹಿ ತಿಂಡಿ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

0: ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
4: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

101.3 ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಾ. 3:30 ಸದ್ಯಕ್ಕೆ ನಾವಿದ್ದೀವಿ ಹೊಂಬೆಸಿಲು ಕಾರ್ಯಕ್ರಮದಲ್ಲಿ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಯಾವ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಪಲ್ಲವಿ ಗೌಡ ಮೈಸೂರು ರಸ್ತೆಯಿಂದ, ರವೀಂದ್ರ ಮಹಾಲೆ ಕುಮಟಾಯಿಂದ, ಹರಿಣಿ ಬಳ್ಳಾರಿಯಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಸುನಿಲ್ ಮುನಿರಾಬಾದ್ನಿಂದ, ದತ್ತಾ ಪಾಟೀಲ್ ವಿಜಯಪುರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ವೇತಾ ಎಸ್ರಾವ್ ಸುಳ್ಯಿಂದ, ಆನಂದ ಗಿರಿನಗರದಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿನಿಂದ, ಹರಿಹರನ್ ವಿಜ್ಞಾನ ನಗರದಿಂದ. ಇನ್ನೂ ಬಹಳ ಜನ ಸರಿ ಉತ್ತರ ಕಳಿಸಿದ್ರಿ. ಆಹಾಹ, ಸರಿಯಾದ ಉತ್ತರ ಏನಾಗಿತ್ತು? ರಸಗುಲ್ಲಾ ಸರಿ ಉತ್ತರ ಆಗಿತ್ತು. ಈ ಪ್ರಸಿದ್ಧ ಸಿಹಿ ತಿಂಡಿಯನ್ನ ರಾಜಭೋಗ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ರಸಗುಲ್ಲಾ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಈ ರಸಗುಲ್ಲಾ ಇದೆಯಲ್ಲ, ಇದನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯವರು ನೂರಾರು ವರ್ಷಗಳಿಂದ ಇದನ್ನ ತಯಾರು ಮಾಡ್ತಾ ಇದ್ರು? ಮತ್ತೊಮ್ಮೆ ಪ್ರಶ್ನೆ, ಈ ರಸಗುಲ್ಲಾ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನೀವೆಲ್ಲ ನಮ್ಮ ಹೊಂಬಿಸಲು ಕಾರ್ಯಕ್ರಮಕ್ಕೆ ಅಲ್ವೇ ಪ್ರಶ್ನೆ ಕೇಳಿ ಆಗಿದ್ದು, ಈ ರಸಗುಲ್ಲ ಅಥವಾ ರಾಜಭೋಗ್ ಸಿಹಿ ತಿಂಡಿಯನ್ನ ಮೊದಲು ತಯಾರಿಸಿದ್ದು ಭಾರತದ ಯಾವ ಪ್ರಸಿದ್ಧ ದೇವಸ್ಥಾನದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕೇಳಿಸಿಕೊಟ್ಟಿದ್ದಾರೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಕುಲದೀಪ್ ಹೆಚ್ಚಸಾರ್ ಲೇಔಟ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅರ್ಚನಾ ಕೊಪ್ಪಳದಿಂದ, ಗಂಗುಪೂಜಾರಿ ಇಂಡಿ ತಾಲೂಕಿನಿಂದ, ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಅನನ್ಯಾಜಿ ಗುತ್ತೂರಿನಿಂದ, ಗಾಯತ್ರಿ ಧಾರವಾಡದಿಂದ, ಮಂಗಳಾ ಮೈಸೂರಿನಿಂದ, ಮಧುಸೂದನ್ ಡಿ ಹೊಸಹಳ್ಳಿಯಿಂದ, ಕೃಷ್ಣವೇಣಿ ಬೆಂಗಳೂರಿನಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ. ಏನು ಖುಷಿ ಗೊತ್ತಾ, ಸಿಹಿ ತಿಂಡಿ ಬಾಯಲ್ಲಿ ನೀರೂರಿಸುತ್ತೆ, ಹಾಗಾಗಿ ಬಹಳಷ್ಟು ಜನರ ಉತ್ತರ ಸರಿಯಾಗೇ ಇದೆ. ಯಾರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಹುಡುಕುವಂಥ ಪರಿಸ್ಥಿತಿ ಆಗಿದೆ ನನ್ನ ಸಿಸ್ಟಮಲ್ಲಿ ಈಗ. ಇದೆಲ್ಲದರ ಮೀರಿ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆ ಅವ್ರು ಹೇಳ್ತಿದ್ದಾರೆ, ಎಲ್ಲ ಸಿಹಿ ತಿಂಡಿ ಕಾರ್ಯಕ್ರಮ ಆದರೆ ಏನು ಮಾಡೋದು, ನಮ್ಮಂಥ ಮಧುಮೇಹಿಗಳಿಗೆ ಇದು ಕಹಿಯ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆಹಾ ನೆನಪಿಸ್ಕೊಂಡು ಸವಿದಂತೆ ಭಾಸ ಮಾಡಿಕೊಂಡ್ರೆ ಅಲ್ಲೊಂದು ಸಿಹಿ ಸಿಗತ್ತೆ. ಯಾಕೆ ಅದನ್ನು ಮಿಸ್ ಮಾಡ್ಕೋಬೇಕು, ತಿನ್ನಲೇಬೇಕಂತೇನಿಲ್ಲ, ತಿಂದ ಹಾಗೆ ಕಲ್ಪಿಸ್ಕೊಂಡ್ರು ಸಿಹಿಯಾಗತ್ತಂತೆ. ನಾನೀಗ ಅನುಭವಿಸ್ತಾ ಇದ್ದೀನಲ್ಲ ಅದೇ ರೀತಿ. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು, ಈ ರಾಜಭೋಗ್ ಅಥವಾ ರಸಗುಲ್ಲಾನ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯಲ್ಲಿ ನೂರಾರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ರು. ಆದರೆ ರಸಗುಲ್ಲ ಅನ್ನೋ ಹೆಸರಿನಿಂದಲೂ ಅಲ್ಲ, ರಾಜಭೋಗ್ ಅನ್ನೋ ಹೆಸರಿನಿಂದಲೂ ಅಲ್ಲ, ಬದಲಿಗೆ ಖೀರ್ ಮೋಹನ ಅನ್ನುವಂಥ ಹೆಸರಿನಿಂದ, ಖೀರ್ ಮೋಹನ ಅಂತ ಹೇಳಿ ಆ ಹೆಸರನ್ನು ಈ ರಸಗುಲ್ಲದ ಬದಲಿಗೆ ಇಟ್ಟು ಅಲ್ಲಿ ಈ ಒಂದು ಸಿಹಿ ತಿಂಡಿಯನ್ನು ಖಾದ್ಯವನ್ನು ತಯಾರು ಮಾಡ್ತಾ ಇದ್ರು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ. ಓಕೆ, ಸರಿ ಉತ್ತರ ಇದಾಗಿತ್ತು. ಮತ್ತೊಂದು ಪ್ರಶ್ನೆ, ದೇವಸ್ಥಾನ ಅಂದ ತಕ್ಷಣ ನನಗೆ ಯಾಕೋ ಪಂಚಾಮೃತ ನೆನಪಾಗತ್ತೆ ರೀ, ನಿಮಗೂ ಇಷ್ಟನಾ? ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆ ತುಳಸಿ ದಳದ ತೀರ್ಥ ನೆನ್ ನೋಡಿದ್ರೆ ಇನ್ನೊಂದು ಕಡೆ ಪಂಚಾಮೃತ ಇಲ್ವೇ ಅದಕ್ಕಿಂತ ಮುಂಚೆ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ, ನೀವು ನನ್ನ ಹಾಗೇನ ಹೇಳಿ. ಸದ್ಯಕ್ಕೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಪಂಚಾಮೃತದಲ್ಲಿ ಬಳಸುವಂಥದ್ದು ಐದು ಪದಾರ್ಥಗಳು, ಹಾಗಾಗಿ ಇದನ್ನ ಪಂಚ ಅಮೃತ ಅಂತ ಹೇಳಿ ಪಂಚಾಮೃತ ಅಂತ ಕರೀತಾರೆ. ಯಾವುದು ಐದು ಪದಾರ್ಥ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ. ಈ ಐದು ಪದಾರ್ಥಗಳನ್ನು ಬಳಸಿ ಮಾಡೋದು ಪಂಚಾಮೃತ. ಆದರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಆರನೇ ಅತ್ಯಗತ್ಯ ಪದಾರ್ಥವಾಗಿ ಮತ್ತೊಂದನ್ನು ಸೇರಿಸ್ತಾರೆ ಪಂಚಾಮೃತ.

ಪದಾರ್ಥಕ್ಕೆ. ಯಾವುದು ಆ ಪದಾರ್ಥ ಅನ್ನೋದು ನನ್ನ ಪ್ರಶ್ನೆ. ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಆರನೇ ಅತ್ಯಗತ್ಯ ಪದಾರ್ಥವಾಗಿ, ಅನಗತ್ಯ ಅಲ್ಲ ಅತ್ಯಗತ್ಯ ಪದಾರ್ಥವಾಗಿ, ಮತ್ತೊಂದು ಪದಾರ್ಥವನ್ನು ಸೇರಿಸ್ತಾರೆ. ಯಾವುದು? ಪಂಚಾಮೃತಕ್ಕೆ ಸೇರ್ಪಡೆಗೊಳ್ಳುವಂಥ ಆ ಒಂದು ಪದಾರ್ಥ. ದ್ರಾಕ್ಷಿ, ಗೋಡಂಬಿ, ಅದೆಲ್ಲ ಹೇಳಬೇಡಿ. ದಾಳಿಂಬೆ ಹಣ್ಣು ಬೇಡ. ಸದ್ಯಕ್ಕೆ ಮತ್ತೊಂದು ಯಾವುದು ಆ ಅತ್ಯಗತ್ಯ ಪದಾರ್ಥ ಅನ್ನೋದನ್ನು ಟೈಪ್ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

0: ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
3: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಆಕಾಶವಾಣಿ
7: ಪ್ರಶ್ನೆ ಕೇಳಿಯಾಗಿತ್ತು. ಪಂಚಾಮೃತದಲ್ಲಿ ಬಳಸುವಂತ 5 ಪದಾರ್ಥಗಳ ಜೊತೆಗೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ 6ನೇ ಅತ್ಯಗತ್ಯ ಪದಾರ್ಥವಾಗಿ ಯಾವುದನ್ನ ಸೇರಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ನಂಬರ್ ಎಂಡಿಂಗ್ ವಿತ್ 7719. ನೇತ್ರಾ ಕೆಂಗೇರಿಯಿಂದ, ಅರ್ಚನಾ ಕೊಪ್ಪಳದಿಂದ, ಅಮೋಘ್ ಪ್ರಾಪ್ತಿ ರಾಯಚೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಮಧುಸೂದನ್ ರೆಡ್ಡಿ ಹೊಸಹಳ್ಳಿಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆಯಿಂದ, ಚಂದ್ರಕಲಾ ರಾಜಾಜಿನಗರದಿಂದ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ರಂಜಿತಾ ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ದೇವಿಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ತುಳಸಿ ದಳ. ಏನೆಲ್ಲ ಕಳಿಸಿದ್ರು ಅಂತ ಹೇಳಿದ್ರೆ, ನಾನೀಗ ಆಲ್ರೆಡಿ ಹೇಳಾಗಿತ್ತು 5 ಪದಾರ್ಥ: ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಅಂಥೇಳಿ. ಮತ್ತೆ ಮೊಸರು ಬಂತು, ಇನ್ನು ಸ್ವಲ್ಪ ಜನ ಜೇನುತುಪ್ಪ ಮತ್ತೆ ಹಾಕ್ಕೊಳ್ರಿ ಅಂತ ಮತ್ತೆ ಅದನ್ನು ಕಳಿಸಿದ್ರು. ಇನ್ನು ಕೆಲವರು ಗೋಡಂಬಿ ಹೇಳಿದ್ರು, ಇನ್ನು ಕೆಲವರು ಬಾಳೆಹಣ್ಣು ಬೇಡವೆ ಅಂತ ಬಾಳೆಹಣ್ಣು ತಲುಪಿಸಿದ್ರು, ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಗಂಜಲ ಸೇರಿಸ್ತಾರೆ ಅಂತ ಹೇಳಿದ್ರು. ಒಟ್ಟು ಇದ್ಯಾವುದೂ ಸರಿ ಉತ್ತರ ಆಗಿರಲಿಲ್ಲ. ತುಳಸಿ ದಳ ಸರಿಯಾದ ಉತ್ತರ ಆಗಿತ್ತು. ಯಾಕೆ ಇದನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ, ತುಳಸಿಯನ್ನು ಪವಿತ್ರ ಅಂತ ಹೇಳಿ ಭಾವಿಸಲಾಗತ್ತೆ. ಅದಕ್ಕೊಂದು ಅದರದೇ ಆದಂತಹ ಪಾವಿತ್ರತೆ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗಾಗಿ ತುಳಸಿಯನ್ನ ಪವಿತ್ರವೆಂದು ಭಾವಿಸಿ ಅದನ್ನ ಈ ಒಂದು ಪಂಚಾಮೃತದಲ್ಲಿ ಸೇರಿಸ್ತಾರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ. ಹಾಗಾಗಿ ಇಲ್ಲೂ ಅಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ ಪಂಚಾಮೃತದಲ್ಲಿ. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬೇಗ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಬಾಬಾ ರಾವಲ್ ಅವರ ಕಾಲ ಅದು. ರಾಜಸ್ಥಾನವನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ರಾಜಸ್ಥಾನ ಸೈನಿಕರು, ಮರುಭೂಮಿ ಇದೆಲ್ಲ ಇದೆ. ಮರುಭೂಮಿಯಲ್ಲಿ ಅಡುಗೆ ಮಾಡಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯುದ್ಧದ ಸಮಯ ಬಂದಾಗ ಮರುಭೂಮಿಯಲ್ಲಿ ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲದಿದ್ದಾಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾಯಿದ್ರು ನಮ್ಮ ಸೈನಿಕರು. ಆ ಹಿಟ್ಟಿನ ಉಂಡೆ ಏನಿತ್ತು, ಆ ಒಂದು ಖಾದ್ಯವೇ ರಾಜಸ್ಥಾನದ ಸಂಪ್ರದಾಯದ ಖಾದ್ಯ ಆಯಿತು. ಮುಂದೆ ಯಾವುದು ಅದು ಅನ್ನೋದು ನನ್ನ ಪ್ರಶ್ನೆ. ಆ ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ, ಯುದ್ಧದ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ಅದು. ಯಾವುದು ಆ ಖಾದ್ಯ ಅಥವಾ ತಿಂಡಿ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ಪ್ರಶ್ನೆ ಕೇಳಬೇಕಾ? ಹೇಳೇ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರಾಜಸ್ಥಾನ, ಸೈನಿಕರು, ಮರುಭೂಮಿ, ಯುದ್ಧದ ಸಂದರ್ಭ. ಹೀಗಿದ್ದಾಗ ಆ ಮರುಭೂಮಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಸುಲಭ ಆಗಿರಲಿಲ್ಲ ಸೈನಿಕರಿಗೆ. ಆಗ ಮರಳಿನ ಅಡಿಯಲ್ಲಿ ಹಿಟ್ಟಿನ ಉಂಡೆಗಳನ್ನು ತಯಾರಿಸಿ ಅದನ್ನು ತಿಂತಾ ಇದ್ರಂತೆ. ಅದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಖಾದ್ಯ ಆಗತ್ತೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ತಲುಪಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕಡೇ ಪ್ರಶ್ನೆ ಕೇಳಿಯಾಗಿತ್ತು. ಎಸ್ ಸೈನಿಕರು ಮರುಭೂಮಿ ರಾಜಸ್ಥಾನ ಅಡುಗೆ ಮಾಡಬೇಕು, ಯುದ್ಧದ ಸಮಯ ಅಡುಗೆ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಮರಳಿನ ಅಡಿಯಲ್ಲೇ ಹಿಟ್ಟಿನ ಉಂಡೆಗಳನ್ನು ಬೇಯಿಸಿ ತಿಂತಾ ಇದ್ರು. ಇದು ಮುಂದೆ ರಾಜಸ್ಥಾನದ ಸಾಂಪ್ರದಾಯಿಕ ಅಡಿಗೆ ಕೂಡ ಆಯಿತು. ಇಂಥದ್ದೊಂದು ಖಾದ್ಯ ರಾಜಸ್ಥಾನದ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿದೆ ಅಂತ ಹೇಳ್ತಾರೆ. ಯಾವುದು ಆ ಖಾದ್ಯ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಜಾಫರ್ ಹಂಪಿಯಿಂದ, ಅರುಣ್ ರಾವ್ ಮುಂಬೈನಿಂದ, ಚೈತ್ರಾ ಪ್ರಿಯಾ ವಿಜಯಪುರದಿಂದ, ಪಂಡಿತ್ ಸಾರ್ವಾಡ್ ಅರ್ಕೆರಿಯಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಎಸ್ ನಾಗರಾಜ್ ರಾವ್ ಅನ್ಪುಣೇಶ್ವರಿ ನಗರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಮಾರ್ಧವ ಅರ್ಜವ ರಾಯಭಾಗ ನಿಡಗುಂದಿಯಿಂದ, ಅಮೋಘ ಜಮಖಂಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ದಲ್ಬಾಟಿ ಚುರ್ಮಾ. ಈ ಖಾದ್ಯ ಏನಿದೆ ಇದು ರಾಜಸ್ಥಾನದ ಈ ಐತಿಹಾಸಿಕ, ಅದರಲ್ಲೂ ಎಕ್ಸ್ಪೆಷಲಿ ಯುದ್ಧದ ಸಮಯದ ಅಡುಗೆಯಾಗಿ ಐತಿಹಾಸಿಕ ಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥ ಖಾದ್ಯ ದಲ್ಬಾಟಿ ಚುರ್ಮಾ ಸರಿಯಾದ ಉತ್ತರ ಆಗಿತ್ತು. ಬಹಳಷ್ಟು ಜನ ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ರಿ, ಜೊತೆಗೆ ಸಿಹಿ ಸಿಹಿಯಾದ ಖಾದ್ಯಗಳ ಜೊತೆಗೆ ಮಾತು ಹಾಡು ಎಲ್ಲವೂ ಸಿಹಿಯಾಗಿತ್ತು ಅನ್ನೋ ನಿಮ್ಮ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಮಾಹಿತಿ. ಜೊತೆಗೆ ಆಹಾ, ಸಿಹಿಯನ್ನು ನಾನಂತೂ ಉಣಬಡಿಸಿದ್ದೀನಿ, ನಾನು ಸವೆದಿದ್ದೀನಿ. ನಿಮಗೆ ಬಡಿಸ್ತಾ ಬಡಿಸ್ತಾ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೆ 4 ಗಂಟೆಗೆ ಸರಿಯಾಗಿ ಒಂದು ಸ್ಫೂರ್ತಿದಾಯಕ ಕತೆ ಜೊತೆ ನಿಮ್ಮ ಜೊತೆ ಆಗ್ತೀನಿ. ಹಾಗಾಗಿ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 90.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಅರ್ಜೆ ರಮ್ಯಾ.

ಸಿಹಿ ತಿಂಡಿಗಳ ಬಗ್ಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಸದ್ಯಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತೇಳಿ ಇಮಿಡಿಯೇಟ್ ಆಗಿ ಅಕ್ಕಿ ಪಾಯಸ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೀನಿ ಅಡುಗೆ ಮನೆ ಕಡೆ. ಬಹಳ ಖುಷಿ ಆಯ್ತು ಕಾರ್ಯಕ್ರಮ ಕೇಳಿ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವ್ರು ಹೇಳ್ತಾ ಇದಾರೆ. ಇನ್ನು ಒಂದು ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ, ನಂದು ಬರ್ತೀನಿ ನಾನು ಕೂಡ ನಿಮ್ಮ ಮನೆಗೆ. ಹಾಗೆ ಸಂದೇಶವನ್ನ ಕಳಿಸಿ. ರಮ್ಯಾ ಪ್ಲೀಸ್, ರಸಗುಲ್ಲದ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ಮಿಸ್ ಮಾಡಿದೆ, ಇನ್ನೊಂಚೂರು ಉತ್ತರ ಹೇಳ್ತೀರಾ ಅಂತ ಕೇಳ್ತಾ ಇದಾರೆ. ರಸಗುಲ್ಲ ಮೊದಲ ಬಾರಿಗೆ ತಯಾರಾಗಿದ್ದು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಖೀರ್ ಮೋಹನ ಅನ್ನುವಂಥ ಹೆಸರಿನಲ್ಲಿ. ಓಕೆ,

0: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಶಾಂತಮ್ಮನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
4: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. ಬುಧವಾರ ಸಂಜೆ 4:02:06 ಈ ಹೊತ್ತಿನಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಸ್ಫೂರ್ತಿದಾಯಕ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಯಾರ ಕಥೆ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಗೀತೆ, ಇದು ಮೊದಲನೇ ಹಾಡು ಅನ್ನುವಂಥ ಗೀತೆ ನಿಮಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತು ಈ ಸ್ಫೂರ್ತಿಯ ಕಥೆಯತ್ತ ಸಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.

ನನ್ನ ಹೃದಯವು ಕೂಗಿ ಕೂಗಿ ಕರೆಯಿತೆ, ನನ್ನ ಹೃದಯವು ತೇಲಿ ತೇಲಿ ಅಲೆಯಿತೆ ಅಂತ ಹೇಳುವಾಗ, ಯಾವುದೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದೇ ರೀತಿ ನಮ್ಮ ಹೃದಯ ಕೂಗಿ ಕೂಗಿ ಹೇಳಬೇಕು, ನಿನ್ನ ಕೈಯಲ್ಲದು ಸಾಧ್ಯ ಆಗತ್ತೆ ಮಾಡು ಅಂತ ಹೇಳಿ. ಅಂಥದ್ದೊಂದು ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಸಾಕು, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸದ್ಯಕ್ಕೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರ ಕಥೆಯೇ ಒಂದು ರೀತಿ ಸಿನಿಮಾ ಕಥೆಯನ್ನು ಮೀರಿಸುವಷ್ಟು ರೋಚಕ, ಅಷ್ಟೇ ಸ್ಫೂರ್ತಿದಾಯಕ. ಬಡತನದ ಕೂಪದಿಂದ ಉದ್ಯಮ ಸಾಮ್ರಾಜ್ಯದ ರಾಣಿಯಾಗಿ ಮರೆತಂಥವರ ಕತೆ ಇದು. ನಿಜಕ್ಕೂ ಈ ರೀತಿಯ ಒಂದು ಯಶಸ್ಸಿನ ಹಾದಿ ಏನಿದೆ ಅಕ್ಷರಶಃ ಪವಾಡ ಸದೃಶ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರ ಬಗ್ಗೆ ಮಾತು ಅನ್ನೋ ಕುತೂಹಲ ಇನ್ನೂ ಒಂದು ಹಾಡಿನ

ಎಷ್ಟು ಹೆಣ್ಮಕ್ಳು ಹೀಗೆ, ನಾನು ಯಾಕೆ ಹೀಗಾದೆ, ಬಾಲ್ಯದಲ್ಲಿ ನನ್ನ ಜೀವನ ಹಾಗಿರ್ಲಿಲ್ವಲ್ಲ, ಈಗ ಯಾಕೆ ಹೀಗಾಯಿತು ನನ್ನ ಜೀವನ ಅಂತ ಹೇಳಿ ಪರಿತಪಿಸೋದು ಕೂಡ ಉಂಟು. ಇವರ ಕತೆ ಕೂಡ ಹಾಗೆ, ಮಹಾರಾಷ್ಟ್ರದ ಬಡ ಕುಟುಂಬದಲ್ಲಿ ಜನಿಸಿದ್ರು. ಕೇವಲ 12 ವಯಸ್ಸಿಗೆ ಮದುವೆ ಕೂಡ ಆಗೋಯ್ತು. ಮುಂಬೈನ ಕೊಳಗೇರಿಯಲ್ಲಿ ಪತಿಯ ಮನೆ. ಅನುಭವಿಸಿದಂಥ ದೌರ್ಜನ್ಯ, ಹಿಂಸೆ ವಿವರಿಸೋದಕ್ಕೆ ಅಸಾಧ್ಯ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಬಡತನದ ಕೂಪ, ಹಿಂಸೆ, ದೌರ್ಜನ್ಯ, ಅಭಬ ಇದೆಲ್ಲವನ್ನ ಮೀರಿ ಒಂದು ಉದ್ಯಮ ಸಾಮ್ರಾಜ್ಯವನ್ನು ಆಳೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಾ? ಯಾರು ಅನ್ನೋದು ನಿಮಗೇನಾದರೂ ಗೊತ್ತಾಯ್ತಾ? ಗೊತ್ತಾಗಿದ್ರೆ ತಡ ಯಾಕೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗೆಸ್ ಮಾಡಿ ಯಾರ ಕಥೆ ನಾನು ಹೇಳ್ತಿರ್ಬೋದು ಅಂತ ಹೇಳಿ. ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

ಬಡತನದ ಕೂಪದಲ್ಲಿದ್ರೂ ಕೂಡ ರಾಶಿ ರಾಶಿ ಮುತ್ತುಗಳನ್ನ ಕೊಂಡ್ಲಬಲ್ಲಂತಹ ಒಂದು ರೀತಿಯ ಉದ್ಯಮದ ಸಾಮ್ರಾಜ್ಯವನ್ನ ಕಟ್ಟಿ ಮರೆದಂತ ರಾಣಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೆಸ್ ಮಾಡಿ, ನಿಮಗೆ ಗೊತ್ತಾದ್ರೆ ಸಂದೇಶ ಕಳಿಸಿ ಅಂತ ಕೇಳಿದೆ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ.

ಅಪಾಯದಿಂದ ಪಾರಾಗ್ತಾರೆ. ಆ ಒಂದು ಘಟನೆ ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಹೇಗೆ ಬದಲಾಯಿತು? ಸಾವಿನ ಅಂಚಿನಿಂದ ಹೊರಬಂದ ನಂತರ ತಮಗೆ ತಾವೇ ಒಂದು ಮಾತನ್ನು ಕೊಟ್ಕೊಳ್ತಾರೆ. ಏನಂತ? ಇನ್ನು ಮುಂದೆ ನಾನು ಬದುಕುವುದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಅವರಿಗೆ ಅವರೇ ಕೊಟ್ಕೊಂಡಂತಹ ಆ ಒಂದು ಮಾತು ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲೋ.

ವಾಣಿಶ್ರೀ ಧಾರವಾಡದಿಂದ ನಿಮಗೆ ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರೋದು. LIFE ಎಕ್ಸಾಮ್ ಅಲ್ಲಿ ನೋವೆಲ್ಲ ಫೇಲ್ ಆಗಲಿ ಅನ್ನೋ ಮಾತನ್ನ ಅಕ್ಷರಶಃ ಪಾಲಿಸೋದಕ್ಕೆ ಶುರು ಮಾಡಿದ್ದು ನಮ್ಮ ಸಾಧಕಿ. ಏನ್ ಮಾಡಿದ್ರು, ಸಾವಿನ ಅಂಚಿನಿಂದ ಹೊರಬಂದ್ರು, ತಮಗ್ ತಾವೇ ಒಂದು ಮಾತು ಕೊಟ್ಕೊಂಡ್ರು, ಇನ್ ಮುಂದೆ ನಾನು ಬದುಕೋದಕ್ಕಾಗಿ ಬದುಕೋದಿಲ್ಲ, ಸಾಧನೆ ಮಾಡೋದಕ್ಕಾಗಿ ಬದುಕ್ತೀನಿ ಅಂತ ಹೇಳಿ ಒಂದು ಪಣವನ್ನ ತೊಟ್ರು. ಅದು ಲೈಫ್ ಅನ್ನೋ ಎಕ್ಸಾಮ್ ಅನ್ನ ಎಕ್ಸಾಮ್ ಅಲ್ಲಿ ಸೋಲು ಅನ್ನೋದನ್ನ ಸೋಲ್ಸೋದಕ್ಕೆ. ಓಕೆನಾ? ಮುಂಬೈಗೆ ಬರ್ತಾರೆ, ಹೊಲಿಗೆ ಕೆಲಸವನ್ನ ಕಲ್ತ್ಕೊಳ್ತಾರೆ. ತಿಂಗಳಿಗೆ ಕೇವಲ 50 ರೂಪಾಯಿ ಸಂಬಳಕ್ಕೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹೊಲಿಗೆ ಯಂತ್ರವನ್ನೇ ತಮ್ಮ ಆಯುಧವನ್ನಾಗಿ ಮಾಡ್ಕೊಳ್ತಾರೆ. ದಿನಕ್ಕೆ ನಾವೆಲ್ಲ 7-8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೇನೆ ಸಾಕಪ್ಪ ಅಂತ ಹೇಳಿ ಅಂತೀವಿ, ಆದರೆ ಇವರು ಬರೋಬ್ಬರಿ 12-13 ಗಂಟೆಗಳ ಕಾಲ ಹೊಲಿಗೆ ಯಂತ್ರದ ಮೇಲೆ ಕೂತಿರ್ತಿದ್ರು, ಕೆಲಸ ಮಾಡ್ತಿರ್ತರು, ಕೇವಲ 50 ರೂಪಾಯಿಯ ಸಂಬಳಕ್ಕೆ. ಇದಾದ್ಮೇಲೆ ಏನಾಯ್ತು ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow.

0: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಆಕಾಶವಾಣಿ
4: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ನೀವು ಮಾತಾಡ್ತಿರೋದು ಇವ್ರ ಬಗ್ಗೆ ಅಲ್ವೇ ಅಂತೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾಗಿ ಗೆಸ್ ಮಾಡಿಬಿಟ್ಟಿದ್ದಾರೆ. ಆಹಾ, ಇನ್ನೂ ಸಮಯ ಇದೆ, ಅರ್ಧ ಗಂಟೆ ಕಾಲಾವಧಿ. ಗೆಸ್ ಮಾಡಿ ನೀವು ಕೂಡ. ಹೊಲಿಗೆ ಕಲಿತಾರೆ, ಮುಂಬೈಗೆ ಬಂದು ಹೊಲಿಗೆ ಕೆಲಸವನ್ನು ಕಲ್ತ್ಕೊಳ್ತಾರೆ. ದಿನಕ್ಕೆ 50 ರೂಪಾಯಿ ಆ ಒಂದು ದುಡಿಮೆಗೋಸ್ಕರ 12-13 ಗಂಟೆಗಳ ಕಾಲ ಸತತವಾಗಿ ಹೊಲಿಗೆ ಯಂತ್ರದ ಮೇಲೆ ಕುಳಿತು ಕೆಲಸ ಮಾಡ್ತಾರೆ. ಹೊಲಿಗೆ ಕೆಲಸದಿಂದ ಉಳಿಸಿದಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಅವರು ಹಣವನ್ನೇ ಇಟ್ಕೊಂಡು ಆ ಸ್ವಲ್ಪ ಹಣವನ್ನು ಅದರ ಮೇಲೆ ಮತ್ತೊಂದು ಸ್ವಲ್ಪ ಸಣ್ಣ ಪ್ರಮಾಣದ ಸಾಲವನ್ನು ಪಡ್ಕೊಳ್ತಾರೆ. ಅದರಿಂದ ತಮ್ಮದೇ ಆದಂಥ ಒಂದು ಸಣ್ಣ ಚಿಕ್ಕ ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಕೂಡ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನಾದ್ರ ಹೊಲಿಗೆ ಕೆಲಸದಲ್ಲೇ ಮುಂದುವರೆದ್ರ ಭೂಮಿ ಖರೀದಿ ಮಾಡೋದು, ಮಾರಾಟ ಮಾಡೋದು, ಈ ರೀತಿಯ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ. ಎಕ್ಸಾಕ್ಟ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಈ ಒಂದು ಕೆಲಸಕ್ಕೆ ಬರ್ತಾರೆ, ಹೊಲಿಗೆ ಮಳಿಗೆಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಹಾಗೆ ಹಣವನ್ನು ಜೋಡಿಸಿ ಜೋಡಿಸಿ ಜೋಡಿಸಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಧುಮುಕಿಯೇ ಬಿಡ್ತಾರೆ ಈ ಸಾಧಕಿ. ಅದಾದ್ಮೇಲೆ ಏನಾಗುತ್ತೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಬರ್ತಾರೆ. ಹೀಗೆ ನಡೀತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಜೀವನ ಅತಿ ದೊಡ್ಡ ಸಾಹಸವೊಂದಕ್ಕೆ ಅವರು ಕೈ ಹಾಕಿಯೇ ಬಿಡ್ತಾರೆ. ಅದೊಂದು ಎಂಜಿನಿಯರಿಂಗ್ ಅನ್ನೋವಂಥ ಒಂದು ಕಂಪನಿ. ಯಾವುದರ ಇಂಜಿನಿಯರಿಂಗ್ ಕಂಪನಿ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಆ ಒಂದು ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗಿರುತ್ತೆ. ಕಾರ್ಮಿಕರಿಗೆ ಸಂಬಳ ಕೂಡ ನೀಡೋಕ್ಕಾಗದೆ ಮುಚ್ಚೋ ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರುತ್ತೆ. ಆ ಒಂದು ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಯಾರೂ ಕೂಡ ಆವತ್ತಿನ ದಿನಗಳಲ್ಲಿ ಮುಂದೆ ಬರೋದೇ ಇಲ್ಲ. ಆಗ ನಮ್ಮ ಈ ಸಾಧಕಿ ಅದನ್ನು ಸವಾಲಾಗಿ ಸ್ವೀಕರಿಸ್ತಾರೆ, ಆ ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲರೂ ಏನನ್ಕೊಳ್ತಾರೆ ಅಂದರೆ, ಏನಾದರೂ ಹುಚ್ಚಿಗೆ ಚಿಡಿದಿದ್ಯಾ, ಯಾಕಿಂತ ಮೂರ್ಖತನದ ನಿರ್ಧಾರ ಅಂತ ಅಂದ್ಕೊಳ್ತಾರೆ. ಆದರೆ ಅವರು ಆ ಕಂಪನಿಯನ್ನು ಪುನಶ್ಚೇತನಗೊಳಿಸಿ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ತೀನಿ ಅನ್ನೋಂಥ ಆ ಆತ್ಮವಿಶ್ವಾಸ, ನಂಬಿಕೆ, ಸ್ವಯಂ ಮೇಲೆ ಇದ್ದಂತಹ ಪ್ರಬಲವಾದಂಥ ಇಚ್ಛಾಶಕ್ತಿ ಎಲ್ಲವೂ ಕೂಡ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ. ಏನಾಗುತ್ತೆ ಮುಂದೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಯಶಸ್ಸಿನ ಹಾದಿಯಲ್ಲಿ ಅರಳುವ ಮಲ್ಲಿಗೆಯಾಗಿ ಅರಳಿದ್ದು ನಮ್ಮ ಸಾಧಕಿ. ಸಂದೇಶವನ್ನ ಕಳಿಸಿ ನಮಗೂ ಕೂಡ ಗೊತ್ತಾಯ್ತು ರೀ ನೀವು ಇವ್ರ ಬಗ್ಗೆಯೇ ಮಾತಾಡ್ತಿರೋದು ಅಂತ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದಾರೆ. ಹೌದು, ಖಂಡಿತವಾಗಿ ಕೂಡ ಹೌದು, ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ. ವಾವ್, ಇಂಥ ಸೂಪರ್ ಹಾಡುಗಳು ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದಾರೆ. ಧನ್ಯವಾದಗಳು. ನಮಗಂತೂ ಗೊತ್ತಾಯ್ತಪ್ಪ, ಆದ್ರೆ ಈಗಲೇ ನಾವು ಹೇಳೋಲ್ಲ ಅಂತೇಳಿ

ಎಷ್ಟು ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ ಗೀತಾ ಅವರು ಕಲಬುರಗಿಯಿಂದ. ಇರಲಿ, ಪರವಾಗಿಲ್ಲ. ಸದ್ಯಕ್ಕೆ ಈಗಾಗಲೇ ಹೇಳಿದೆ, ಯಾರೂ ಮುಂದಾಳತ್ವ ತಗೊಳ್ಳೋದಿಲ್ಲ ಕಂಪ್ನಿನ ವಹಿಸ್ಕೊಳ್ಳೋದಕ್ಕೆ. ಆದರೆ ಅದನ್ನು ನಾನು ಸಾಧಿಸ್ತೀನಿ, ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ಸಂಪೂರ್ಣ ನೆನೆಗುದಿಗೆ ಬೀಳುವ ಆದಿಯಲ್ಲಿದ್ದಂಥ ಕಂಪನಿಯನ್ನು ಎತ್ತಿ ಮುನ್ನಡೆಸುವಂಥ ಸಾಹಸಕ್ಕೆ ಕೈ ಹಾಕಿದ್ದು ನಮ್ಮ ಸಾಧಕಿ. ಬಾಲ್ಯದಲ್ಲಿ ಅವರು ಸಿಕ್ಕಾಪಟ್ಟೆ ಹಿಂಸೆ ನೋಡಿದರು, ಅವಮಾನಗಳನ್ನು ಎದುರಿಸಿದ್ರು. ಹೀಗಿದ್ಮೇಲೆ ಅದಕ್ಕಿಂತ ಪಾಠ, ದೊಡ್ಡ ಪಾಠ ಜೀವನಕ್ಕೆ ಬೇರೆ ಬೇಕಿತ್ತ? ಇಷ್ಟು ಸಾಲದು ಅಂತೇಳಿ ಒಮ್ಮೆ ಸಾವಿನ ದವಡೆಗೆ ಕೂಡ ಹೋಗಿ ಬಂದವರು ಜೀವನದಲ್ಲಿ ಮತ್ಯಾವುದಕ್ಕೆ ಹೆದರಬೇಕು? ಹೆದರಿಕೆಯ ಮಾತೇ ಇಲ್ಲ ಅಂತ ಹೇಳಿ ತಮ್ಮ ಜೀವನದಲ್ಲಿ ಆ ತತ್ವವನ್ನು ಅಳವಡಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದು ನಮ್ಮ ಸಾಧಕಿ. ಹೊಲಿಗೆಯಿಂದ ಹಿಡಿದು ದೊಡ್ಡ ದೊಡ್ಡ ಎಂಜಿನಿಯರಿಂಗ್ ಕಂಪನಿ ನಿರ್ವಹಿಸುವವರೆಗೂ ಪ್ರತಿಯೊಂದು ಕೆಲಸವನ್ನು ತಾವೇ ಕಲಿತು ಅರ್ಥ ಮಾಡಿಕೊಂಡಿದ್ದು. ಯಾಕಂದರೆ 12 ವಯಸ್ಸಿಗೆ ಮದುವೆ ಆಗಿತ್ತು ಇವರಿಗೆ. ಕಲಿಯುವ ವಯಸ್ಸಿನಲ್ಲಿ ಮದುವೆ, ಆಮೇಲೆ ಕಲಿಕೆಯಾಗಿದ್ದು. ಆ ಕಲಿಕೆಯೇ ಇವರನ್ನ ದೊಡ್ಡ ಕಂಪನಿಯನ್ನ ಮುನ್ನಡೆಸುವ ಸಾಮರ್ಥ್ಯವನ್ನ ಗಳಿಸಿಕೊಡುವಂತೆ ಮಾಡಿದ್ದು. ನಷ್ಟದಲ್ಲಿದ್ದಂಥ ಕಂಪನಿಯನ್ನ ಕರೆಸೋದು ಅಂದ್ರೆ ಏನು ಸುಮ್ಮನೆ ವಿಷಯನಾ? ಖಂಡಿತ ಅಲ್ಲ. ಆದರೆ ಆ ನಿರ್ಧಾರವೇ ಅವರನ್ನ ಉದ್ಯಮಿಗಳ ಸಾಲಿನಲ್ಲಿ ತಂದು ನಿಲ್ಲಿಸ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. FM ರೇನ್ಬೋ 101.3 ಕನ್ನಡ ಕವನವಿಲ್ಲೋ.

ನಿಜಕ್ಕೂ ಅವರು ಎರಡೆರಡು ಸಲ ಕಣ್ತೆರೆದು ನೋಡಿದ್ರು, ಅವರ ಸಾಧನೆ ಯಾವುದು ಕೂಡ ಸುಳ್ಳಾಗಿರಲಿಲ್ಲ. ಸಂದೇಶವನ್ನ ಕಳಿಸಿ, ಎಸ್ ನೀವು ಇವ್ರ ಬಗ್ಗೆ ಏನ್ ಮಾತಾಡ್ತಿರೋದು ಅಂತ ಹೇಳಿ ಪಂಡಿತ್ ಸಾರ್ವಾಡ್ ಚನ್ನಪ್ಪ ತೇಜಸ್ವಿನಿ ಇವರೆಲ್ಲರೂ ಕೂಡ ಅರಕೆರೆಯಿಂದ ಹೇಳ್ತಾ ಇದಾರೆ. ಖಂಡಿತ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಸೂಪರ್ ಪ್ರೋಗ್ರಾಮ್ ನೈಸ್ ಸಾಂಗ್ಸ್ ಅಂತೇಳಿ ತೀರ್ಥ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ ನಾವು ಕಾರ್ಯಕ್ರಮವನ್ನು ಆಲಿಸ್ತಾ ಇದೀವಿ ಅಂತ. ನಾಗರಾಜಯ್ಯ ಗುಡ್ಡದ ನೇರ್ಲೇಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸುಧಾಮೂರ್ತಿಯವ್ರ ಬಗ್ಗೆ ಏನಾದರೂ ಹೇಳ್ತಾ ಇದೀರಾ ಅಂತ ಸತೀಶ್ ಕೇಳ್ತಾ ಇದ್ದೀರಾ. ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಶ್ವೇತಾ ಹೆಸರು ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ರೆ ಯಾರಿರ್ಬೋದು ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಮೇಡಮ್ ಅಂತ ಹೇಳಿ, ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ನಿಂದ ಸುನೀಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಯಾರೂ ತೆಗೆದುಕೊಳ್ಳದಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸಿನ ತುತ್ತ ತುದಿಯನ್ನು ಏರದಂತಹ ಸಾಧಕಿ ನಮ್ಮ ಇವತ್ತಿನ ಕಥಾ ನಾಯಕಿ. ಹೌದು, ಇವರಿಗೆ 2013 ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸುತ್ತೆ. ಅವರು ಕೇವಲ ತಾವು ಸಾಧನೆ ಮಾಡ್ಕೋಬೇಕು, ಹಣ ಸಂಪಾದಿಸಬೇಕು, ಕಷ್ಟದಿಂದ ಬಂದಿದ್ದೆ, ನಾನಷ್ಟೇ ಮೇಲಿರಬೇಕು ಅನ್ನೋ ಮನೋಭಾವದ ಸಾಧಕಿ ಖಂಡಿತ ಅಲ್ಲ. ಕೇವಲ ಹಣ ಗಳಿಸಲಿಲ್ಲ, ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಕಾರ್ಮಿಕರ ಬದುಕನ್ನು ಕೂಡ ಅವರು ಬದಲಾಯಿಸ್ತಾರೆ. ಅವರು ಯಾವಾಗಲೂ ಹೇಳೋದಿಷ್ಟೇ, ನಾನು ಶ್ರೀಮಂತೆ ಆಗೋದಕ್ಕೆ ಬಯಸಿದ್ದಲ್ಲ, ನಾನು ಸ್ವತಂತ್ರಳಾಗೋದಕ್ಕೆ ಬಯಸಿದ್ದೆ ಅಂತ ಹೇಳಿ. ನೋಡಿ, ಏನೇ ಶ್ರೀಮಂತಿಕೆ ಇದ್ರೂ ಕೂಡ ಸ್ವಾತಂತ್ರ್ಯ ಅನ್ನೋದಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವೇ? ಹಾಗಾಗಿ ಬಾಲ್ಯದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಹವಾಮಾನ ಹಿಂಸೆಗಳನ್ನು ಎದುರಿಸಿದಂಥ ಅವರಿಗೆ ಸ್ವತಂತ್ರಳಾಗಿ ಬದುಕುವ ಕನಸಿತ್ತು. ಆ ಕನಸನ್ನು ನನಸು ಮಾಡಿಕೊಂಡ್ರು. ಯಾರವರು ಅನ್ನುವಂಥ ಪ್ರಶ್ನೆ ಇನ್ನೂ ಕಾಡ್ತಾ ಇದೆಯಾ? ಕಮ್ಯಾನಿ ಗ್ರೂಪ್ ಆಫ್ ಕಂಪನೀಸ್ನ ಚೇರ್ ಪರ್ಸನ್ ಇವರು ಭಾರತದ ಉದ್ಯಮ ಜಗತ್ತಿನ ಕಥೆಗಳಲ್ಲಿ ಅತಿ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗೆ ಹೆಸರಾಗಿರುವಂಥ ಸಾಧಕಿ ಇವರು. ಕಲ್ಪನಾ ಸರೋಜ್ ಅವರ ಬಗ್ಗೆ ನಾವು ಮಾತಾಡಿದ್ದು ಇಷ್ಟು ಹೊತ್ತು. ಕಲ್ಪನಾ ಸರೋಜ್ ಅವರ ಕಥೆಯನ್ನು ಇನ್ನಷ್ಟು ಡೀಟೇಲ್ ಆಗಿ ನೀವು ಖಂಡಿತ ತಿಳ್ಕೋಬೇಕು. ಒಂದು ಕಡೆ ಕಣ್ಣಂಚಲ್ಲಿ ನೀರು ಬರುತ್ತೆ, ಇನ್ನೊಂದು ಕಡೆ ವಾಹ್ ಎಂಥ ಸಾಧನೆ ಅಂಥೇಳಿ ನಮ್ಮ ಉಬ್ಬೇರುವ ಹಾಗೆ ಮಾಡುತ್ತೆ ಅದು. ಅವ್ರು ಯಾವಾಗಲೂ ಹೇಳೋದು ಏನು ಗೊತ್ತಾ, ನಿಮ್ಮನ್ನು ಯಾರು ತುಳಿತಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬದಲಾಗಿ ನಿಮಗೆ ನೀವು ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲೆ ಅನ್ನೋದನ್ನು ತೋರಿಸ್ಕೊಡಿ. ಕಷ್ಟಗಳು ಬಂದಾಗ ಅಳಬೇಡಿ, ಆ ಕಷ್ಟವನ್ನೇ ಇಂಧನವನ್ನಾಗಿಸಿಕೊಂಡು ಯಶಸ್ಸಿನ ಕಡೆಗೆ ಸಾಗಿ ಅಂತ ಹೇಳ್ತಾರೆ ಈ ಸಾಧಕಿ ಕಲ್ಪನಾ ಸರೋಜ್. ಅವರ ಬದುಕು ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂತಲೇ ಹೇಳ್ಬೋದು.

ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಸಾಗರದಿಂದ ಕಳಿಸಿದ್ರು. ಆಹಾ ರಮ್ಯಾ, ನೀವು ಹೇಳೋದಕ್ಕೆ ಮುಂಚೆ ನಾನು ಕೂಡ ಗೆಸ್ ಮಾಡಿ ಹೇಳಿಬಿಟ್ಟಿದ್ದೆ ಅಂತ ಹೇಳಿ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಕೊಟ್ಟಿದ್ರು. ಎಸ್, ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗೆಸ್ ಮಾಡದೆ ಇರೋರಿಗೆ ನಿರೂಪಣೆ ಇದೆಯಲ್ಲ ನಿಮ್ಮ, ಈ ನಿರೂಪಣೆ ನಮ್ಮನ್ನು ತುದಿಗಾಲಿಗೆ ತಂದು ನಿಲ್ಲಿಸುತ್ತೆ ಅಂತ ಹೇಳಿ ಚಂದ್ರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಕಡೆಯ ಸಂದೇಶ ಒಂದು ಬಂದೇ ಬಿಡುತ್ತು. ಇಂತಹ ಜೀವಂತ ಕಥೆಗಳು ನಿಜವಾಗಿಯೂ ನಮಗೆಲ್ಲ ಸ್ಫೂರ್ತಿದಾಯಕ, ಮನಮುಟ್ಟುವಂತೆ ಕಥೆ ತುಂಬ ಇಷ್ಟ ಆಯಿತು. ಇವತ್ತಿನ ಸಾಧಕರ ಹಾದಿಯಲ್ಲಿ ಕಲಿಯುವಂಥ ವಿಷಯ ತುಂಬ ಹೊತ್ತು ತಂದಿದ್ರಿ ನೀವು, ಹೃದಯಪೂರ್ವಕ ಧನ್ಯವಾದ ರಮ್ಯಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರೇ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನಾನು ಹೊರಡ್ತಾ ಇದ್ದೀನಿ, ನನ್ನನ್ನು ಬೀಳ್ಕೊಡಿ, ಮತ್ತೆ ಸಿಗ್ತೀನಿ. ಆದಷ್ಟು ಬೇಗ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಅರ್ಜಿ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:02. ಸಂಜೆ ಅಂದ್ರೆ ಈಗ ಟ್ರಾಫಿಕ್ಕು, ಆಫೀಸು, ಕಾಲ್ಸು, ಡೆಡ್ಲೈನು, ಮೊಬೈಲಲ್ಲಿ ಮೆಸೇಜಸ್ಸು. ಆದರೆ ಒಂದು ಕಾಲದಲ್ಲಿ ಸಂಜೆ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ. ಇನ್ನೇನು, ಬೇಸಿಗೆ ರಜೆ ಎಲ್ಲ ಮುಗಿದು ಮಕ್ಕಳೆಲ್ಲ ಶಾಲೆಗೆ ಹೋಗೋ ಸಮಯ ಅಂತೂ ಆಗೋಗಿದೆ. ಆದರೆ ನಿಮ್ಮ ಕಾಲದಲ್ಲಿ ನೀವು ಶಾಲೆಯಿಂದ ಬಂದ ತಕ್ಷಣ ಸ್ಕೂಲ್ ಬೆಲ್ ಹೊಡೆದ ತಕ್ಷಣ ಬಾಯ್ ಮಿಸ್ ಅಂತ ಓಡೋದು, ಬ್ಯಾಗ್ನ ಮನೆಗೆ ಬಂದ ತಕ್ಷಣ ಎಷ್ಟು ಯೂನಿಫಾರ್ಮ್ ಚೇಂಜ್ ಮಾಡಿ ಅಮ್ಮ ತಿನ್ನಕ್ಕೇನಾದರೂ ಮಾಡಿದ್ಯಾ ಅಂತ ಹೇಳಿ ಹೊರಗೆ ಹೋಗಬೇಕು. ಅಷ್ಟರ ಹೊತ್ತಿಗೆ ಫ್ರೆಂಡ್ಸ್ ಬಂದುಬಿಟ್ಟು ಏ ಅಡಕ್ಕೆ ಹೋಗೋಣ ಬಾ ಅಂತ ಕರೆದಿದ್ದು, ಅಯ್ಯೋ ಅದೊಂದು 2 ಗಂಟೆ ಜೀವನದಲ್ಲಿ ದೊಡ್ಡ ಸಂತೋಷ ಅನ್ನಿಸ್ತಿತ್ತು ಅಲ್ವಾ? ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ, ನಾನು ನಿಮ್ಮ ಜೊತೆ ಆರ್ಜಿ ಶಾಂತಲಾ. ಹಾಗಾದ್ರೆ ನೀವು ಹೇಳಿ ನೋಡೋಣ, ನೀವು ಕೂಡ ಸ್ಕೂಲಿಂದ ಬಂದ ತಕ್ಷಣ ನಿಮ್ಮ ಫೇವ್ರೆಟ್ ಸಂಜೆ ಆಟ ಯಾವುದಾಗಿತ್ತು? ಇವತ್ತು ನಾವು ಈ ಸಂಜೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಸಂಜೆಯ ಆಟದ ಬಗ್ಗೆ ಮಾತಾಡ್ತಾ ಹೋಗೋಣ. ಕ್ರಿಕೆಟ್ ಆಡಿದ್ರ, ಲಗೋರಿನ, ಕಣ್ಣ ಮುಚ್ಚಲೇನ, ಅಥವಾ ಸೈಕಲ್ ಹೊಡಿತಿದ್ರ, ಅಥವಾ ಟಿವಿ ನೋಡ್ಬಿಟ್ಟು ಆಮೇಲೆ ಹೊರಗೆ ಹೋಗ್ತಿದ್ರ, ಅಥವಾ ಟಿವಿನೇ ಇರಲಿಲ್ಲ ಅಂದರೆ ಬಂದ ತಕ್ಷಣ ಓಡೋಕೆ ಹೋಗ್ತಿದ್ರ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆ ಮುಂದೆ ಬಂದು ಗೇಟ್ ಹತ್ತಿರ ಆಂಟಿ ಅವನ್ ಕಳಿಸ್ತೀರಾ ಅವಳನ್ನು ಕಳಿಸ್ತೀರಾ ಅಂತ ಕೇಳಿದ ಮೆಮೊರೀಸ್ನ ಮತ್ತೆ ಇವತ್ತು ಬದುಕೋಣ. ಹಾಗಾದರೆ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಮುಗಿದ ನಂತರ ಸಂಜೆ ಯಾವ್ಯಾವ ಆಟಾಡ್ತಿದ್ರಿ, ಹೇಗೆ?

ಇತ್ತು ನಿಮ್ಮ ಆ ಒಂದೆರಡು ಗಂಟೆಗಳ ಕಾರ್ಯಕ್ರಮ ಅಂತ ನಮಗೂ ಕೂಡ ಮೆಸೇಜ್ ಕಳಿಸಿ. ಮೆಸೇಜ್ ಕಳಿಸಬೇಕಾಗಿರೋ ನಂಬರ್ ಗೊತ್ತಿದೆ ಅನ್ಸುತ್ತೆ, 9489010013, ಮತ್ತೊಮ್ಮೆ 9489809103.

ಎಸ್ ಫ್ರೆಂಡ್ಸ್, ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ, ಮತ್ತೆ ಮಾತಾಡ್ತಾ ಇದ್ದೀವಿ ನಮ್ಮ ನಾನ್ ಸ್ಟಾಪ್ ಸಂಜೆಯ ಆಟಗಳ ಬಗ್ಗೆ. ಅವತ್ತು ಸ್ಕೂಲ್ ಬ್ಯಾಗ್ ಅನ್ನೋದು ಬಂದ ತಕ್ಷಣ ಮನೆಯೊಳಗೆ ಎಸೆಯೋದು, ಬಂದ ತಕ್ಷಣ ಯೂನಿಫಾರ್ಮ್ನ ಚೇಂಜ್ ಮಾಡೋ ಸ್ಪೀಡ್ ನೋಡಿದ್ರೆ ಯಾವ್ದಾದ್ರು ಫಾರ್ಮುಲಾ ಒಂದು ಪಿಚ್ ಸ್ಟಾಪ್ ಕೂಡ ಸೋಲ್ತಿತ್ತು ಅನಿಸುತ್ತೆ. ಹೋಮ್ವರ್ಕಾ? ಹಾ, ಇನ್ನೂ ಟೈಮ್ ತುಂಬ ಇದೆ, ಅದನ್ನು ಆಮೇಲೆ ಮಾಡಿದರೆ ಆಯಿತು. ಆದರೆ ಆಟಕ್ಕೆ ಮಾತ್ರ ಲೇಟ್ ಆಗಬಾರದಲ್ವಾ? ನಿಜ, ಟೀಮ್ನಲ್ಲಿ ಚಾನ್ಸ್ ಹೊರಟೋಗ್ಬಿಟ್ರೆ ಒಂದು ಬ್ಯಾಟು, ಒಂದು ರಬ್ಬರ್ ಬಾಲು, ಮತ್ತು ಫುಲ್ ವರ್ಲ್ಡ್ ಕಪ್ಪು. ಯಾರ್ದೋ ಮನೆ ಕಿಟಕಿ ಹೊಡೆದ್ರೆ ನೆಕ್ಸ್ಟ್ ದಿನ ಇಡೀ ರೋಡಲ್ಲಿ ಅದರದೇ ಡಿಸ್ಕಷನ್. ನಿಮ್ದು ಕೂಡ ಹಾಗೆ ಇತ್ತಾ ಅಂತ ಕೇಳಿದೆ, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಹಾಗೆ ಕುಶಾಕಮ್ಮನಹಳ್ಳಿಯಿಂದ ನಾನಂತೂ ಏನು ಗಿಲ್ಲಿ ದಾಂಡ ಆಡ್ತಾ ಇದ್ದೆ ಅಂತ ಸಂದೇಶ ಕಳಿಸಿದ್ರೆ, ಕೊರೆಕಲ್ ಕೃಷ್ಣಮೂರ್ತಿ ಶೃಂಗೇರಿಯಿಂದ ನಮ್ಮ ಬಾಲ್ಯದ ಸವಿ ನೆನಪು, ಸ್ಕೂಲಿಂದ ಬಂದ ಕೂಡಲೇ ಬ್ಯಾಗ್ ಅತ್ತ ಎಸೆದು. ಕರೆಕ್ಟ್ ಅಲ್ವಾ? ಎಲ್ಲರೂ ಕೂಡ ಅದೇ ಫಸ್ಟ್. ಸೈಕಲ್ ಚಕ್ರ, ಅದು ಬಿಚ್ಚಿದ ಟೈರ್ ಅನ್ನು ಒಂದು ಕೋಲಿಂದ ಹೊಡೆಯುತ್ತಾ ಮನೆ ಸುತ್ತ ಓಡೋಡೋದು. ವೆರಿ ಗುಡ್ ಅಲ್ವಾ? ಸೋಟ್ರು. ಆಹಾ, ಆ ದಿನಗಳು ಮತ್ತೆ ಬರೋದೇ ಇಲ್ವೇ? ಹೌದಲ್ಲ, ಆ ದಿನ ಬರೋದೇ ಇಲ್ಲ ಅನ್ಸುತ್ತೆ. ಹಾಗೆ ಸುನಿಲ್ ಕುಮಾರ್ ಮಾಚಿಹಳ್ಳಿ ಇಂದ ನಮಗೆ ಸಂದೇಶ ಕಳಿಸಿದರೆ, ಕ್ಲಾಸ್ ಮುಗಿದ ಕೂಡಲೇ ಸಂಜೆ ವೇಳೆಗೆ ನಾನು ಲಗೋರಿ, ಚಿನ್ನಿದಾಂಡು, ಗೋಲಿಯಾಟ, ಬುಗುರಿ ಮುಂತಾದ ಆಟಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದೆ ಅಂತ. ಅಲ್ವೇನ್ರಿ, ಈಗಿನ ಮಕ್ಕಳಿಗೆ ಅವೆಲ್ಲ ಎಲ್ಲಿ ಗೊತ್ತು, ಯಾವಾಗಲೂ ಮೊಬೈಲಲ್ಲಿ ಗೇಮ್ಸ್ ಆಡೋರು. ಗೀತಾ ಜೋಶಿ ಕಲಬುರಗಿಯಿಂದ, ನಮ್ಮ ಕಾಲದಲ್ಲಿ ಟಿ ವಿ ಏನೂ ಇರಲಿಲ್ಲ, ನಮ್ಮದು 80 ದಶಕದ ಬಾಲ್ಯ. ಕರೆಕ್ಟ್, ನಮ್ದು ಕೂಡ. ನಾವು ಇರೋ ಗ್ರಾಮದಲ್ಲಿ ವಿದ್ಯುತ್ ಸೌಕರ್ಯ ಸಹ ಇರಲಿಲ್ಲ. ಓಹೋ, ಶಾಲೆಯಿಂದ ಬಂದ ನಂತರ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ದೀಪ ಹಚ್ಚುವವರೆಗೂ ಕುಂಟಾಬಿಲ್ಲೆ ಮತ್ತು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ. ಎಕ್ಸಾಕ್ಟ್ಲಿ, ನಾನು ಕೂಡ ಅಷ್ಟೇ ಗೀತಾ ಅವರೇ. ಖಂಡಿತವಾಗ್ಲೂ

ಕರೆಕ್ಟಾಗಿ ಹೇಳಿದ್ರಿ. ಹಾಗೆ ಪ್ರತಿಮಾ ಹೊಸನಗರದಿಂದ ಸಂದೇಶ ಕಳಿಸಿದರೆ ಆ ದಿನಗಳಂತೂ ಮರೆಯೋಕೆ ಆಗಲ್ಲ ಅಲ್ವಾ? ನಿಜ, ಶಾಲೆಯಿಂದ ಬಂದ ತಕ್ಷಣ ಊಟ ಮಾಡಿ ಲಗೋರಿನೋ ಚಿನ್ನಿದಾಂಡು ಆಡಿದ್ದು, ಕತ್ಲಾಗಿ ಅಮ್ಮ ಬೈದ್ಮೇಲೆ ಮನೆಗೆ ಬರೋದು, ಈಗಿನ ಮಕ್ಕಳಿಗೆ ಆಟಗಳು ಗೊತ್ತಿಲ್ಲ ಅಂತ ಕರೆಕ್ಟಾಗಿ ಹೇಳಿದ್ರಿ ಅಲ್ವಾ? ಸೊ ಇದರ ವಿಷಯ ಮಾತಾಡ್ತಾ ಮಾತಾಡ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಮತ್ತೆರಡು ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ. ನೀವು ಕೇಳ್ತಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ನಿಜ ಹೇಳಬೇಕಂದ್ರೆ ಆ ಸಮಯ ಯಾವತ್ತೂ ಮುಗಿಬಾರ್ದು ಅಂತ ಅನ್ನಿಸ್ತಿತ್ತು ಅಲ್ವಾ? ಸೂರ್ಯ ನಿಧಾನವಾಗಿ ಮುಳುಗ್ತಿರೋ ತನಕ, ಸ್ಟ್ರೀಟ್ ಲೈಟ್ ಆನ್ ಆಗೋ ತನಕ, ನಮ್ಮ ಅಮ್ಮಂದಿರು ಬಾಲ್ಕನಿ ಅಥವಾ ಗೇಟ್ ಹತ್ರ ಬಂದು ಬನ್ನಿ ಕತ್ಲೆ ಆಯಿತು ಅಂತ ಕರೆಯೋ ತನಕ, ಮನೆಗೆ ಬನ್ನಿ ಅನ್ನೋ ತನಕ ಇನ್ನು 10 ನಿಮಿಷ ಆಡ್ಬೋದಾ, 20 ನಿಮಿಷ ಆಡಬಹುದಾ, ಅಪ್ಪ ಬರ ಹೆದರಿಕೆ ತನಕನೂ ಆಡ್ತಿದ್ದಂತಹ ಕಾಲ. ಯಾಕೆಂದರೆ ಆಟದ ಮೈದಾನವೇ ನಮ್ಮ ಪ್ರಪಂಚ ಆಗಿತ್ತು. ಮೊಬೈಲ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಆನ್ಲೈನ್ ಫ್ರೆಂಡ್ಸ್ ಅಂತೂ ಇರಲೇ ಇರಲಿಲ್ಲ, ಆದರೆ ನಿಜವಾದ ಸಂತೋಷ ಇತ್ತು. ನೀವು ಕೂಡ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ನಿಮ್ಮ ಸಂದೇಶ ಓದುವ ಸಮಯ ಆನಂದ್ ಕುಲಕರ್ಣಿ ಅವರು ಕಳಿಸಿದ್ದಾರೆ. ಮೇಡಮ್ ಅವರೇ, ನಾನು ಬಾಲ್ಯದಲ್ಲಿ ಶಾಲೆಯಿಂದ ಬಂದ ತಕ್ಷಣ ಆಡುವ ಆಟನೇ ಗೋಲಿ ಆಟ. ಶಾಲೆಯಿಂದ ಬಂದ ಕೂಡಲೇ ಪಾರಿ ಚೀಲ, ದಟ್ ಮೀನ್ಸ್ ಸ್ಕೂಲ್ ಬ್ಯಾಗ್, ಅಂಗಳದಲ್ಲಿ ಎಸೆದು ಆಟಕ್ಕೆ ಹೋಗುವುದು ಆಗಿನ ಪ್ರಚಲಿತದಲ್ಲಿನ ಆಟ, ಅದುವೇ ಗೋಲಿ ಆಟ. ಕರೆಕ್ಟಾಗಿ ಹೇಳಿದ್ರಿ ರೀ, ಸಗದಾಗಿ ಹೇಳಿದ್ರಿ. ಎಸ್. ನೆಕ್ಸ್ಟ್ ವೀರಣ್ಣ ಅವರು ಕಳಿಸಿದ್ದಾರೆ, ಆಹಾ ಆ ದಿನಗಳು ಮತ್ತೆ ವಾಪಸ್ ಬರೋಲ್ವಾ? ಈಗಿನಂತೆ ಜವಾಬ್ದಾರಿ ಅಂತೂ ಇರಲಿಲ್ಲ, ಸ್ವಚ್ಛಂದ ಹಕ್ಕಿಗಳಾಗಿ ಸೈಕಲ್ ಹೊಡೆಯೋದು, ಎಲ್ಲ ಥರದ ಆಟಗಳು ನಮ್ಮ ಹುಡುಗರ ಜೊತೆ ಆಟ ಆಡ್ತಿದ್ವಿ. ಕರೆಕ್ಟ್, ಆ ದಿನಗಳನ್ನ ನೆನಪಿಸಿದ್ದಕ್ಕೆ ಧನ್ಯವಾದಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ವೀರಣ್ಣ ಅವರು. ನೆಕ್ಸ್ಟ್ ನಮಗೆ ಸಂದೇಶ ಬಂದಿದೆ ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ಆಟಗಳ ಬಗ್ಗೆ ನಮ್ಮ ಹಿಂದಿನ ಅನುಭವಗಳು ಪುನರಾವರ್ತನೀಯ, ಸುಸ್ಮರಣೀಯ. ಗೋಲಿ ಆಟ, ಚೌಕಬಾರ, ಅಳಿಗುಳಿ ಮಣೆ, ಕರೆಕ್ಟ್, ಉಪ್ಪಿನ ಆಟ, ಮನೆಗಳ ಆಟ, ಕಣ್ಣಾಮುಚ್ಚಾಲೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಆಡುವ ಆಟ, ಲಗೋರಿ ಮುಂತಾದ ಆಟಗಳ ನೆನಪು ಮಾಡಿಕೊಂಡ್ರೆ ಈ ಆಟಗಳು ಏನೋ ಒಂಥರ ನಮಗೆ ಕಳೆದುಕೊಂಡಂತಾಗಿದೆ, ಮೊಬೈಲ್ ಆಟಗಳ ದಾಸರಾಗಿದ್ದೀವಿ ಅಂತ. ಓ, ಎಷ್ಟು ಆಪ್ಟಾಗಿ ಹೇಳಿದ್ರಿ ನೀವು, ಖಂಡಿತವಾಗ್ಲೂ ಕೈವಲ್ಯ ಸಾಹಿತಿಯವರೇ, ಸೋ ಟ್ರೂ. ಆ ದಿನಗಳು ಮತ್ತೆ ನಮಗೆ ಬರಬೇಕು ಅಂತ ಎಲ್ಲರಿಗೂ ಕೂಡ ಅನಿಸುತ್ತೆ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಹೌದು, ಆ ದಿನಗಳು ಎಷ್ಟು ಸೂಪರ್ ಆಗಿತ್ತು ಅಲ್ವಾ. ಹೌದು, ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ, ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಸ್ಕೂಲ್ ನಂತರ ಆಡಿದಂತಹ ಆಟಗಳು. ಎಷ್ಟು ಆಟಗಳ ಹೆಸರನ್ನ ನೀವೆಲ್ಲರೂ ನಮಗೆ ಸಂದೇಶದ ಮೂಲಕ ಕಳಿಸ್ತಿದ್ದೀರಾ ಅಲ್ವಾ. ನಾವು ಸಂಜೆ ಶಾಲೆಯಿಂದ ಬಂದ ಕೂಡಲೇ ತೋಟಕ್ಕೆ ಹೋಗಿ ಹಸುಗಳಿಗೆ ಹುಲ್ಲು ತಂದು ಹಾಲು ಕರೆದು ಡೈರಿಗೆ ಹಾಕುವುದು ನಮ್ಮ ದಿನನಿತ್ಯದ ಕೆಲಸ ಆಗಿತ್ತು. ಆ ದಿನಗಳನ್ನು ನೆನಪಿಸಿದ್ದಕ್ಕೆ ಧನ್ಯವಾದಗಳು ಅಂತ ಪಿಳ್ಳೆಗೌಡರು KGFನಿಂದ ನಮಗೆ ಸಂದೇಶ ಕಳಿಸಿದ್ರೆ. ನಮಗೆ ಮತ್ತೆ ಶೇಖರ್ ಅವರು ದೇವರಾರ ಪಟ್ಟಣ ತುಮಕೂರಿನಿಂದ ಕಳಿಸಿದ್ದಾರೆ. ಪ್ರತಿದಿನ ಕ್ರಿಕೆಟಲ್ಲಿ ಸಿಕ್ಸ್ ಹೊಡಿಬೇಕು ಅಂತ ಓಡಿ ಹೋಗೋದು, ಆದರೆ ಒಂದೆರಡು ಬಾಲ್ಗೆ ಬೋಲ್ಡ್ ಆಗೋದು ಆಯಿತು, ಬಾಲ್ಯ ಪೂರ್ತಿ ಸಿಕ್ಸ್ ಹೊಡಿಲೇ ಇಲ್ಲ ಅಂತ. ಹೋಗಲೇ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ, ಅದೇ ಮಜಾ ಅಲ್ವಾ. ಈಗ ಮಗನ ಜೊತೆ ಆಟ ಆಡ್ತಾ ಕ್ರಿಕೆಟ್ ಆಟವನ್ನು ಎಂಜಾಯ್ ಮಾಡುವ ಸ್ಥಿತಿ ಅಂತ. ಖಂಡಿತವಾಗ್ಲೂ ಪ್ರತಿ ಒಂದು ಫೇಸನ್ನು ಕೂಡ ನಾವು ಎಂಜಾಯ್ ಮಾಡಬೇಕು ಅಲ್ವಾ, ನಿಜ. ಮತ್ತೆ ನಾನು ಸ್ಕೂಲಿಂದ ಬಂದ ಕೂಡಲೇ ನನ್ನ ಅಕ್ಕಪಕ್ಕದ ಹುಡುಗಿಯರು ಸೇರಿಕೊಂಡು ಕುಂಟಾಬಿಲ್ಲೆ, ಚನ್ನೆಮಣೆ, ಪಗಡೆ ಆಟ ಆಡ್ತಿದ್ವು. ಈಗೆಲ್ಲ ಇದು ನಾವು ಕಳೆದುಕೊಂಡ ಬಾಲ್ಯದ ನೆನಪು. ಸುವರ್ಣಮೂರ್ತಿ ಕೊರೆಕಲ್ಲು ಶೃಂಗೇರಿಯಿಂದ. ಹೌದು ರೀ, ಕರೆಕ್ಟಾಗಿ ಹೇಳ್ತಿದ್ದೀರಾ ಎಲ್ಲರೂ. ನಿಜವಾಗ್ಲೂ ಈ ಆಟಗಳಂತೂ ಇವಾಗೆಲ್ಲ ನಮಗೆ, ಹಾಗೆ ಕಲ್ಲಾಟ ಕೂಡ ಬಹಳಷ್ಟು ಜನ ಆಡ್ತಾ ಇದ್ರು ಅಂತ ಅನ್ಕೋತೀವಿ. ಸೊ ಇದ್ರ ವಿಷಯ ನಾವು ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಗುವಂತಹ ಸಮಯ. ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕತ್ತದ.

0: ಮಾಡ್ಲಿಕ್ಕೆ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ 5:35 ಮತ್ತು ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾವು ಮಾತಾಡ್ತಾ ಇದ್ವಿ ನಮ್ಮ ಬಾಲ್ಯದ ಆಟಗಳ ಬಗ್ಗೆ. ಈಗ ಯೋಚನೆ ಮಾಡಿದ್ರೆ ಅವತ್ತು ನಮಗೆ ಬೇಕಾಗಿದ್ದು ತುಂಬಾನೇ ಚಿಕ್ಕದಲ್ವಾ? ಒಂದು ಚೆಂಡು, ಒಂದು ಸೈಕಲ್ಲು, ಒಂದು 4-5 ಜನ ಫ್ರೆಂಡ್ಸು, ಮಣ್ಣಿನ ರಸ್ತೆ ಕೂಡ ಆಗಿರಬಹುದು, ಮತ್ತೆ ಒಂದು ಸುಂದರ ಸಂಜೆ. ಆದರೆ ಆ ಸಂತೋಷ ಇವತ್ತಿನ ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಮಗೆ ಸಿಗ್ತಾನೆ ಇಲ್ಲ ಅಲ್ಲ. ಅವತ್ತು ಸಮಯ ನಿಧಾನವಾಗಿ ಹೋಗ್ತಿತ್ತು, ಈಗ ವಾರ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವೇನ್ರಿ? ನಿಮಗೂ ಕೂಡ ಹಾಗೆ ಆಗ್ತಿದೆಯಾ? ಹಾಗೆ ಸಂದೇಶಗಳು ಬಹಳಷ್ಟು. ಬಾಲ್ಯ ಅಂದ ತಕ್ಷಣ ಎಲ್ಲರಿಗೂ ಅದೇನೋ ಒಂಥರ ಅಲ್ವಾ? ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ನಾವು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮಗೆ ಸುಧೀಂದ್ರ ಅವರು ಕಳಿಸಿದ್ದಾರೆ, ನನ್ನ ಫೇವ್ರೇಟ್ ಗೇಮ್ ಅವಾಗೆಲ್ಲ ಟ್ರಂಪ್ ಕಾರ್ಡ್ ಬರ್ತಿತ್ತಲ್ಲ WWF ಅಂತ. ಪರವಾಗಿಲ್ಲ ರೀ, ನೀವೊಂದು ಸ್ವಲ್ಪ ಮಾಡರ್ನ್ ಆಗಿ ಏನೇನೋ ಆಡ್ತಿದ್ರಿ. ಸೊ ನನ್ನ ಕಸಿನ್ಸ್ ಬಂದರೆ ನಾನು ಅದ್ರ ಜೊತೆ ಅದನ್ನೇ ಆಡ್ತಿದ್ದೆ. ಹಾಗೆ ಕೇರಮ್ ಕೂಡ ಆಡ್ತಿದ್ದೆ ಅಂತ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು ಜಿಲ್ಲೆಯಿಂದ ನಮಗೆ ಸಂದೇಶ ಏನಂತ ಕಳಿಸಿದ್ದಾರೆ ಅಂದರೆ, 60 ದಶಕದ ಶಾಲೆ ಮುಗಿದ ಆಟದ ದಿನಗಳು ಸುವರ್ಣಯುಗದ ದಿನಗಳು. ಎಕ್ಸಾಕ್ಟ್ಲಿ, ಬುಗುರಿ, ಲಗೋರಿ, ಚಿನ್ನಿದಾಂಡು, ಗೋಲಿಯಾಟ ಈಗ ಕೋಟಿ ಕೋಟಿ ಕೊಟ್ಟರು ಮತ್ತೆ ಮರಳಿ ಬರಲ್ಲ ಅಲ್ವಾ? ಹಾಗೆ ಶರತ್ ಬೇಲೂರಿನಿಂದ ನಮ್ಗೆ ಸಂದೇಶ ಕಳಿಸಿದ್ದಾರೆ, ಮೇಡಮ್ ನಾವು ಸ್ಕೂಲಿಂದ ಬಂದ ತಕ್ಷಣ ದನ ಕರು ಹಸು ಕಟ್ಟಬೇಕಿತ್ತು, ಓಹೋ ಇಲ್ಲಾಂದರೆ ನಾಯಿಗೆ ಹೊಡೆದಂಗೆ ಹೊಡಿತಿದ್ರು ಅಂತ. ವೆರಿ ಗುಡ್, ವೆರಿ ಮಚ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಿದ್ರಿ ಅಲ್ಲ ನಿಮ್ಮೆಲ್ಲ ಕೆಲಸನ. ಸೊ ನೈಸ್, ಅದೇ ಕೂಡ ಜೀವನ ಅಂದರೆ. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ, ನನ್ನ ಆ ದಿನಗಳು ಸ್ಕೂಲ್ ಮುಗಿಯುತ್ತಲೇ ನಮ್ಮ ಕೆಲಸ ಸ್ಟಾರ್ಟ್, ಅಂದರೆ ಮನೆ ಕ್ಲೀನಿಂಗ್, ಕೈದೋಟದಲ್ಲಿ ಹೂ ಬಿಡಿಸುವುದು, ಹೂ ವ್ಯಾಪಾರಿಗಳು. ಸೊ ಹೂ ಓಕೆ, ಹೊಲಕ್ಕೆ ಹೋಗಿ ದನಗಳನ್ನು ಕರ್ಕೊಂಡು ಬರೋದು, ಅಪ್ಪನ ಜೊತೆಯಲ್ಲಿ ಇನ್ನೂ ಹಲವಾರು ಆಟ. ಏನಿದ್ರು ಸ್ಕೂಲ್ ವೇಳೆಯಲ್ಲಿ PT ಪಿರಿಯಡ್ನಲ್ಲಿ ಮಾತ್ರ ಇರ್ತಿತ್ತು ಅಂತ. ಒಬ್ರೊಬ್ರಿಗೆ ಒಂದೊಂದು ಅನುಭವ ಖಂಡಿತವಾಗ್ಲೂ. ಹಾಗೆ ವಿಶಾಲ್ ನನ್ನ ಬೆಂಗಳೂರು ವೈಟ್ಫೀಲ್ಡ್ನಿಂದ ಸಂದೇಶ ಕಳಿಸಿದ್ದಾರೆ, ಬಾಲ್ಯಕ್ಕೆ ತೆಗೆದುಕೊಂಡು ಹೋದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. ನಾವು ಪ್ರಾಥಮಿಕ ಶಾಲೆ ಓದುವಾಗ ಸಂಜೆ ಹಾಗೂ ರಜಾ ದಿನಗಳಂದು ನಮ್ಮ ಮನೆ ಮುಂದೆ ನಮ್ಮ ತಂಗಿ, ನಾವು, ಅಕ್ಕಪಕ್ಕದ ಮನೆಯವರೆಲ್ಲ ಕುಂಟಾಬಿಲ್ಲೆ ಆಡ್ತಾ ಇದ್ವಿ, ಕಣ್ಣು ಮುಚ್ಚಾಲೆ ಆಡ್ತಾ ಇದ್ವಿ, ಕೋಲಿನಿಂದ ನೆಲ ಮತ್ತು ಕಲ್ಲಿನ ಆಟ ಆಡ್ತಾ ಇದ್ವಿ, ಗಿರಿಗಿಟ್ಲೆ ಆಟ. ಹೌದು, ಕರೆಕ್ಟ್, 1, 2 ನೆನಪು ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲರ ಸಂದೇಶಗಳನ್ನು ಹೋಗ್ತಾ ನಾವು ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಸೂಪರ್ ಹಿಟ್ ಹಾಡು.

ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ, ಮತ್ತು ನಾವು ಆ ಬಾಲ್ಯದ ದಿನಗಳ ಬಗ್ಗೆ ನೆನಪಿಸ್ಕೊಳ್ತಾ ಸಾಕ್ತಾ ಇದ್ವಿ. ನೀವು ಕೂಡ ಬಹಳಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಈ ಬಾಲ್ಯದ ವಿಷಯ ಬಂದ್ರೇ ಹಂಗೆ ಅಲ್ವಾ, ಯಾವಾಗಲೂ ಇನ್ನೂ ಹೇಳ್ಕೋಬೇಕು, ಇನ್ನೂ ಅದನ್ನು ನೆನಪಿಸ್ಕೋಬೇಕು ಅನ್ನೋಂಥ ತವಕ ಯಾವಾಗಲೂ ಇರುತ್ತೆ. ಸೊ ಮತ್ತೆ ಸಂದೇಶಗಳನ್ನಂತೂ ಓದುವ ಸಮಯನೇ. ಹರೀಶ್ ಮಲ್ಲೇಶ್ವರ ಅವರು ಹೇಳಿದರೆ, 70 ದಶಕದ ನಮ್ಮ ಬಾಲ್ಯ, ನಾವು ಶಾಲೆ ಬಿಟ್ಟು ಬಂದ ಕೂಡಲೇ ಕೈಕಾಲು ತೊಳೆದು ನಮ್ಮ ಮನೆಯಲ್ಲಿ ಸೈಕಲ್ ಇತ್ತು, ತೆಗೆದುಕೊಂಡು ಬೇರೆ ಅಕ್ಕಪಕ್ಕದ ಬಡಾವಣೆಯನ್ನು ಪರಿಚಯ ಮಾಡಿಕೊಳ್ತಾ ದಿನ ಸುತ್ತುತ್ತಾ ಸುತ್ತುತ್ತಾ ಒಮ್ಮೆ ಯಲಹಂಕಕ್ಕೆ ಹೋಗ್ಬಿಟ್ಟಿದ್ವಿ ಅಂತ. ಓಹೋ, ವೆರಿ ನೈಸ್, ಓಕೆ, ವಾಪಸ್ ಚೆನ್ನಾಗಿ ಬಂದ್ರಿ ಅನಿಸುತ್ತೆ ಅಲ್ವಾ? ವೆರಿ ಗುಡ್. ಸೊ ಮತ್ತೆ ಶಿವಮೊಗ್ಗದಲ್ಲಿ 1 ಗಂಟೆಗೆ 2 ರೂಪಾಯಿಗೆ ಸಿಗುವಂತಹ ಬಾಡಿಗೆ ಸೈಕಲ್ನ ತಕೊಂಡು ಹೋಗ್ತಾ ಇದ್ದೆ ಅಂತ ಸಂದೇಶ ಕಳಿಸಿದರೆ, ನಂಬರ್ ಎಂಡಿಂಗ್ ವಿತ್ 959, ನಿಮ್ಮ ಹೆಸರು ಕೂಡ ಬರೆದು ಕಳಿಸಿ. ಹಾಗೆ ನಮಗೆ ಸಂದೇಶ ಬಂದಿದೆ, ಯಾರು, ಶಕುಂತಲಾ ಶಂಕರ್ ಮಂಡ್ಯದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಆಟಗಳು 1, 2 ಮೇಡಮ್ ಹೇಳಕ್ಕೆ ಆಗಲ್ಲ, ಲಗೋರಿ, ಗಿಲ್ಲಿದಾಂಡು, ಕ್ರಿಕೆಟು. ಸ್ಕೂಲ್ ರಜಾ ಇದ್ರೆ ಅಂತೂ ಹೊಲದ ಹತ್ರ ಹೋಗಿ ಆಟ ಆಡ್ತಿದ್ರೆ ಮರ್ಕೋತಿ ಆಟ. ಈ ಕ್ಷಣ ನಿಮ್ಮ ಕಾರ್ಯಕ್ರಮದಲ್ಲಿ ನನಗೆ ಇದೆಲ್ಲ ನೆನಪಾಗ್ತಾ ಇದೆ ಅಂತ. ಓಹೋ, ಸೋ ಟ್ರೂ, ವೆರಿ ನೈಸ್, ಥ್ಯಾಂಕ್ ಯು ನಿಮ್ಮ ಈ ಸಂದೇಶಕ್ಕೆ. ಹಾಗೆ ವೆಂಕಟೇಶ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಕ್ಕೆ ನಾವು ಕೂಡ ಚಿರಋಣಿಯಾಗಿದ್ದೀವಿ, ನಿಮ್ಮೆಲ್ಲರ ಸಂದೇಶಗಳೇ ನಮ್ಮ ಕಾರ್ಯಕ್ರಮದ ಆತ್ಮ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು.

ನಿಜ ಅಲ್ವಾ? ಆ ದಿನಗಳನ್ನ ನೆನೆಸ್ಕೊಂಡ್ರೆ ಹಾಯಾಗಿರ್ತಿತ್ತು, ಮತ್ತೆ ಎದೆ ಈಗಲೂ ನೆನೆಸ್ಕೊಂಡ್ರೆ ಝಲ್ ಅನ್ಸುತ್ತೆ ಅಲ್ವಾ? ಹೌದು. ಹಾಗೆ ಮಂಜುನಾಥ್ ಸ್ವಾಮಿ ಚಿಕ್ಕನಾಯಕನ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ಆ ದಿನಗಳು ಗೋಲ್ಡನ್ ಡೇಸ್. ಅವಾಗ ಮೊಬೈಲ್ ಇಲ್ಲ, ವಾಟ್ಸಪ್ ಇಲ್ಲ, ಯಾವುದು ಇಲ್ಲ. ಎಲ್ಲ ನಮ್ಮ ಆಟದ ಜಾಗಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ತಲುಪ್ತಾ ಇದ್ವಿ. ಎಲ್ರಿಗೂ ಒಟ್ಟಾಗಿ ತಿಂಗಳಿಗೊಂದು ಆಟ ಬದಲಾಯಿಸ್ತಾ, ಲಗೋರಿ, ಚಿನ್ನಿದಾಂಡು, ಕುಂಟೆಬಿಲ್ಲೆ, ಇನ್ನು ಅನೇಕ ಆಟಗಳನ್ನು ತಿಂಗಳಿಗೊಂದು ಬದಲಾಯಿಸುತ್ತಾ ಆಟಗಳನ್ನು ಆಡ್ತಾ ಇಂತಹ ಹಳೆಯ ನೆನಪನ್ನು ಮಾಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಅಂತ. ಸೋ ಟ್ರೂ. ಆ್ಯಕ್ಚುಲಿ ವಾಟ್ಸಪ್ ಇಲ್ಲದೆ ಕಾಲದಲ್ಲಿ ಇಂಥ ಸಮಯಕ್ಕೆ ಇಂಥ ಕಡೆ ಸಿಗಬೇಕು ಅಂದರೆ ಎಲ್ಲರೂ ಸಿಗ್ತಿದ್ವಿ. ಈಗಿನ ಮಕ್ಕಳು ನೋಡಿದರೆ ಒಂದು ಮೀಟಿಂಗ್ ಮಾಡಬೇಕು ಅಂದರೆ ಒಂದು ಗಂಟೆ ವಾಟ್ಸಪ್ಪಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ ಅಲ್ವಾ? ಖಂಡಿತವಾಗ್ಲೂ. ಹಾಗೆ ನಾವು ಇನ್ನೇನು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಸಂದೇಶಗಳಿಗೆ ನಾವು ಚಿರಋಣಿಯಾಗಿದ್ದೇವೆ ಅಲ್ವಾ? ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ದೊಡ್ಡವರಾದ್ಮೇಲೆ ಫ್ರೀಡಮ್ ಅಂತೂ ಖಂಡಿತ ಸಿಕ್ತು, ಆದರೆ ಆ ಒಂದು ಗಂಟೆಯ ಸ್ವಾತಂತ್ರ್ಯ ಮಾತ್ರ ಸಿಗಲೇ ಇಲ್ಲ ಅಲ್ಲ. ಹೋಮ್ವರ್ಕ್ ಟೆನ್ಷನ್ ಮುಂಚೆ ಇತ್ತು, ಕೆರಿಯರ್ ಟೆನ್ಷನ್ ಇತ್ತು, ಲೈಫ್ ಸೀರಿಯಸ್ ಆಗೋಗಿತ್ತು, ಆದರೂ ನಿಜವಾಗಿಯೂ ನಾವು ಬದುಕಿದ್ದು ಆ ಸಂಜೆಗಳಲ್ಲಿ. ಇವತ್ತು ಒಂದು ಕ್ಷಣ ಆ ಹಳೆಯ ಪ್ಲೇಗ್ರೌಂಡ್ ನೆನಪಿಗೆ ತಂದುಕೊಂಡ್ವಿ. ಬಹುಶಃ ನಮ್ಮೊಳಗಿನ ಆ ಚಿಕ್ಕ ಮಗು ಇನ್ನೂ ಅಲ್ಲಿ ಆಟ ಆಡ್ತಿರಬಹುದಲ್ವಾ? ಇದಾಗಿತ್ತು ಇವತ್ತಿನ ನಿಮ್ಮ ನಾನ್ಸ್ಟಾಪ್ ಸಂಜೆ. ಮತ್ತೆ ನಾನು ಆರ್ಜಿ ಶಾಂತಲಾ, ಮತ್ತೆ ಸಿಗೋಣ ಇನ್ನಷ್ಟು ನೆನಪುಗಳ ಜೊತೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್.

0: ಬೇಕರಿಲ್ಲೇ ಇವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
2: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ. ಈ ಗ್ಲಾಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದಕ್ಕೆ ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ ಈ ಗ್ಲಾಸ್ ನೋಡಿ ನನ್ನ ಕಣ್ಣ ಮೇಲೆ ಹೋಗಿ ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರ ಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ, ಮಧ್ಯಮ, ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯಾನ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುಲಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿ ವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿ ವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನೋ ಅದು ನೀವೇ ಅರ್ಥ ಆದರೆ ಅವು ಇನ್ನೊಬ್ರು ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾ ಅದೇ ಹೇಳೋದು, ನೀವು ಸರಿಯಾಗಿ ಗಾಂಧೀಜಿ ನೋಡಿ ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ನಾವು ಸರಿಯಾಗಿ ಶುದ್ಧವಾಗಿ ಬಹಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ, ಹೇಳ್ತಾರೆ ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು ನಾನು ಯಾವ ವಾಕ್ ಇದೆಯೋ ಆ ವಾಕ್ಯನ್ನು ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.

0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದ್ರಿ.
3: ಹೊಸ ಕರ್ನಾಟಕ ತಗೊಂಡ್ಯಾ?
4: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
2: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
3: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ಯೋಚಿತಂ ಅಂಗೀಕೃತಂ. ದೇಶಸ್ಯ ವಿವಿಧೇಷು ಭಾಗೇಶು ವರ್ಧಮಾನಂ ತಾಪಮಾನಂ ಅವಲೋಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರಿಕಾನ್ ಯಥಾಶಕ್ಯಂ ಸಾವಧಾನಾನ್ ಭವಿತುಂ ಸಾಗ್ರಹಂ ಪ್ರಬೋಧಿತವಾನ್. ಕೇಂದ್ರೀಯಾನ್ವೇಷಣಾಭಿಕರಣೇನ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾಯಾಃ ಪ್ರಶ್ನಪತ್ರ ಗೋಪನಭಂಗ ಪ್ರಕರಣೆ ಅಪರೌ ದ್ವೌ ಅಭಿಯುಕ್ತೌ ನಿಗಡಿತೌ. ಅಪಿ ಚ ಐಪಿಎಲ್ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ ಮೊಹಾಲಿ ನಗರಸ್ಯ ನ್ಯೂ ಚಂಡೀಗಢ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಆರ್ಥಿಕ ಪ್ರಕರಣ ಮಂತ್ರಿಮಂಡಲ ಸಮಿತಿಯ ಅದ್ಯ ಷೋಡಶ ವಿತ್ತಾಯೋಗಸ್ಯ ಪುರಸ್ಕಾರ ಚಕ್ರಾವಧೌ ಸಾರ್ಥಕ್ ಪಿಡಿಎಸ್ ಇತಿ ಅಮ್ರೇಲಾ ಯೋಜನಾಯಾಃ ನಿರಂತರತಾಯೈ ತ್ರಿಂಶದಧಿಕ ಪಂಚಶತೋತ್ತರ ಪಂಚವಿಂಶತಿ ಸಹಸ್ರ ಕೋಟಿ ರೂಪ್ಯಕಾಣಾಂ ಕೇಂದ್ರೀಯ ವಿನಿಯೋಗಃ ಕರಿಷ್ಯತೆ. ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಇಯಂ ಯೋಜನಾ ರಾಜ್ಯ ಸಂಸ್ಥಾಭ್ಯ ರಾಜ್ಯಾಂತರ್ಗತ ಖಾದ್ಯಾನ್ನ ಪರಿವಹನಾಯ ಸಾಹಾಯ್ಯಂ ಪ್ರದಾಸ್ಯತಿ. ಸಹೈವ ಉಚಿತ ಮೂಲ್ಯಾಪಣಾನಾಂ ಸುದೃಢೀಕರಣಂ ಕರಿಷ್ಯತಿ. ತಥಾ ಚ ಸಾರ್ವಜನಿಕ ವಿತರಣ ಪ್ರಣಾಳ್ಯಾಃ ಆಧುನಿಕೀಕರಣೇಪಿ ಸಹಯೋಗಂ ಕರಿಷ್ಯತಿ.
1: इस प्रोग्राम में तीन बड़े सुधार आज अप्रूव हुए हैं. सबसे पहला, जिस सरकारों के एजेंसीज राज्य में तो एफसीआई का बड़ा गोडाउन होता है, वहां से डिफरेंट डिस्ट्रिक्ट्स में डिविजन्स में फेयर प्राइस शॉप तक पहुंचाने का जो कॉस्ट होती है उस कॉस्ट को सपोर्ट करेंगे. दूसरा, फेयर प्राइस शॉप्स हैं उनमें डीलर्स का रिम्यूनरेशन रखा गया था, उसको बढ़ाने की जरूरत थी तो वो भी फैसला लिया गया. और तीसरा फैसला, टेक्नोलॉजी का यूज करके पब्लिक डिस्ट्रीब्यूशन सिस्टम को हम कैसे मॉडर्नाइज कर सकते हैं.
0: ಮಂತ್ರಿಣಾ ಪ್ರೋಕ್ತಂ ಯತ್ ಅಸ್ಯಾಂ ಯೋಜನಾಯಾಂ ಕೃತ್ರಿಮ ಮೇಧಾಯಾಂ ಆಧಾರಿತಾಃ ನಿರ್ಮಲ ಆಶಾ ಸಕ್ಷಮಾಖ್ಯಾಃ ತ್ರಯಃ ಘಟಕಾಃ ಭವಿಷ್ಯಂತಿ. ತೇನ ಸ್ಪಷ್ಟೀಕೃತಂ ಯತ್ ನಿರ್ಮಲಿತಿ ಕೃತ್ರಿಮ ಮೇಧಾ ಚಾಲಿತಃ ವಾಸ್ತವಿಕ ಸಮಯ ಪಿಡಿಎಸ್ ಲಾಭಾರ್ಥಿ ಪಂಜೀಕರಣ ಮಂಚಃ ಅಸ್ತಿ. ಸಹೈವ ಆಶಾ ಇತಿ ಬಹುಭಾಷೀಯ ಕೃತ್ರಿಮ ಮೇಧಾ ಆಧಾರಿತ ಜನಪರಿದೇವನ ನಿವಾರಣ ಪ್ರಣಾಲಿ ತಥಾ ಚ ನಾಗರಿಕ ಸಂವಾದ ಮಂಚಃ ವರ್ತತೆ. ಏವಂ ಚ ಸಕ್ಷಮಃ ಇತಿ ಕೃತ್ರಿಮ ಮೇಧಾಯುಕ್ತಂ ಆಪೂರ್ತಿ ಶೃಂಖಲಾ ಪ್ರಬಂಧನ ತಂತ್ರಮಸ್ತಿ. ಅನೇನ ಸಹೈವ ಆರ್ಥಿಕ ಪ್ರಕರಣ ಮಂತ್ರಿಮಂಡಲ ಸಮಿತಿಯ ರಾಜ್ಯಾಂತರ್ಗತ ಖಾದ್ಯಾನ್ನ ಪರಿವಹನ ವ್ಯಯಸ್ಯ ತಥಾ ಉಚಿತ ಮೂಲ್ಯಾಪಣ ವಿಕ್ರೇತೃಣಾಂ ಲಾಭಾಂಶ ಸೀಮಾಯಾಃ ಪೂರ್ತಯೆ ಕೇಂದ್ರೀಯ ಸಹಾಯತಾ ನಿಯಮೇಷು ಸಂಶೋಧನಸ್ಯ ತಥಾ ಚ ಪೂರ್ವವತ ವಿತ್ತಪೋಷಣ ಪ್ರಾರೂಪಸ್ಯ ನಿರಂತರತಾಯಾಃ ಅಪಿ ದೃಢ ನಿರ್ಣಯಃ ಕೃತಃ. ಸರ್ವೋಚ್ಚ ನ್ಯಾಯಾಲಯನ ಅದ್ಯ ಭಾರತ ನಿರ್ವಾಚನ ಆಯೋಗೇನ ಪ್ರದತ್ತ ಮತದಾತೃ ಸೂಚ್ಯಾಃ ವಿಶೇಷ ಗಹನ ಪುನರೀಕ್ಷಣಸ್ಯ ವೈಧತಾ ಪ್ರಮಾಣೀಕೃತಾ. ತೇನೋಕ್ತಂ ಯತ್ ಏತಾದೃಶಂ ವಿಶೇಷ ಪುನರೀಕ್ಷಣಂ ನಿಷ್ಪಕ್ಷ ಸ್ವತಂತ್ರ ನಿರ್ವಾಚನಾನಾಂ ಸಂವೈಧಾನಿಕ ಅನಿವಾರ್ಯತಾಂ ಸಂವರ್ಧಯತಿ. ನ್ಯಾಯಾಲಯನ ಪ್ರತಿಪಾದಿತಂ ಯತ್ ಜನಪ್ರತಿನಿಧಿತ್ವ ಅಧಿನಿಯಮಃ ಪಂಚಾಶದುತ್ತರ ಏಕೋನವಿಂಶತಿತಮಃ ಚತುರ್ವಿಂಶತ್ಯಧಿಕ ತ್ರಿಶತಂ ಅನುಚ್ಛೇದಸ್ಯ ನಿಯಮಾನುಸಾರಂ ನಿರ್ವಾಚನಾಯೋಗಸ್ಯ ಪಾರ್ಶ್ವೇ ವಿಶೇಷ ಗಹನ ಪುನರೀಕ್ಷಣಸ್ಯ ಪೂರ್ಣಾ ಶಕ್ತಿಃ ವರ್ತತೆ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ತಥಾ ಚ ನ್ಯಾಯಾಧೀಶಸ್ಯ ಜಯಮಾಲ್ಯ ಬಾಗಚೀತ್ಯನಯೋಃ ಪೀಠಿನ ಏತತ್ ನಿರ್ಣಯ ವಚನಂ ತಾಸಾಂ ಯಾಚಿಕಾನಾಂ ಸಂದರ್ಭೇ ಪ್ರಖ್ಯಾಪಿತಂ. ಯಾಸು ಗತವರ್ಷೇ ಜೂನ್ ಮಾಸೆ ನಿರ್ವಾಚನಾಯೋಗೇನ ಬಿಹಾರ ರಾಜ್ಯೇ ವಿಶೇಷ ಗಹನ ಪುನರೀಕ್ಷಣಾರ್ಥಂ ಪ್ರಸಾರಿತ ಅಧಿಸೂಚನಾ ಸಮಾಹೂತ ಆಸೀತ್. ಮುಖ್ಯ ನ್ಯಾಯಾಧೀಶೇನ ಸೂರ್ಯಕಾಂತೇನ ಪ್ರಖ್ಯಾಪಿತೆ ನಿರ್ಣಯ ಪತ್ರೇ ಸ್ಪಷ್ಟೀಕೃತಂ ಯತ್ ಯದಾ ಸ್ವಯಮೇವ ವಿಧಿಃ ಕಾರಣಾನಿ ಅಭಿಲೇಖ್ಯ ಕೇನಾಪಿ ಪ್ರಕಾರೇಣ ಕಸ್ಮಿನ್ನಪಿ ಸಮಯೇ ವಿಶೇಷ ಪುನರೀಕ್ಷಣಾಯ ಆಯೋಗಂ ಅಧಿಕರೋತಿ ತದಾ ಇಯಂ ವಿಶಿಷ್ಟಾ ಪ್ರಕ್ರಿಯಾ ಕೇವಲಂ ತಸ್ಮಾತ್ ಕಾರಣಾತ್ ಅವೈಧತಾಂ ನ ಪ್ರಾಪ್ನೋತಿ ಯದೇಷಾ ಸಾಮಾನ್ಯ ಪುನರೀಕ್ಷಣಸ್ಯ ಪಾರಂಪರಿಕ ಪ್ರಕ್ರಿಯಾಣಾಂ ಸರ್ವಥಾ ಅನುರೂಪಾ ನಾಸೀತ್. ದೇಶಸ್ಯ ವಿವಿಧೇಷು ಭಾಗೇಷು ವರ್ಧಮಾನಂ ತಾಪಮಾನಂ ಅವಲೋಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರಿಕಾನ್ ಯಥಾಶಕ್ಯಂ ಸಾವಧಾನಾನ್ ಭವಿತುಂ ಸಾಗ್ರಹಂ ಪ್ರಬೋಧಿತವಾನ್. ಏಕಸ್ಮಿನ್ ಸಾಮಾಜಿಕ ಸಂಜಾಲೀಯ ಸಂದೇಶೇ ಶ್ರೀಮೋದಿ ಸರ್ವಾನ್ ಆದ್ರೀಕರಣಂ ರಕ್ಷಿತುಂ ಗೃಹಾತ್ ಬಹಿಃ ಗಮನಾವಸರೆ ಚ ಜಲಂ ಸ್ಥಾಪಿತುಂ ಪರಾಮರ್ಶಂ ಪ್ರದತ್ತವಾನ್. ದೈನಿಕ ಜೀವನೆ ಉಷ್ಣತಾಪ ಜನಿತ ಕಷ್ಟಾನಾಂ ವಿಷಯ ಚಿಂತಾಂ ಪ್ರಕಟಯನ್ ಪ್ರಧಾನಮಂತ್ರಿ ಅವೋಚತ್ ಯತ್ ಏತಾದೃಶಾಯಾಂ ಋತೌ ಸಂವೇದನಶೀಲತಾ ಏವ ಮಹತ್ತರಃ ಆಧಾರಃ ಭವತಿ. ತೇನ ಪಿಪಾಸಿತೇಭ್ಯಃ ಚಷಕ ಪರಿಮಿತಂ ಜಲಂ ಪ್ರದಾತುಂ ಪರಾಮರ್ಶೋ ಪ್ರದತ್ತಃ. सह सर्वान् स्वपरिजनैः आत्मीयैः च सह निरन्तरं सम्पर्कं स्थापयितुं तेषां कुशलवार्तां प्रष्टुं भूरि जलं पातुं मध्याह्ने प्रचण्डे आतपे बहिर्गमनं वर्जयितुं तथा च यथाशक्यं

0: ವಿಶ್ರಾಮಂ ಕರ್ತುಂ ಸ್ಮಾರಿತವಾನ್. ತೇನ ಪಶುಪಕ್ಷಿಣಾಂ ಕೃತೇಪಿ ಕರುಣಾಂ ಪ್ರದರ್ಶ್ಯ ಗೃಹಾತ್ ಬಹಿಃ ಅಲಿಂದೇಷು ಛದಿಷು ಆಪಣೇಷು ತಥಾ ಕಾರ್ಯಾಲಯೇಷು ಜಲಪೂರಿತಂ ಲಘುಪಾತ್ರಂ ಸ್ಥಾಪಯಿತುಂ ನಿರ್ದೇಶೋ ವಿಹಿತಃ. ಶ್ರೀಮೋದಿನಾ ತೇಷಾಂ ಪ್ರಯಾಸಾನಾಂ ಭೂರಿ ಪ್ರಶಂಸಾ ಕೃತಾ. ಯೇ ಪಿಪಾಸಿತ ಜನಕಲ್ಯಾಣಾಯ ಸ್ವಗೃಹಾಣಾಂ ಆಪಣಾನಾಂ ಚ ಬಹಿಃ ಮೃತ್ತಿಕಾ ಘಟೇಷು ಶೀತಲಂ ಜಲಂ ಸ್ಥಾಪಯಂತಿ. ಪ್ರಧಾನಮಂತ್ರಿ ಸರ್ವಾನೇತೇಷು ಕಷ್ಟಕರ ದಿನೇಷು ಪರಸ್ಪರಂ ಕರುಣಾ ಪ್ರದರ್ಶನಾರ್ಥಂ ಸಾಗ್ರಹಂ ಪ್ರಾರ್ಥಿತವಾನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯಾನ್ವೇಷಣಾಭಿಕರಣೇನ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾ ಪ್ರಶ್ನಪತ್ರ ಗೋಪನ ಭಂಗ ಪ್ರಕರಣೆ ಅಪರೌ ದ್ವೌ ಅಭಿಯುಕ್ತೌ ನಿಗಡಿತೌ. ಅನೇನ ತಾವತ್ ಕೇಂದ್ರೀಯಾನ್ವೇಷಣಾಭಿಕರಣೇನ ಅಸ್ಮಿನ್ ಪ್ರಕರಣೆ ದಿಲ್ಲಿ ಜಯಪುರ್ ಗುರುಗ್ರಾಮ್ ನಾಸಿಕ್ ಪುಣೆ ಲಾತೂರ್ ಅಹಿಲ್ಯಾನಗರೇಭ್ಯಃ ಏತಾವತಾ ತ್ರಯೋದಶ ಆರೋಪಿಣಃ ನಿಗೃಹೀತಃ. ಅಸ್ಮಿನ್ನೇವ ಕ್ರಮೆ ಲಾತೂರ್ ವಾಸ್ತವ್ಯಃ ಕಶ್ಚನ ಚಿಕಿತ್ಸಕಃ ಡಾಕ್ಟರ್ ಮನೋಜ ಶಿರೂರೆ ಇತ್ಯೇಷಃ ನೀಟ ಪ್ರಶ್ನಪತ್ರ ಭೇದ ಪ್ರಕರಣೆ ನಿಗಡಿತಃ. ಅನ್ವೇಷಣಾಭಿಕರಣಾನುಸಾರಂ ಕೋಚಿಂಗ್ ಸಂಸ್ಥಾಪಕಸ್ಯ ಪುತ್ರೇಣ ಸಹ ತ್ರಯಾಣಾಂ ಛಾತ್ರಾಣಾಂ ಕೃತೆ ಅಭಿಯುಕ್ತ ಪಿವಿ ಕುಲಕರ್ಣಿ ಇತ್ಯಮುನಾ ರಸಾಯನಶಾಸ್ತ್ರಸ್ಯ ಪ್ರಶ್ನಾನ್ ಪ್ರಾಪಯಿತುಂ ಮುಖ್ಯ ಭೂಮಿಕಾ ನಿರ್ವ್ಯೂಢಾ. ಅಪರಃ ನಿಗೃಹೀತಃ ಅಭಿಯುಕ್ತಃ ತೇಜಸ ಹರ್ಷದ್ ಕುಮಾರ್ ಶಾಹ ವರ್ತತೆ ಯಃ ಪುಣೆ ನಗರಸ್ಯ ಡಾಕ್ಟರ್ ಅಭಂಗ ಪ್ರಭು ಮೆಡಿಕಲ್ ಅಕಾಡೆಮಿ ಇತಿ ಕೋಚಿಂಗ್ ಸಂಸ್ಥಾಯಾಂ ಭೌತಿಕಶಾಸ್ತ್ರಸ್ಯ ಪ್ರಾಧ್ಯಾಪಕಃ ಅಸ್ತಿ. ಕೇಂದ್ರೀಯಾನ್ವೇಷಣಾಭಿಕರಣೇನ ಏತಾವತಾ ದೇಶಸ್ಯ 49 ಸ್ಥಾನೇಷು ಸಹಸಾನ್ವೇಷಣಂ ವಿಹಿತಂ. ಯತ್ರ ಅನೇಕ ಆಪತ್ತಿಜನಕ ವಿಲೇಖಾಃ ಅಂಕೀಯ ಸಂಗಣಕಾಃ ದೂರಭಾಷಯಂತ್ರಾಣಿ ಚ ಸ್ವಾಯತ್ತೀಕೃತಾನಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಸಬಲಂ ಪ್ರೋಕ್ತವತಿ ಯತ್ ದೇಶಸ್ಯ ವಿಕಾಸಾಯ ಪೂರ್ವೋತ್ತರ ಕ್ಷೇತ್ರಸ್ಯ ವಿಕಾಸಃ ಸರ್ವಥಾ ಅನಿವಾರ್ಯಃ ವರ್ತತೆ. ಅದ್ಯ ಗಂಗಟೋಕ್ ನಗರೆ ಸಿಕ್ಕಿಂ ವಿಶ್ವವಿದ್ಯಾಲಯಸ್ಯ ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿ ಮುರ್ಮುಹು ಛಾತ್ರಾನ್ ಸ್ವಕೀಯ ವಿಚಾರೈಃ ನವೋನ್ಮೇಷೇಣ ಪರಸ್ಪರ ವಿಶ್ವಾಸೇನ ಚ ರಾಷ್ಟ್ರ ನಿರ್ಮಾಣೆ ಯೋಗದಾನಂ ವಿಧಾತುಂ ಪರಾಮರ್ಶಂ ಪ್ರದತ್ತವತಿ. ಮುರ್ಮು ಮಹೋದಯ ಅವದತಿ ಯತ್ ಶಿಕ್ಷಾ ಎವ ಸಶಕ್ತೀಕರಣಸ್ಯ ಪರಮ ಮಾರ್ಗಃ ಅಸ್ತಿ.
1: ನಾರ್ಥ್ ಈಸ್ಟ್ ಕಾ ವಿಕಾಸ ದೇಶ ಕಿ ಸಮಗ್ರ ವಿಕಾಸ ಕೆ ಲಿಯೆ ಅನಿವಾರ್ಯ ಹೈ. ಪೂರ್ವೋತ್ತರ ಕ್ಷೇತ್ರ ಕಾ ವಿಕಾಸ ಔರ್ ರಾಷ್ಟ್ರೀಯ ವಿಕಾಸ ಕೆ ಲಕ್ಷ್ಯ ಆಪಸ್ ಮೇ ಜುಡೆ ಹುಯೆ ಹೈ. ಯಹಾಂ ಕೆ ಯುವಾಓ ಮೇ ಅಸೀಮ ಪ್ರತಿಭಾ ಹೈ. ಸಿಕ್ಕಿಂ ಸಹಿತ ಅನ್ಯ ರಾಜ್ಯೋ ಸೆ ಆಯೆ ಹುಯೆ ವಿದ್ಯಾರ್ಥಿಯೋ ಸೆ ಮೇ ಆಗ್ರಹ ಕರ್ನಾ ಚಾಹೂಂಗಿ ಕಿ ಆಪ್ ಸಬ್ ಏಕ್ ದೂಸರೆ ಕೆ ಸಂಪರ್ಕ ಮೇ ರಹೆ ಔರ್ ಮಿಲ್ ಜುಲ್ ಕರ್ ರಾಷ್ಟ್ರೀಯ ವಿಕಾಸ ಮೇ ಯೋಗದಾನ ದೇನೆ ಕಾ ಭಾವನಾ ಮೇ ಆಗೆ ಬಢೆ.
0: ಕನಾಡಾ ಯಾತ್ರಾಯಾಃ ದ್ವಿತೀಯ ದಿವಸೆ ಭಾರತಸ್ಯ ವಾಣಿಜ್ಯೋದ್ಯೋಗ ಮಂತ್ರೀ ಪಿಯೂಷ ಗೋಯಲಃ ಕನಾಡಾ ದೇಶಸ್ಯ ಟೊರೊಂಟೊ ನಗರೆ ವರಿಷ್ಠ ವ್ಯಾಪಾರಿಕ ನೇತೃಭಿಃ ಸಂಸ್ಥಾಗತ ನಿವೇಶಕೈಃ ಚ ಸಹ ಉಚ್ಚಸ್ತರೀಯೋಪವೇಶನಂ ವಿಹಿತವಾನ್. ಯಾತ್ರಾ ಪ್ರಸಂಗೆ ಶ್ರೀ ಗೋಯಲಃ ಕನಾಡಾ ದೇಶಸ್ಯ ಅಂತಾರಾಷ್ಟ್ರೀಯ ವ್ಯಾಪಾರ ಮಂತ್ರಿಣಾ ಮನಿಂದರ್ ಸಿದ್ಧು ಇತ್ಯಮುನಾ ಸಹ ಸಾಕ್ಷಾತ್ ಕೃತ್ಯ ಭಾರತ ಕನಾಡಾ ದೇಶಯೋಃ ವರ್ಧಮಾನ ಪೂರಕತಾಂ ಅಧಿಕೃತ್ಯ ಚರ್ಚಾಂ ಕೃತವಾನ್. ತಥಾ ಚ ಸುದೃಢ ಸರ್ವಕಾರೋದ್ಯೋಗ ಸಹಯೋಗೇನ ಚಾಲಿತಸ್ಯ ಅಧಿಕ ಸಶಕ್ತಸ್ಯ ಪೂರ್ವಾನುಮಾನ ಯೋಗ್ಯಸ್ಯ ಚ ವ್ಯಾಪಾರ ಪಾರಿಸ್ಥಿತಿಕೀ ತಂತ್ರಸ್ಯ ಆವಶ್ಯಕತಾಯಾಮಪಿ ಬಲಂ ಪ್ರದತ್ತವಾನ್. ಐಪಿಎಲ್ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಅದ್ಯ ಸಾಯಂ ಮೊಹಾಲಿ ನಗರಸ್ಯ ನ್ಯೂ ಚಂಡೀಗಢ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಏಷಾ ಸ್ಪರ್ಧಾ ಸಾಯಂ ಸಾರ್ಧ ಸಪ್ತವಾದನೆ ಸಮಾರಪ್ಸ್ಯತೆ. ಇದಃ ಪೂರ್ವಂ ಗತರಾತ್ರೌ ಧರ್ಮಶಾಲಾ ನಗರೆ ಆಯೋಜಿತೆ ದ್ವಂದ್ವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲೇನ ಗುಜರಾತ್ ಟೈಟನ್ಸ್ ದಲಂ ದ್ವಾನವತಿ ಧಾವನಾಂಕೈಃ ಪರಾಜಿತಂ. ಇತಿ ವಾರ್ತಾಃ.
2: ಸ್ಟುಡಿಯೋದಲ್ಲಿ ಸಮಯ 6:30. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ

0: ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋದು 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಬುಧವಾರದ ಸಂಜೆಯ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮನಃಪೂರ್ವಕವಾಗಿ ಸ್ವಾಗತಿಸ್ತಾ ಇರೋದು ನಾನು ನಿಮ್ಮ ಆಜೆ ಕುಸುಮ. ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಸುಂದರವಾದ ಮುದ್ದಾದ ಫೇಸ್ ಅಂದ್ರೆ ಬಾಲ್ಯ. ಯಾಕಂದ್ರೆ ಮಗುವಾಗಿದ್ದಾಗ ಸಣ್ಣ ಸಣ್ಣ ವಿಷಯಗಳಿಗೆ ಖುಷಿಯಾಗ್ತಿತ್ತು. ಉದಾಹರಣೆಗೆ, ನಮಗೆ ಬೇಕಾದ ಗೊಂಬೆ, ಕಾರ್ ಅಥವಾ ಯಾವುದೋ ಒಂದು ಆಟ ಸಾಮಾನನ್ನ ಅಪ್ಪ ಅಮ್ಮ ಕೊಡಿಸ್ಬಿಟ್ರೆ ಸಾಕು, ಅದನ್ನೇ ನೋಡ್ತಾ ಅದರ ಜೊತೆ ಆಟ ಆಡ್ತಾ ಮಾತಾಡ್ತಾ ಪಕ್ಕದಲ್ಲೇ ಇಟ್ಕೊಂಡು ನಿದ್ದೆ ಮಾಡ್ತಿದ್ದಂತ ಸಮಯ ಅದು. ಬೇಕಿರೋದನ್ನ ಕೊಡಿಸಿದಾಗ ಖುಷಿ, ಕೊಡಿಸ್ಲಿಲ್ಲ ಅಂದ್ರೆ ಹಠ ಮಾಡೋದು, ನಂಗೆ ಬೇಕೇ ಬೇಕು ಅಂತ. ಮುಗ್ಧತೆ ತುಂಬಿದ್ದಂತ ಮಗು ಬೆಳೆದು ದೊಡ್ಡವರಾದ್ಮೇಲೂ ಒಂದು ಮಗು ಎಲ್ಲರಲ್ಲೂ ಇರುತ್ತೆ, ಅದೇ ಮನಸ್ಸು. ಎಸ್, ಮನಸ್ಸು ಮಗು ತರನೆ. ದೊಡ್ಡ ದೊಡ್ಡ ವಿಷಯಗಳಿಗಿಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಂತೋಷ ಹುಡುಕುತ್ತೆ. ಯಾರಾದ್ರೂ ನೆನೆಸ್ಕೊಂಡು ನಮ್ಗೆ ಕಾಲ್ ಮಾಡಿದ್ರೆ ನಮ್ಮ ಮುಖದಲ್ಲೊಂದು ಸ್ಮೈಲ್, ಮನಸ್ಸು ಒಳಗೊಳಗೆ ಖುಷಿ ಪಡ್ತಾ ಇರುತ್ತೆ. ಆದ್ರೂ ಏನ್ ಇಷ್ಟ ದಿನ ಆದ್ಮೇಲೆ ನಾನ್ ನಿಮ್ ನೆನ್ಪಾದ್ನ ಅಂತ ಕೇಳೋ ಹಾಗೆ ಹೇಳೋದೆ ಮನ್ಸು. ಒಂದ್ ಕಡೆ ಮುಗ್ಧ ಮನ್ಸು ಖುಷಿ ಪಡ್ತಾ ಇರುತ್ತೆ, ಇನ್ನೊಂದ್ ಕಡೆ ಕುತೂಹಲ ಭರಿತ ಮನ್ಸು ಪ್ರಶ್ನೆ ಮಾಡುತ್ತೆ. ಮಗು ತರ ಮನ್ಸು ಕೆಲವೊಮ್ಮೆ ಹಠ ಕೂಡ ಮಾಡುತ್ತೆ. ಬಯಸಿದ್ದು ಬಿಡದಂತೆ ಅನ್ನೋ ಸಾಲನ ಈಗಷ್ಟೇ ಕೇಳದ್ವಲ್ಲ, ಹಾಗೆ ಬೇಕು ಅಂದಿದ್ದಿನ ಮನ್ಸು ಬಿಡೋಕಾಗದೆ ಒದ್ದಾಡುತ್ತೆ. ಕೆಲವೊಂದ್ಸಲ ಕಾರಣನೇ ಇಲ್ಲದೆ ಇದ್ರೂ ಖುಷಿ ಪಡುತ್ತೆ. ಬಿಕಾಸ್ ಮನ್ಸಿಗೆ ಲಾಜಿಕ್ಗಿಂತ ಎಮೋಷನ್ಸ್ ಮುಖ್ಯ. ಹಾಗಾಗಿ ಮನ್ಸನ್ನ ಗೆಲ್ಲೋದಕ್ಕೆ ಬುದ್ಧಿವಂತಿಕೆ ಬೇಕಾಗಿಲ್ಲ, ಪ್ರೀತಿ ಸಾಕು. ಮನ್ಸಿಗೆ ಸಮಾಧಾನ ಹೇಳೋಕೆ ದೊಡ್ಡ ದೊಡ್ಡ ಮಾತುಗಳು ಬೇಕಾಗಿಲ್ಲ, ಆತ್ಮೀಯತೆ ಸಾಕು. ಮನಸ್ಸಿನ ಭಾಷೆ ಪದಗಳಲ್ಲ, ಭಾವನೆಗಳು. ಮನ್ಸಿಗೆ ಪ್ರೀತಿಯನ್ನ ಕೊಡಿ, ತಾಳ್ಮೆಯನ್ನ ಕಲಸಿ, ಕಾಳಜಿಯನ್ನ ತೋರಿಸಿ. ಈ ಮೂರು ಗಿಫ್ಟ್ಸ್ನ ಮನ್ಸಿಗೆ ಕೊಟ್ರೆ ಲೈಫ್ ಹ್ಯಾಪಿಯಾಗಿರುತ್ತೆ.

ಮನಸ್ಸೊಂದು ಮಗು ಅಂತ ಮಾತಾಡ್ತಾ ಇದ್ವಿ, ಬಟ್ ಮನಸ್ಸು ನಿಜವಾಗ್ಲೂ ಒಂದು ಅದ್ಭುತ ಪ್ರಯಾಣಿಕ ಅಂತ ಗೊತ್ತಾ? ನಮ್ಮ ಹಾಗೆ ನಮ್ಮ ಮನಸ್ಸು ಟ್ರಾವೆಲ್ ಮಾಡೋದಕ್ಕೆ ಯಾವುದೇ ರೀತಿ ಟಿಕೆಟ್ ತಗೋಬೇಕಾಗಿಲ್ಲ. ಬಸ್ ಟಿಕೆಟ್, ಟ್ರೈನ್ ಟಿಕೆಟ್ ಅಥವಾ ಫ್ಲೈಟ್ ಟಿಕೆಟ್ ಇದ್ಯಾವುದೂ ಬೇಕಾಗಿಲ್ಲ. ಯಾವ ವೆಹಿಕಲ್ ಸಹ ಬೇಕಾಗಿಲ್ಲ. ಹಾಗೆ ದಾರಿ, ರೂಟ್ ಕೂಡ ಬೇಕಾಗಿಲ್ಲ. ಒಂದೇ ಒಂದು ಸೆಕೆಂಡ್ನಲ್ಲಿ ಎಲ್ಲಿಗಾದರೂ ಟ್ರಾವೆಲ್ ಮಾಡಬಹುದು. ಒಂದು ಕ್ಷಣದಲ್ಲಿ ನಮ್ಮ ಬಾಲ್ಯದ ದಿನಗಳಿಗೆ ಜಾರುವಂತ ಮನಸ್ಸು ಮತ್ತೊಂದು ಕ್ಷಣಕ್ಕೆ ಫ್ಯೂಚರ್ ಡ್ರೀಮ್ ವರ್ಲ್ಡ್ಗೆ ಹಾರಬಹುದು. ನಾವು ಕೂತಿರೋ ಜಾಗದಲ್ಲೇ ಇದ್ರೂ ಸಹ ಸಾವಿರಾರು ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ವಾಪಸ್ ಬಂದ್ಬಿಡತ್ತೆ ನಮ್ಮ ಮನಸ್ಸು.

0: ಸಿದ್ಲಿಂಗು ಸಿನಿಮಾದ ಈ ಹಾಡಲ್ಲಿ ಮನಸ್ಸಿನ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದ್ದರೂ ಜೊತೆಗೆ ದೂರ ಇರುವ ಮನವೇ, ವಾವ್, ಎಂತ ಲೈನ್ ಅಲ್ವಾ? ಕೆಲವೊಂದ್ಸಲ ಯಾವುದೋ ಹಾಡನ್ನ ಕೇಳ್ತಿದ ಹಾಗೆ ಮನಸ್ಸು ಹಳೆಯ ದಿನಗಳಿಗೆ, ಗುಡ್ ಓಲ್ಡ್ ಡೇಸ್ಗೆ ಪ್ರಯಾಣ ಮಾಡುತ್ತೆ. ಒಂದು ಸುವಾಸನೆ ಆಗಿರಬಹುದು, ಅಥವಾ ಒಂದು ಸ್ಥಳ, ಯಾವುದೋ ಒಂದು ಜಾಗ, ಒಂದು ಫೋಟೋ ನಮ್ಮನ್ನ ಮರ್ತು ಹೋಗಿರುವಂತ ನೆನಪುಗಳ ಕಡೆಗೆ ಕರ್ಕೊಂಡು ಹೋಗ್ಬಿಡತ್ತೆ. ಸಾಕಷ್ಟು ಸಲ ಹೀಗಾಗತ್ತೆ, ನಾವು ಸುಮ್ಮನೆ ಕೂತಿರ್ತೀವಿ, ಮನ್ಸು ಮಾತ್ರ ಎಲ್ಲೋ ಕಳೆದೋಗಿರುತ್ತೆ. ಆಗ ನಮ್ಮನ್ನ ನೋಡಿದವರು ಫಸ್ಟ್ ಕೇಳೋದೆ, ಯಾವ ಲೋಕದಲ್ಲಿದ್ಯಾ ಅಂತ. ನಾವು ಫಿಸಿಕಲಿ ಪ್ರೆಸೆಂಟ್ ಆಗಿದ್ರೂ ಸಹ ಮೆಂಟಲಿ ಆಬ್ಸೆಂಟ್ ಆಗ್ಬಿಟ್ಟಿರ್ತೀವಿ. ಮನ್ಸು ಭವಿಷ್ಯದ ಬಗ್ಗೆ ಕನಸುಗಳನ್ನ ಕಟ್ಟುತ್ತೆ, ಹೊಸ ಗುರಿಗಳನ್ನ ಸೃಷ್ಟಿ ಮಾಡುತ್ತೆ, ಇನ್ನು ನಡೀದೇ ಇರುವಂತಹ ವಿಷಯಗಳನ್ನ ಸಹ ಇಮ್ಯಾಜಿನ್ ಮಾಡಿಕೊಳ್ಳುತ್ತೆ. ಹಾಗಾಗಿನೆ ಮನಸ್ಸು ಟೈಮ್ ಅಂಡ್ ಡಿಸ್ಟೆನ್ಸ್ ಅನ್ನೋ ಈ ಎರಡೂ ಲಿಮಿಟ್ಸ್ನ ಮೀರಿ ಸಂಚರಿಸುವಂತ ಅದ್ಭುತ ಪ್ರಯಾಣಿಕ. ಈ ಪ್ರಯಾಣಿಕನಿಗೆ ಸರಿಯಾದ ಡೈರೆಕ್ಷನ್ ತೋರಿಸೋದು ನಮ್ಮದೇ ಜವಾಬ್ದಾರಿ. ಯಾಕಂದ್ರೆ ಮನಸ್ಸು ಒಳ್ಳೆಯ ನೆನಪುಗಳ ಕಡೆ ಹೋದ್ರೆ ಸಂತೋಷ ಸಿಗುತ್ತೆ, ಭಯ ಚಿಂತೆಯ ಕಡೆಗೆ ಹೋದ್ರೆ ಆತಂಕ ಹೆಚ್ಚಾಗುತ್ತೆ. ಸೊ ಮನಸ್ಸನ್ನ ಸುಂದರ ಆಲೋಚನೆಗಳು, ಒಳ್ಳೆಯ ನೆನಪುಗಳು, ಭರವಸೆಯ ಕನಸುಗಳ ಕಡೆಗೆ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಜೀವನದ ಜರ್ನಿಯಲ್ಲಿ ಸದಾ ನಮ್ಮ ಜೊತೆಯಾಗಿರೋ ಮುದ್ದು ಮನಸ್ಸಿಗೆ ಧನ್ಯವಾದ ತಿಳಿಸಲೇಬೇಕು. ಸ್ನೇಹಿತರೆ, ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ನಿಮ್ಮೆಲ್ಲರ ಮನಸ್ಸುಗಳಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಇಷ್ಟೊತ್ತು ಮನಸ್ಸಿನ ಮಾತನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದು ನಾನು ನಿಮ್ಮ ಆಜೆ ಕುಸುಮ.
1: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕೇಳಿದ್ರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ.

0: ಜೂನ್ 4 ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ಧವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 June ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ಧಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು 1 June ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ಕಳೆದ ಒಂದು ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು, ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ರೂಪಾಯಿ ವೆಚ್ಚದಲ್ಲಿ 300 ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು, 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ June ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. 4 ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ ಎಫ್ಎಂ ರೈನ್ಬೋ, ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್. ಸಂಜೆ ಆಗ್ತಿದ್ದಂತೆ ನಗರದ ಸ್ಪೀಡ್ ನಿಧಾನವಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಸ್ಕೂಲ್ ಬಸ್ಗಳು ಮನೆ ಕಡೆ ತಿರುಗುತ್ತೆ, ಆಫೀಸ್ ಕ್ಯಾಬ್ ಸಿಗ್ನಲ್ಲಲ್ಲಿ ನಿಲ್ಲುತ್ತೆ, ಬೈಕ್ಗಳು ಹೆಡ್ಲೈಟ್ಗಳು ಒಂದೊಂದಾಗಿ ಹೊಳೆಯೋಕ್ಕೆ ಶುರುವಾಗುತ್ತೆ. ಒಬ್ಬ ಶಾಲಾ ವಿದ್ಯಾರ್ಥಿ ತನ್ನ ಹೆವಿಯಾದ ಭಾರವಾದ ಬ್ಯಾಗ್ ಹೊತ್ಕೊಂಡು ಟಯರ್ಡ್ ಆಗಿ ಮನೆಗೆ ಬರ್ತಾನೆ. ಅದೇ ಒಬ್ಬರು ಆಫೀಸ್ಗೆ ಹೋಗಿರೋರು ಇಡೀ ದಿನ ಮೀಟಿಂಗು, ಡೆಡ್ಲೈನು, ಮತ್ತೆ ಟ್ರಾಫಿಕ್ಕು, ಇದರೆಲ್ಲರದ್ರ ಮಧ್ಯ ಡೀಪಾಗೆ ಒಂದು ಉಸಿರು ತಗೊಂಡು ಫೈನಲಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಖುಷಿಯಿಂದ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೇ ಫೀಲಿಂಗ್, ಮನೆ ತಲುಪಬೇಕು ಅಂತ. ಯಾಕೆಂದ್ರೆ ದಿನಪೂರ್ತಿ ಎಷ್ಟು ಜನರ ಮಧ್ಯೆ ಇದ್ರೂ ಸಂಜೆ ಆಗ್ತಿದ್ದಂತೆ ನಮ್ಮ ಹೃದಯ ಹುಡುಕೋದು ಒಂದೇ ಜಾಗ ಅಲ್ವಾ? ಅದೇ ಹೋಮ್ ಸ್ವೀಟ್ ಹೋಮ್, ಹೃದಯ ಹುಡುಕೋ ಒಂದೇ ಜಾಗ. ಬಾಗಿಲು ತೆರೆದ ಕೂಡಲೇ ಆ ಸಿಗೋ ಆ ಕಂಫರ್ಟ್ ಇದೆಯಲ್ಲ, ಅಡುಗೆ ಮನೆಯಿಂದ ಬರೋ ಆ ಘಮ, ಬಂದ್ಯಾ ಅಂತ ಕೇಳೋ ಅಮ್ಮನೋ ಅಕ್ಕನೋ ಹೆಂಡ್ತಿನೋ ಸದ್ಯ ಹೊತ್ಕೊಂಬಂದಿದ್ದ ಬ್ಯಾಗ್ನ ಕೆಳಗಿಟ್ಟು, ಕೆಲವೊಮ್ಮೆ ಮನೆ ದೊಡ್ಡದಾಗಿರಬೇಕು ಅಂತ ಏನೂ ಇಲ್ಲ, ಆದರೆ ನಮ್ಮನ್ನ ಕಾಯೋರಲ್ಲಿದ್ದರೆ ಅಂತ ಸಾಕು ಅಲ್ವಾ? ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪ್ರೀತಿಯ ಎಫ್ಎಂ ರೈನ್ಬೋ ಕನ್ನಡ ಕಾಮಿನಬಿಲ್ಲು, ನಾನು ನಿಮ್ಮ ಜೊತೆ ಶಾಂತಲಾ, ಇಂದು ನಿಮ್ಮ ಸಂಜೆ ಸಂಗಾತಿ ಸನ್ಸೆಟ್ ಸುರಭಿಯಲ್ಲಿ. ಇವತ್ತು ನಾವು ಮಾತಾಡೋದು ದಿನದ ಅಂತ್ಯದ ಸುಂದರ ಫೀಲಿಂಗ್ ಬಗ್ಗೆ, ಮನೆಗೆ ಬರುವ ಸಮಯ. ನಿಮಗೂ ಕೂಡ ಮನೆಗೆ ಬರುವ ಸಮಯ ತುಂಬಾ ಇಷ್ಟ ಅಲ್ವಾ? ಯಾಕೆ ಇಷ್ಟ ಅಂತ ನಮಗೂ ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ 9480901013. ನಿಮ್ಮ ಆ ಮನೆಗೆ ಬರುವ ಸಮಯದಲ್ಲಿ ನಿಮ್ಮ ಫೀಲಿಂಗ್ಸ್ ಹೆಂಗಿರುತ್ತೆ, ಮನೆಗೆ ಬಂದ ತಕ್ಷಣ ನಿಮ್ಮನ್ನು ಯಾರು ಕಾಯ್ತಾ ಇರ್ತಾರೆ, ಹೇಗಿರುತ್ತೆ ನಿಮ್ಮ ಆ ಮನೆಯ ವಾತಾವರಣ ಅಂತ ನಮಗೂ ಕೂಡ ಸಂದೇಶ ಕಳಿಸಿ. ನಿಮ್ಮ ಸಂದೇಶವನ್ನು ಓದೋಕ್ಕೆ ನಾನು ಕಾತರಳಾಗಿದ್ದೇನೆ. 9480901013.

ರನ್ನ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥನ್, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ವಿ ಹರಿಕೃಷ್ಣ.

ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕೆಲವು ಶಬ್ದಗಳೇ ಹಾಗೆ ನಮ್ಮ ಲೈಫನ್ನ ತುಂಬ ಖುಷಿ ಆಗಿಸ್ಬಿಡುತ್ತೆ, ಮತ್ತು ಅದು ಮರೆಯೋಕ್ಕೆ ಆಗೋದಿಲ್ಲ. ಅದು ಗೇಟ್ ಓಪನ್ ಆಗ ಸೌಂಡ್ ಇರಬಹುದು, ಅಥವಾ ಅಪ್ಪ ಅಥವಾ ಮಗ ಯಾರೋ ತಂದು ನಿಲ್ಲಿಸಿದ್ದಂತಹ ಸ್ಕೂಟರ್ ಸೌಂಡ್ ಇರಬಹುದು, ಅಡುಗೆ ಮನೆಯಲ್ಲಿ ಅಮ್ಮ ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಿರೋ ಸೌಂಡ್ ಆಗಿರ್ಬೋದು, ಸಂಜೆ ಮನೆಗೆ ಬರ್ತಿದ್ದಂತೆ ಒಂದು ಫೆಮಿಲಿಯರ್ ವರ್ಲ್ಡ್ ಅಂತ ಇರುತ್ತಲ್ಲ, ಅಂದರೆ ನಮಗೆ ಗೊತ್ತಿರೋ ಒಂದು ಪ್ರಪಂಚ ಸ್ಟಾರ್ಟ್ ಆಗೋಗುತ್ತೆ. ಮುಂಚೆಲ್ಲ ಅಪ್ಪ ಪೂರ್ತಿ ನ್ಯೂಸ್ ಪೇಪರ್ ಓದೋಕ್ಕಾಗಿಲ್ಲ ಅಂತ ಸಂಜೆ ಓದ್ತಿದ್ದಿರ್ಬೋದು, ಅಮ್ಮ ಕಿಚನ್ನಲ್ಲಿ ಬ್ಯುಸಿ, ಮಕ್ಕಳು ಹೋಮ್ವರ್ಕ್ನ ಅವಾಯ್ಡ್ ಮಾಡೋ ಕಾರ್ಯಕ್ರಮ ಇರ್ಬೋದು. ಆದರೆ ಅದು ತುಂಬ ಸಿಂಪಲ್ ಸಂಜೆ ಆಗಿತ್ತು. ಆ ಸಮಯದಲ್ಲಿ ಎಲ್ಲವೂ ತುಂಬ ಆರ್ಡಿನರಿ ಅನಿಸ್ತಿದ್ರು, ಇವತ್ತು ನೆನಪಾದರೆ ಅಮೂಲ್ಯ ಅನಿಸುತ್ತೆ ಅಲ್ವಾ?

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಾವು ಸಾಕ್ತಾ ಇದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮತ್ತೆ ಮಾತಾಡ್ತಾ ಇದ್ವಿ ಮನೆಗೆ ವಾಪಸ್ ಬರೋ ಸಮಯ ಹೇಗಿರ್ತಿತ್ತು ಅಂತ. ಇನ್ನು ಮತ್ತೆ ಒಂದು ಮಾತಾಡಬೇಕು ಅಂದರೆ ಅಪ್ಪ ಮನೆಗೆ ಬರೋ ಹೊತ್ತು ಹೇಗಿತ್ತು ಒಂದು ಕಾಲದಲ್ಲಿ ಅಂದರೆ, ಸಂಜೆ ಆಯಿತು ಅಂದರೆ ಅಪ್ಪ ಮನೆಗೆ ಬರೋ ಟೈಮ್ ನಮಗೆ ಗೊತ್ತಿತ್ತು. ಗೇಟ್ ಅಥವಾ ಆ ರೋಡ್ ಎಂಡಿಗೆ ಬಂದ ತಕ್ಷಣ ಅಪ್ಪನ ಸ್ಕೂಟ್ರ್ ಸೌಂಡು ಅಥವಾ ಸೈಕಲು ಅಥವಾ ನಡ್ಕೊಂಡೇ ಬರ್ತಿದ್ರು, ಅಪ್ಪ ಬಂದರು ಅಂತ ಖುಷೀಲಿ ಓಡೋಗಿ ಅವ್ರನ್ನ ಒಂದು ಹಗ್ ಮಾಡ್ತಿದ್ವಿ. ಮತ್ತು ಕೆಲವರು ಅಪ್ಪ ಏನಾದ್ರು ತೊಗೊಂಬಂದಿದ್ದಾರಾ ಅಂತ ಅವ್ರ ಬ್ಯಾಗೆಲ್ಲ ಚೆಕ್ ಮಾಡಿ ಚಾಕ್ಲೇಟ್ ತಂದಿದ್ದಾರಾ, ಬ್ರೆಡ್ ತಂದಿದ್ದಾರಾ ಅಥವಾ ಏನಾದರೂ ಹಣ್ಣು ತಂದಿದ್ದಾರಾ ಅಂತ ಹುಡುಕ್ತಿದ್ವಿ. ಕೆಲ ಮನೆಗಳಲ್ಲಿ ಅಪ್ಪ ಎಷ್ಟೊಂದು ಸಲ ಸುಸ್ತಾಗಿ ಬರ್ತಿದ್ರೆ ಮಕ್ಕಳು ನೋಡಿದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋ ಸ್ಮೈಲ್ ಅವರಿಂದ ಬರ್ತಿತ್ತಲ್ಲ. ಆ ಸಮಯದಲ್ಲಿ ನಮಗೆ ಗೊತ್ತಿರಲಿಲ್ಲ ಅವ್ರು ಇಡೀ ದಿನ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಇವತ್ತು ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಕೆಲವರೆಲ್ಲ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದ್ರಲ್ಲಿ ಇರೋದೇ ಇಲ್ಲ. ಪ್ರತಿ ಸಂಜೆ ಮನೆಗೆ ಮರಳಿ ಬರುವುದಲ್ಲಿರುತ್ತದೆ, ಮತ್ತೆ ಬರ್ತಾ ಏನಾದರೂ ಪ್ರೀತಿಯಿಂದ ತರೋದ್ರಲ್ಲಿರುತ್ತೆ. ಹೌದೋ ಇಲ್ವಾ ಫ್ರೆಂಡ್ಸ್? ನಿಮ್ಮ ಅನಿಸಿಕೆ ಕೂಡ ನಮಗೆ ಸಂದೇಶ ಮೂಲಕ ಕಳಿಸಬಹುದು. 9480901013.

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಆಕಾಶವಾಣಿ ಎಫ್ಎಂ ರೇನ್ಬೋ.
5: ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಮನೆಗೆ ವಾಪಸ್ ಬರುವ ವಿಷಯದಲ್ಲಿ. ಹಾಗೆ ನಮಗೊಂದು ಸಂದೇಶ ಬಂದಿದೆ, ಈ ದಿನದ ವಿಷಯ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತಂದೆಯ ನೆನಪು ಇಂದು ಕಣ್ಣೀರು ತುಂಬಿ ಬಂತು ಅಂತ. ಅದೊಂದು ಮರೆಯೋಕೆ ಆಗದ ಕ್ಷಣ. ನಮ್ಮ ತಂದೆ ಕಾಲವಾಗಿ 18 ವರ್ಷಗಳು ಆಯಿತು, ಆದರೆ ಇವತ್ತು ತಂದೆ ದಿನಾ ಮನೆಗೆ ಸಂಜೆ ಬರ್ತಿದ್ದಂತಹ ಸಮಯ ಮತ್ತೆ ನಾವು ನೆನಪಿಸ್ಕೊಂಡಿದ್ದು ಬಹಳನೇ ಒಂಥರ ತುಂಬಾ ಸಂತೋಷ ಆಯಿತು ಮೇಡಮ್ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹ್ಯಾಪಿ ಈವ್ನಿಂಗ್ ಅಂತ ದೀಪಿಕಾ ರಾಜೇಂದ್ರ, ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದಿದೆಯಲ್ಲ ಅದು ತುಂಬಾ ಖುಷಿ ಅಂತ ನಮಗೆ ಸಂದೇಶ ಮಾಡಿದರೆ. ಕಿಶನ್ ರೋಷನ್ ಅವರು ಸನ್ಸೆಟ್ ಸುರಭಿ ಕಾರ್ಯಕ್ರಮ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ಸಂಜೆ ಮನೆಗೆ ವಾಪಸ್ ಬರೋ ಸಮಯದಲ್ಲಿ ಬರೀ ಅಪ್ಪಂದು ಮಾತ್ರ ಅಲ್ಲ, ಅಮ್ಮಂದ್ ಕೂಡ ಬಹಳ ಬಹಳಷ್ಟು ದೊಡ್ಡ ವಿಚಾರಗಳು ಮತ್ತು ಅವರ ಕಂಫರ್ಟ್ ಇರುತ್ತಲ್ಲ ನಮಗೆ ತುಂಬ ಖುಷಿ ಕೊಡುತ್ತೆ. ಅಮ್ಮ, ನಾವು ಬಂದ ತಕ್ಷಣ ಏನು ತಿಂಡಿ ಮಾಡಲಿ, ಇವತ್ತು ರಾತ್ರಿ ಏನು ಅಡುಗೆ ಮಾಡಲಿ ಅಂತ ಹೇಳೋ ಆ ಸಿಂಪಲ್ ಆಗಿರೋ ಒಂದು ವಾಕ್ಯ ನಮಗೆ ಎಷ್ಟು ಖುಷಿ ಕೊಡುತ್ತಲ್ವಾ. ಅಮ್ಮ ಅಂದರೆ ಸಂಜೆ ಅಂದರೆ ಒಂದೇನೋ ಮ್ಯಾಜಿಷಿಯನ್ ಇದ್ದಂಗೆ, ಒಂದು ಕೈಯಲ್ಲಿ ಕಾಫಿ ಅಥವಾ ಟೀ ತೊಗೊಂಬಂದು ಇನ್ನೊಂದು ಕಡೆ ರಾತ್ರಿ ಅಡುಗೆಗೆ ಏನು ಮಾಡಬೇಕು, ಬೆಳಗಿಂದ ಮಕ್ಕಳು ಮನೆಯವರು ಎಲ್ಲ ಸುಸ್ತಾಗಿದ್ದಾರೆ ಅಂತ ಅವರು ಕೂಡ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ಇಡೀ ದಿನ ಹೇಗೆ ನಡೀತು ಏನಾಯಿತು ಅಂತ ಎಲ್ಲ ಕೇಳ್ತಾ ಇದ್ದರೆ ನಮಗೆ ಆಗಿರೋ ಕಷ್ಟಗಳು ಸುಖಗಳು ಇವತ್ತಿನ ಇಡೀ ದಿನದ ಅನುಭವವನ್ನು ಅಮ್ಮನ ಹತ್ರ ಹೇಳಿದ್ರೆ ಅದಕ್ಕಿಂತ ಸಂತೋಷ, ಅದಕ್ಕಿಂತ ಥೆರಪಿ ಇನ್ನೇನೂ ಇಲ್ಲ ಅನಿಸುತ್ತೆ ಅಲ್ವಾ ಸ್ನೇಹಿತರೆ. ನಾವು ಟಯರ್ಡಾಗಿ ತುಂಬ ಸುಸ್ತಾಗಿ ಮನೆಗೆ ಬಂದಾಗ ಮನೆ ಅನ್ನೋ ಫೀಲಿಂಗ್ ಫಸ್ಟ್ ಸಿಗೋದು ಯಾರಲ್ಲಿ ಹೇಳಿ? ಅಮ್ಮನ ಧ್ವನಿಯಲ್ಲಿ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನಮಗೆ ಒಂದು ಸಂದೇಶ ಕಳಿಸಿ 9480901013.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಮತ್ತೆ ಮಾತಾಡ್ತಾ ಇದ್ದೀವಿ ಮನೆಗೆ ವಾಪಸ್ ಬರೋ ಸಮಯದಲ್ಲಿ. ಹೌದಲ್ವಾ, ಒಂದು ಕಾಲದಲ್ಲಿ ಸಂಜೆ ಅಂದರೆ ತುಂಬ ನಿಧಾನವಾಗಿ ಶಾಂತವಾಗಿ ಇರ್ತಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ನಿಂತ್ಕೊಂಡು ಹೊರಗಡೆ ಮಾತಾಡೋದಾಗಿರಬಹುದು, ಅಥವಾ ದೇವಸ್ಥಾನದ ಗಂಟೆಯ ಶಬ್ದ ಆಗಿರ್ಬೋದು, ಅಥವಾ ರೇಡಿಯೋದಲ್ಲಿ ಬರ್ತಿರೋ ಹಾಡಾಗಿರ್ಬೋದು, ಮಕ್ಕಳೆಲ್ಲ ಚಿಲಿಪಿಲಿ ಅಂತ ಆಟಾಡ್ತಿರೋ ರಸ್ತೆಗಳಾಗಿರ್ಬೋದು. ಇವತ್ತು ಏನಾಗಿದೆ, ಟ್ರಾಫಿಕ್, ತುಂಬ ಮೀಟಿಂಗು, ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ರಾತ್ರಿನೇ ಎಲ್ಲ ಕಾಲು, ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಆದರೆ ಎಲ್ಲ ಒನ್ ಥಿಂಗ್ ಮಾತ್ರ ಏನು ಅಂದರೆ ಚೇಂಜ್ ಆಗಿಲ್ಲ ಅಂದರೆ, ಎಷ್ಟೇ ಬ್ಯುಸಿ ಆಗಿದ್ದರೂ ಸಂಜೆ ಆಗ್ತಿದ್ದಂಗೆ ಮನಸ್ಸು ಶಾಂತವಾಗಿ ಹೇಳುತ್ತೆ ನಾವು ಎಲ್ಲೇ ಇದ್ದರೂ ವಾಪಸ್ಸು ಮನೆಗೆ ಹೋಗಬೇಕು ಅಂತ. ಕೆಲವರಿಗೆ ಅವ್ರ ಊರಿಗೆ ಹೋಗಬೇಕು ಅನ್ನಿಸ್ಬೋದು, ಕೆಲವರಿಗೆ ಹಾಸ್ಟೆಲ್ಲಿಗೆ, ಕೆಲವರಿಗೆ ಅಪ್ಪ ಅಮ್ಮ ಕಾಯ್ತಿರ್ಬೋದು, ಕೆಲವರಿಗೆ ಅವರ ಸಂಸಾರ ಕಾಯ್ತಿರ್ಬೋದು. ಆದರೆ ಎಲ್ಲರಿಗೂ ಒಂದು ಜಾಗ ಇರುತ್ತೆ, ಅಲ್ಲಿ ಹೋದ್ಮೇಲೆ ಅವರ ಹೃದಯ ಶಾಂತವಾಗುತ್ತೆ ಅಲ್ವಾ. ಸೊ ಹಾಗೆ ಕೂಡ ನಮಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಭವಿಷ್ಯ ಸೌಂದರ್ಯ ಕಾಲೇಜ್ ಭವಿಷ್ಯ ಮತ್ತು ಸೌಂದರ್ಯ ಅವರು ಕಾಲೇಜ್ ವಿದ್ಯಾರ್ಥಿಗಳು, ಅವ್ರು ಹೇಳಿದ್ದಾರೆ 8 ಗಂಟೆಗೆ ಮನೆ ಬಿಟ್ಟು ಸಂಜೆ 4 ಗಂಟೆಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಸ್ ಸ್ಟಾಪಲ್ಲಿ ಡೈರೆಕ್ಟ್ ಬಸ್ಗೆ ಕಾಯ್ತಾ ಆ ಡೈರೆಕ್ಟ್ ಬಸ್ ಹತ್ತಿ 30 ನಿಮಿಷಕ್ಕೆ ಮನೆಗೆ ಬಂದು ಅಮ್ಮನಿಗೆ ಕಾಲೇಜಿನ ವಿಷಯ ಎಲ್ಲ ಹೇಳ್ತಾ ಭಾರವಾದ ಬ್ಯಾಗನ್ನು ತೆಗೆಯುವುದು ಆರಾಮವಾಗಿರುತ್ತೆ ಅಂತ. ಹೌದು ಭವಿಷ್ಯ ಅವರೇ, ಖಂಡಿತವಾಗ್ಲೂ ನೀವು ಹೇಳಿದ್ದು ಸತ್ಯ. ಅಮ್ಮನ ಜೊತೆ ಆ ಭಾರವಾದ ಬ್ಯಾಗ್ ಮಾತ್ರ ಇಡಲ್ಲ, ನಮ್ಮ ಇಡೀ ದಿನದ ಭಾರವಾದ ಮನಸ್ಸನ್ನು ಎಲ್ಲ ಕತೆಗಳು ಹೇಳಿ ನಾವು ತುಂಬ ಹಗುರ ಮಾಡ್ಕೋತೀವಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜ್. ಹಾಗೆ ನಾಗೇಶ್ ಕುಮಾರ್ ಅವರು, ಸಂಜೆ ಸಮಯ ಕಚೇರಿಯಿಂದ ಮರಳಿ ಬರುವಾಗ ಅಫ್ಕೋರ್ಸ್ ತಂದೆ ತಾಯಿಯ ನೆನಪಂತೂ ಬಂದೇ ಬರುತ್ತೆ, ಜೊತೆಗೆ ಪ್ರೀತಿಯ ಮಡದಿ ಮುಖ ಕಣ್ಮುಂದೆ ಅಂತೂ ಬರ್ತಾನೆ ಇರುತ್ತೆ ಅಲ್ಲ. ಅವರಿಗೋಸ್ಕರ ಒಂದು ಮೊಳ ಮಲ್ಲಿಗೆ ಹೂ ತೆಗೆದುಕೊಂಡು ಹೋದಾಗ ಅವಳಿಗಾಗೋ ಖುಷಿ ನೋಡೋದೇ ಚೆನ್ನ ಅಂತ. ನಾಗೇಶ್ ಕುಮಾರ್ ಅವರೇ, ಸೋ ಟ್ರೂ, ಎಷ್ಟು ಒಳ್ಳೆ ಹೃದಯ ರೀ ನಿಮ್ಮದು, ಖಂಡಿತವಾಗ್ಲೂ. ಹಾಗೆ ಹರೀಶ್ ಅವರು ಕಳಿಸಿದ್ದಾರೆ, ಸಂಜೆ ಮನೆಗೆ ಬಂದಾಗ ನಮ್ಮನ್ನು ಅವನು ಬಾಗಿಲಲ್ಲಿ ಕಾದು ಬರಮಾಡಿಕೊಂಡ್ರೆ

ಬೇಡಿಕೆ ತಿಂಡಿ ಕೊಟ್ಟು ನಮ್ಮ ಆರೋಗ್ಯ ವಿಚಾರಿಸಿದರೆ ಇನ್ಯಾರಿರ್ತಾರೆ ಹೇಳಿ? ಅದನ್ನೆಲ್ಲ ಮಾಡೋರು ನಮ್ಮ ಸಲಹಿದ ತಾಯಿ ಮತ್ತು ಅವರ ಪ್ರೀತಿ ಎಂದು ಮರೆಯೋಕ್ಕಾಗಲ್ಲ ಅಲ್ವಾ ಅಂತ. ಖಂಡಿತವಾಗ್ಲೂ ಸನ್ಸೆಟ್ ಸುರಭಿ ಅಂದರೆ ಸನ್ಸೆಟ್ ಆಗೋ ಸಮಯದಲ್ಲಿ ಸೂರ್ಯ ಮುಳುಗೋ ಹೊತ್ತಲ್ಲಿ ನಾವೆಲ್ಲ ಮನೆಗೆ ಹೋಗ್ತೀವಿ. ನಮ್ಮ ಭಾರವಾದ ಮನಸ್ಸು, ಸುಸ್ತಾದ ಶರೀರವನ್ನು ಅಲ್ಲಿ ನೆಮ್ಮದಿಯಿಂದ ಕಾಲ ಕಳೆಯುವ ಸಮಯವೇ ಸನ್ಸೆಟ್ ಸುರಭಿ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಇನ್ನೇನು ತಲುಪಿದ್ದೀವಿ. ನಾವು ಜೀವನದಲ್ಲಿ ತುಂಬ ಜಾಗಗಳಿಗೆ ಹೋಗ್ತೀವಿ, ಸ್ಕೂಲು, ಆಫೀಸು, ಬೇರೆ ಊರು, ಆದರೆ ದಿನದ ಕೊನೆಯಲ್ಲಿ ನಮ್ಮ ಮನಸ್ಸು ಹುಡುಕೋದು ಒಂದೇ ಒಂದು ಜಾಗ, ಏನು ಹೇಳಿ? ಅದು ನಮ್ಮ ಮನೆ. ಮನೆ ದೊಡ್ಡದಾಗಿರಬೇಕು ಅಂತ ಏನಿಲ್ಲ, ಅಥವಾ ತುಂಬ ಸೌಕರ್ಯಗಳಿರಬೇಕು ಅಂತನೂ ಏನಿಲ್ಲ. ಬಾಗಿಲು ತೆರೆದಾಗ ಬಂದ್ಯಾ ಅಂತ ಹೇಳೋರಿದ್ರೆ ಸಾಕು. ಸಂಜೆಯ ಆಕಾಶ ನಿಧಾನವಾಗಿ ಗಾಢವಾಗ್ತಾ ಇದೆ ಅಲ್ವಾ? ದಿನದ ದಣಿವು ಕೂಡ ಮನೆ ತಲುಪಿದ್ಮೇಲೆ ನಿಧಾನವಾಗಿ ಕರಗ್ಬಿಡುತ್ತೆ. ಇವತ್ತು ಮನೆಗೆ ಹೋಗುವಾಗ ಸ್ವಲ್ಪ ನಿಧಾನವಾಗಿ ಹೋಗಿ, ಯಾಕೆಂದರೆ ನೀವು ಮನೆಗೆ ಹೋಗ್ತಿದ್ದಂಗೆ ನಿಮ್ಮದೊಂದು ನಿಮ್ಮದೇ ಆದ ಒಂದು ವ್ಯಕ್ತಿತ್ವ, ನಿಮ್ಮದೇ ಆದ ಒಂದು ವರ್ಚಸ್ಸು ನಿಮ್ಗೆಲ್ಲರಿಗೋಸ್ಕರ ಕಾಯ್ತಿರೋದನ್ನು ಖಂಡಿತವಾಗ್ಲಿ ಮರಿಬೇಡಿ. ಯಾಕೆಂದರೆ ಕೆಲವರಿಗೆ ಮನೆ ಅಂದರೆ ಬರೀ ಒಂದು ಅಡ್ರೆಸ್ ಆಗಿರುತ್ತೆ, ಆದರೆ ತುಂಬ ಲಕ್ಕಿ ಜನಕ್ಕೆ ಏನಿರುತ್ತೆ ಹೇಳಿ, ಮನೆ ಅಂದರೆ ಒಂದು ಭಾವನೆ, ಒಂದು ಭಾವನಾತ್ಮಕ ಸಂಬಂಧ ಅಲ್ವಾ? ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಶಾಂತಲಾ. ಇದು ಸನ್ಸೆಟ್ ಸುರಭಿ, ಸೇಫ್ ಆಗಿ ಮನೆಗೆ ತಲುಪಿ. ಮತ್ತೆ ನಿಮ್ಮವರ ಜೊತೆ ಇವತ್ತೊಂದು ಕಪ್ಪು ಕಾಫಿ ಅಥವಾ ಟೀ ಕುಡಿಯೋದನ್ನು ಖಂಡಿತವಾಗ್ಲೂ ಮರಿಬೇಡಿ.

0: ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2 ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟ್ರೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ

0: ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯ್ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ ಮೂರನೆಯ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಧಾರಾವಾಹಿ. ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಹಾಯ್ ಹಲೋ ನಮಸ್ಕಾರ
1: ನಮಸ್ಕಾರ ನಮಸ್ಕಾರ ನಮಸ್ಕಾರ.
2: ಇದು ಕಾಮಿಡಿ ಟೈಮ್.
0: ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ?
3: ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವ್ ಕೇಳ್ತಾ ಇದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು, ನಿಮ್ಮ ಮನಸ್ಸಿನ ಮೌನಕ್ಕೆ ದನಿಯಾಗಲು ಬಂದಿರೋನು. ಇದು ಒಲವಿನ ಆಲಾಪ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಡಿಯಾರದಲ್ಲಿ ಸಮಯ 7 ಗಂಟೆ ದಾಟಿದೆ. ಊರು ಮನೆ ಸೇರುವಂತಹ ಹೊತ್ತು. ಎಲ್ರೂ ನಿದ್ದೆಗೆ ಜಾರುವಂತ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ನಿದ್ದೆ ಸಮಯ ಆದ್ರೂ ಕೂಡ ಒಂದಷ್ಟು ಹೃದಯಗಳು ಸದಾ ಎಚ್ಚರವಾಗಿರ್ತವೆ. ಯಾಕೊತ್ತಾ, ರಾತ್ರಿ ಬಂದಾಗ ನೆನಪುಗಳು ಗಾಢವಾಗಿ ಮಾತಾಡುತ್ತೆ, ಮತ್ತು ಕೆಲವು ನೆನಪುಗಳು ಮಾತಲ್ಲಿ ಅಲ್ಲ, ಮೌನದಲ್ಲಿ ಬದುಕ್ತಾ ಇರ್ತವೆ. ಇವತ್ತಿನ ವಿಷಯ ಕೂಡ ಅದೇ, ಒಂದು ಮೌನ ಸಂಬಂಧವನ್ನೇ ಬದಲಾಯಿಸಿ ಬಿಡುತ್ತದೆ ಅನ್ನೋದು. ಜಲಾಲುದ್ದೀನ್ ರೂಮಿ ಹೇಳ್ತಾರೆ, ಸೈಲೆನ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಗಾಡ್, ಆಲ್ ಎಲ್ಸ್ ಇಸ್ ಪೂರ್ ಟ್ರಾನ್ಸ್ಲೇಷನ್. ಆದ್ರೆ ಮನುಷ್ಯರ ಮಧ್ಯೆ ಕೆಲವೊಮ್ಮೆ ಆ ದೇವರ ಭಾಷೆನೇ ಇಬ್ಬರನ್ನೂ ದೂರ ಮಾಡಿಬಿಡುತ್ತೆ ನೋಡಿ. ಮುಂದಿನ 1 ಗಂಟೆ ನಾವು ಆ ಮೌನದ ಪದರಗಳನ್ನ ಬಿಚ್ಚಿಡೋಣ. ಅದು ಹೇಗೆ ಶುರುವಾಗುತ್ತೆ, ಹೇಗೆ ಗೋಡಿಯಾಗುತ್ತೆ, ಮತ್ತು ಅದನ್ನ ಹೇಗೆ ಮುರಿಯೋದು ಅಂತ ನೋಡೋಣ. ಈ ಪಯಣಕ್ಕೆ ನಿಮ್ಮ ಹೃದಯ ತಯಾರಾಗಿದ್ಯಾ? ಹಾಗಾದ್ರೆ ಮೊದಲ ಮೌನದಿಂದ ಶುರು ಮಾಡೋಣ. ಕೇಳ್ತಾ ಇರಿ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನೀವು ಕೇಳ್ತಾ ಇದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದು ಮೌನ ಸಂಬಂಧವನ್ನ ಹೇಗೆ ಬದಲಾಯಿಸಿ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಕೆಲವು ಸಂಬಂಧಗಳು ದೊಡ್ಡ ಸ್ಫೋಟದಿಂದ ಮುಗಿಯೋದಿಲ್ಲ, ಅವು ತುಂಬಾ ಸಣ್ಣ ಶಬ್ದದಲ್ಲಿ ಸಾಯುತ್ತವೆ. ಆ ಶಬ್ದದ ಹೆಸರು ಮೌನ. ಮೊದಲು ಅದು ಅರಿವಿಗೆ ಬರೋದಿಲ್ಲ, ಒಂದು ದಿನ ಕಾಲು ಮಿಸ್ ಆಗುತ್ತೆ. ಸ್ಕ್ರೀನ್ ಮೇಲೆ ಮಿಸ್ಡ್ ಕಾಲ್ ನೋಡಿ ಮನಸ್ಸು ತಾನೇ ಒಂದು ಕಥೆ ಕಟ್ಕೊಳ್ಳುತ್ತೆ, ಬ್ಯುಸಿ ಇರಬಹುದು, ಮೀಟಿಂಗ್ ಇರಬಹುದು ಅಂತ. ನಾವು ನಮ್ಮನ್ನೇ ಸಮಾಧಾನ ಮಾಡ್ಕೋತೀವಿ, ಯಾಕಂದ್ರೆ ಪ್ರೀತಿ ಇರೋ ಕಡೆ ನಂಬಿಕೆ ಮೊದಲು ಸಾಯೋದಿಲ್ಲ. ಆದ್ರೆ ಗಂಟೆಗಟ್ಟಲೆ ಮಾತಾಡ್ತಿದ್ದ ಇಬ್ರು ಇಂದು ಎರಡು ನಿಮಿಷದ ಮಾತಿಗೂ ಟಾಪಿಕ್ ಹುಡುಕುವಂತ ಹಂತಕ್ಕೆ ಬಂದಾಗ ಹೃದಯದೊಳಗೆ ಒಂದು ಸಣ್ಣ ಕಂಪನ ಶುರುವಾಗುತ್ತೆ. ನಾವು ಮೊದಲಿನ ಹಾಗಿಲ್ಲ ಅನ್ನೋ ಸತ್ಯ ಪಿಸು ಮಾತಲ್ಲಿ ಕೇಳಿಸುತ್ತೆ. ಒಂದು ಕಾಲದಲ್ಲಿ ಊಟ ಆಯ್ತಾ ಅನ್ನೋ ಪದಗಳಲ್ಲೂ ಕಾಳಜಿ ಕಾಣಿಸ್ತಾ ಇತ್ತು. ಇಂದು ಅದೇ ನೀವು ಟೈಪ್ ಮಾಡ್ತಿರಲ್ಲ HMM ಅನ್ನೋ ಮೂರು ಅಕ್ಷರ ಕೂಡ ತುಂಬಾ ಭಾರ ಅನ್ಸುತ್ತೆ. ವಿಚಿತ್ರ ಅಂದ್ರೆ ಸಂಬಂಧಗಳು ಒಮ್ಮೆಲೇ ಸಾಯೋದಿಲ್ಲ, ಅವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಯುತ್ತೆ. ಲೇಟ್ ನೈಟ್ ತನಕ ಕನಸುಗಳನ್ನ ಹಂಚಿಕೊಳ್ಳುತ್ತಿದ್ದ ಇಬ್ರು ಇಂದು ಸ್ಲೀಪ್ ವೆಲ್ ಅಂತ ಫಾರ್ಮಲ್ ಆಗಿ ಮಾತು ಮುಗಿಸ್ತಾರೆ. ಅಲ್ಲೇ ಹೃದಯಕ್ಕೆ ಮೊದಲ ಬಾರಿ ಭಯ ತಟ್ಟುತ್ತೆ. ಆದ್ರೆ ಯಾರೂ ಅದನ್ನ ಜೋರಾಗಿ ಹೇಳೋದಿಲ್ಲ, ಯಾಕಂದ್ರೆ ಕೆಲವು ಸತ್ಯಗಳು ದನಿಯಾಗಿ ಹೊರಬಂದ್ರೆ ಸಂಬಂಧದ ಗಾಜಿನ ಗೋಡೆ ಒಡೆದು ಹೋಗಬಹುದು ಅನ್ನೋ ಭಯ. ಅದಕ್ಕೆ ಜನರು ಮಾತಾಡೋದ್ರ ಬದಲು ಮೌನವನ್ನ ಆಯ್ಕೆ ಮಾಡ್ಕೋತಾರೆ. ಆದ್ರೆ ಮೌನವೇ ನಿಧಾನವಾಗಿ ಇಬ್ಬರ ಮಧ್ಯೆ ಒಂದು ಗೋಡೆಯಾಗ್ಬಿಡುತ್ತೆ, ಮತ್ತು ಗೋಡೆಗಳನ್ನ ಒಂದೇ ರಾತ್ರಿಲಿ ಕಟ್ಟೋಕಾಗೋದಿಲ್ಲ ಅಲ್ವಾ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಗೋಡೆಗಳು ಕಟ್ಟಿದ ಮೇಲೆ ಮಾತುಕತೆಗಳು ಹಳೆ ರೀತಿ ಇರೋದಿಲ್ಲ. ಮೌನ ಒಂದು ದಿನದಲ್ಲಿ ಗೋಡೆಯಾಗೋದಿಲ್ಲ. ಆದರೆ ಗೋಡೆ ಕಟ್ಟಿದ ಮೇಲೆ ಇಬ್ಬರ ಮಧ್ಯೆ ಇರೋದು ಕೇವಲ ಇಟ್ಟಿಗೆಗಳಲ್ಲ, ಅಲ್ಲಿ ಅರ್ಥ ಆಗದ ನೋಟಗಳು ಮಲಗಿರುತ್ತವೆ. ಹೇಳದೆ ಉಳಿದ ಕ್ಷಮಿಸು ಅನ್ನೋ ಸಾರಿಗಳು ಗಾಳಿಯಲ್ಲಿ ನೇತಾಡ್ತಾ ಇರುತ್ತೆ. ಕೇಳಿಸಿಕೊಳ್ಳದ ನಿಟ್ಟುಸಿರುಗಳು ಕೋಣೆಯ ಮೂಲೆ ಸೇರುತ್ತೆ. ಮೊದಲು ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ ಅನ್ನೋ ಒಂದು ಉತ್ತರ ಬರ್ತಿತ್ತು. ಈಗ ಆ ಏನೂ ಇಲ್ಲ ಅಂತ ಹೇಳೋಕೂ ಕೂಡ ಧೈರ್ಯ ಇಲ್ಲದಂತಾಗಿದೆ. ಯಾಕಂದ್ರೆ ಆ ಏನೂ ಇಲ್ಲ ಅಂತ ಹೇಳೋದ್ರ ಹಿಂದೆ ಎಲ್ಲವೂ ಇದೆ ಅಂತ ನಮಗೊತ್ತು. ಒಂದು ಕಾಲದಲ್ಲಿ ಸಣ್ಣ ಜಗಳ ಆದ್ರೂ ರಾತ್ರಿ ಮಲಗೋ ಮುಂಚೆ ಮುಗ್ದು ಹೋಗ್ತಿತ್ತು. ಸಾರಿ ಅನ್ನೋ ಒಂದು ಪದ ಇಡೀ ದಿನದ ಮೌನವನ್ನ ಕರಗಿಸ್ಬಿಡ್ತಿತ್ತು. ಇವತ್ತು ಸಾರಿ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅವರೇ ಮೊದಲು ಮಾತಾಡ್ಲಿ ಅನ್ನೋ ಈಗೋ.

ಇದಕ್ಕಿಂತ ದೊಡ್ಡದಾಗಿ ಬೆಳೆದ್ಬಿಡುತ್ತೆ ಇಲ್ಲಿ ಈಗ. ಮತ್ತು ಆ ಕಾಯುವಿಕೆಯಲ್ಲೇ ದಿನಗಳು ವಾರಗಳಾಗುತ್ತೆ, ವಾರಗಳು ತಿಂಗಳುಗಳಾಗುತ್ತೆ, ತಿಂಗಳುಗಳು ವರ್ಷಗಳಾಗುತ್ತೆ. ಮಾತುಗಳು ನಿಧಾನವಾಗಿ ಅಪರಿಚಿತ ಆಗುತ್ತವೆ. ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಕನಸು ಕಾಣುತ್ತಿದ್ದ ಇಬ್ರು ಇಂದು ಮೆಸೇಜ್ ಟೈಪ್ ಮಾಡಿಯೂ ಸೆಂಡ್ ಬಟನ್ ಒತ್ತೋದಕ್ಕೆ ಯೋಚಿಸ್ತಾರೆ. ವಿಚಿತ್ರ ಅಂದ್ರೆ ಪ್ರೀತಿ ಇನ್ನೂ ಇದೆ, ಆದ್ರೆ ಅದನ್ನ ದಾಟಿಸೋ ಸೇತುವೆ ಮಾತ್ರ ಕುಸಿದು ಬಿದ್ದಿರುತ್ತೆ. ಒಂದೇ ಮನೆಯಲ್ಲಿದ್ರು ಇಬ್ಬರ ಮಧ್ಯೆ ಸಾವಿರ ಕಿಲೋಮೀಟರ್ ದೂರಗಳ ಮೌನ ಮಲ್ಗಿರುತ್ತೆ. ಈಗ ಹೇಳಿ, ಈ ಗೋಡೆನ ಮೊದಲು ಕೆಡಬೇಕಾದವ್ರು ಯಾರು, ನೀವಾ ಅಥವಾ ಅವರ? ಯಾರು? ಪ್ರತಿದಿನ ಒಂದೊಂದು ಇಟ್ಟಿಗೆ ಇಟ್ಟ ನಾವುಗಳೇನ? ಮುಂದಿನ ಭಾಗದಲ್ಲಿ ಮಾತುಗಳು ಸತ್ತ ಮೇಲೆ ನೋಟುಗಳು ಹೇಗೆ ಸುಳ್ಳು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮಾತುಗಳು ಸತ್ತ ಮೇಲೆ ನೋಟುಗಳು ಸುಳ್ಳು ಹೇಳೋದಿಕ್ಕೆ ಶುರು ಮಾಡುತ್ತೆ. ಗೋಡೆ ಕಟ್ಟಿದ ಮೇಲೆ ಧ್ವನಿ ಕೇಳಿಸೋದು ಸ್ವಲ್ಪ ಕಷ್ಟಾನೆ. ಎದುರು ಬದ್ರು ಸಿಕ್ಕಾಗ ಕಣ್ಣುಗಳು ಮಾತಾಡೋದನ್ನ ಮಾತ್ರ ನಿಲ್ಸಲ್ಲ. ಸಮಸ್ಯೆ ಏನ್ ಗೊತ್ತಾ, ಆ ಕಣ್ಣುಗಳು ಸತ್ಯ ಹೇಳೋದನ್ನ ನಿಲ್ಸ್ಬಿಡುತ್ತೆ. ಮೊದಲು ಅವಳ ಕಣ್ಣಲ್ಲಿ ಕೋಪ ಕಂಡ್ರೆ

ಏನಾಯ್ತು ಚಿನ್ನ ಅಂತ ಕೇಳ್ತಿದ್ರಿ. ಅವರು ಸುಮ್ಮನಾದ್ರೆ ಯಾಕೆ ಮೋಡ್ ಆಫ್ ಆಯ್ತು ಅಂತ ತಲೆ ನೀವರಿಸ್ತಾ ಇದ್ರಿ. ಇವತ್ತು ಕಣ್ಣಲ್ಲಿ ನೀರ್ ಕಂಡ್ರು ಕೂಡ ಡಸ್ಟ್ ಬಿದ್ದಿರಬೇಕು ಅಂತ ನಮಗೆ ನಾವೇ ಸುಳ್ಳು ಹೇಳ್ಕೊತಾ ಇದೀವಿ. ಮುಖ ಗಂಟಿಕ್ಕಿದ್ರು ಕೂಡ ವರ್ಕ್ ಪ್ರೆಷರ್ ಇರಬಹುದು ಅಂತ ಇಗ್ನೋರ್ ಮಾಡ್ತೀವಿ. ಯಾಕಂದ್ರೆ ಸತ್ಯ ಹೇಳುವ ಧೈರ್ಯ ಇಬ್ಬರಿಗೂ ಇಲ್ಲದಾಗಿದೆ. ಹತ್ತಿರವಿದ್ದರೂ ದೂರವೆನಿಸಿಹುದು, ಚಿತ್ತವೊಂದಾಗದಿದ್ದರೆ ಬಾಳು ಬರಿದೆಹುದು. ಮೌನದ ಗೋಡೆ ಎತ್ತರವಾದ ಮೇಲೆ ನಾವು ದೂರ ಸರಿದಿದ್ದೀವಿ ಅಂತ ಒಪ್ಕೊಳ್ಳೋದಿಲ್ಲ, ಆದ್ರೆ ಕತ್ತಲು ಮಾತ್ರ ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ. ಅವರು ಫೋನ್ ನೋಡ್ತಾ ಸ್ಮೈಲ್ ಮಾಡಿದ್ರೆ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನೋ ಸಂಶಯ, ಅವರು ಲೇಟ್ ಆಗಿ ಬಂದ್ರೆ ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆ. ಒಮ್ಮೆ ಕಣ್ಣಲ್ಲೇ ಕವಿತೆ ಬರಿತಾ ಇದ್ದಂತ ಇಬ್ರು ಇಂದು ಕಣ್ಣಲ್ಲೇ ಚಾರ್ಜ್ ಶೀಟ್ ಅನ್ನ ತಯಾರಿಸ್ತಾರೆ. ನೋಟ ನಂಬಿಕೆ ಇರುವಾಗ ಸೇತುವೆ, ನಂಬಿಕೆ ಹೋದಾಗ ಅದೇ ನೋಟ ಚಾಕು. ಆ ಚಾಕುಲೇ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾರೆ ನೋಡಿ. ಹೇಳಿ, ನಿಮ್ಮ ಸಂಬಂಧದಲ್ಲಿ ಇವತ್ತು ಕಣ್ಣುಗಳು ಏನ್ ಮಾತಾಡ್ತಾ ಇವೆ? ಪ್ರೀತಿನ ಅಥವಾ ಮುಚ್ಚಿಟ್ಟ ಅನುಮಾನವನ್ನ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮಾತುಗಳು ಸತ್ತ ಮೇಲೆ ಅನುಮಾನ ಹುಟ್ಟುತ್ತೆ ಮತ್ತು ಅನುಮಾನ ಮೌನದಲ್ಲಿ ವಿಷವಾಗಿ ಬೆಳೆಯುತ್ತೆ. ಕಣ್ಣುಗಳು ಸುಳ್ಳು ಹೇಳೋದಿಕ್ಕೆ ಶುರು ಮಾಡಿದ ಮೇಲೆ ಮನಸ್ಸು ತನ್ನದೇ ಆದ ಕಥೆ ಕಟ್ಟೋದಿಕ್ಕೆ ಶುರು ಮಾಡುತ್ತೆ. ಅವರು ಲೇಟ್ ಆಗಿ ರಿಪ್ಲೈ ಮಾಡಿದ್ರೆ ಯಾರ ಜೊತೆನೋ ಬಿಸಿ ಇದಾರೇನೋ ಅನ್ಕೊಳ್ಳೋದು, ಅವರು ಫೋನ್ ಮ್ಯೂಟ್ ಮಾಡಿದ್ರೆ ಏನ್ ಮುಚ್ಚಿಡ್ತಾ ಇದಾರೇನೋ ಅಂತ ಯೋಚನೆ ಮಾಡೋದು, ಯಾವ ಪ್ರಶ್ನೆಗೂ ಉತ್ತರ ಕೇಳೋದಿಲ್ಲ ಯಾಕಂದ್ರೆ ಉತ್ತರ ಕೇಳಿದ್ರೆ ಜಗಳ ಆಗ್ಬಹುದು ಅನ್ನೋ ಭಯ. ಯಾಕಂದ್ರೆ

ಉತ್ತರ ಕೇಳಿದ್ರೆ ಜಗಳ ಆಗ್ಬಹುದು ಅನ್ನೋ ಭಯ, ಉತ್ತರ ಸಿಗದಿದ್ರೆ ನಮ್ಮ ತಲೆಯಲ್ಲಿರೋ ಕಥೆನೆ ಸತ್ಯ ಅನಿಸ್ಬಿಡುತ್ತೆ. ಶಿವರುದ್ರಪ್ಪ ಅವರು ಬರೀತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟಿಯಲ್ಲಿ ಅಂತ. ಚಿತ್ತಗಳು ಒಂದಾಗದೆ ಇದ್ದಾಗ ದೇಹಗಳು ಎಷ್ಟೇ ಹತ್ತಿರದಲ್ಲಿದ್ರು ಕೂಡ ಮನಸ್ಸುಗಳು ಬೇರೆ ಬೇರೆ ಕೋರ್ಟ್ ರೂಮ್ನಲ್ಲಿರುತ್ತೆ. ಒಬ್ರು ವಕೀಲರು, ಇನ್ನೊಬ್ರು ಆರೋಪಿ. ಸಾಕ್ಷಿ ಅನ್ನೋದಿಲ್ಲ, ಆದ್ರೆ ತೀರ್ಪು ಅನ್ನೋದು ಪ್ರತಿನಿತ್ಯ ಆಗ್ತಾನೆ ಇರುತ್ತೆ. ಒಮ್ಮೆ ನಾನ್ ನಿನ್ನ ನಂಬ್ತೀನಿ ಅಂತ ಕಣ್ಣು ಮುಚ್ಚಿ ಹೇಳ್ತಾ ಇದ್ದವರು ಇವತ್ತು ಕಣ್ಣು ತೆರೆದು ಪ್ರತಿ ಹೆಜ್ಜೆನ ಸ್ಕ್ಯಾನ್ ಮಾಡ್ತಿರ್ತಾರೆ. ಪಾಸ್ವರ್ಡ್ ಕೇಳಿದ್ರು ಫೋನ್ ಯಾಕೆ ತಿರುಗಿಸಿಟ್ಟೆ ಅಂತ ಮನಸ್ಸು ಕೇಳುತ್ತೆ. ಸ್ಟೇಟಸ್ ನೋಡಿದ್ರು ಲಾಸ್ಟ್ ಸೀನು ಎಷ್ಟು ಗಂಟೆಗೆ ಅಂತ ಕಣ್ಣು ಲೆಕ್ಕ ಹಾಕುತ್ತೆ. ಇದು ಪ್ರೀತಿಯಲ್ಲ, ಇದು ಮೌನ ಹೆತ್ತಿರೋ ಅನುಮಾನದ ಮಗು. ಹೇಳಿ, ನಿಮ್ಮ ಮೌನದಲ್ಲಿ ಈಗ ಯಾವ ಅನುಮಾನ ಬೆಳೀತಾ ಇದೆ? ಅದಕ್ಕೆ ನೀರು ಹಾಕ್ತಾ ಇರೋದು ಯಾರು, ನೀವಾ ಅಥವಾ ಅವರ? ಸಂದೇಶಗಳನ್ನ ಕಳಿಸ್ಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಅನುಮಾನದ ವಿಷಕ್ಕೆ ಮದ್ದಿದೆಯಾ? ಇದೆ, ಆದ್ರೆ ಆ ಮದ್ದು ಕಹಿ. ಮೌನದ ಗೋಡೆ ಕಟ್ಟಿದ್ದು ಇಬ್ರು ಸೇರಿನೇ ಅಲ್ವಾ, ಆದ್ರೆ ಅದನ್ನ ಕೆಡುವುದಕ್ಕೆ ಒಬ್ರು ಮೊದಲು ಸುತ್ತಿಗೆ ಎತ್ತಬೇಕು. ಅದು ಯಾವಾಗ್ಲೂ ತಪ್ಪು ಮಾಡಿದವರೇ ಆಗಿರ್ಬೇಕು ಅಂತಲ್ಲ, ಕಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ದವರು ಅವರು ಮೊದಲು ಸುತ್ತಿಗೆನ ಎತ್ತಬೇಕು. ಏನು ಆ ಸುತ್ತಿಗೆ? ಒಂದೇ ಒಂದು ಅಭ್ಯಾಸ ಕೇಳೋದು. ನೀನ್ ಯಾಕೆ ಸುಮ್ಮನಾಗಿದೀಯಾ ಅಂತ ಕೇಳ್ನೋಡಿ. ನನ್ನಿಂದ ಬೇಜಾರಾಯ್ತಾ ಅಂತ ಕೇಳ್ನೋಡಿ. ನಾವಿಬ್ರು ಮೊದ್ಲಿಂತರ ಆಗೋದಿಕ್ಕೆ ಏನ್ ಮಾಡ್ಬೇಕು ಅಂತಾನು ಕೇಳ್ನೋಡಿ. ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗದೆ ಹೋಗ್ಬಹುದು. ವರ್ಷಗಳ ಮೌನ ಒಂದೇ ರಾತ್ರಿಲಿ ಕರಗೋದಿಲ್ಲ, ಆದ್ರೆ ಕರ್ಗಿಸೋದಿಕ್ಕೆ ಶುರು ಮಾಡಬಹುದು ಅಲ್ವಾ? ರೂಮಿ ಹೇಳ್ತಾರೆ, ರೈಸ್ ಯುವರ್ ವರ್ಡ್ಸ್ ನಾಟ್ ವಾಯ್ಸ್, ಇಟ್ ಈಸ್ ರೇನ್ ದಟ್ ಗ್ರೋಸ್ ಫ್ಲವರ್ಸ್ ನಾಟ್ ಥಂಡರ್ ಅಂತ. ಗುಡ್ಗುದ್ರೆ ಮನೆ ಅಲ್ಗಾಡುತ್ತೆ, ಮಳೆ ಹನಿ ಬಿದ್ರೆ ಬಿರುಕು ಬಿಟ್ಟ ನೆಲದಲ್ಲೂ ಕೂಡ ಹೂ ಅರಳುತ್ತೆ. ಸಂಬಂಧ ಕೂಡ ಹಾಗೆ, ಕೂಗಿ ಗೆಲ್ಲೋದಲ್ಲ, ಕೇಳಿ ಉಳಿಸ್ಕೋಬೇಕು. ಇವತ್ ರಾತ್ರಿ ಈಗೋನ ಪಕ್ಕಕ್ಕಿಟ್ಟು ಒಂದು ಮೆಸೇಜ್ ಕಳಿಸಿ, ನಿನ್ನ ಮೌನ ನನ್ನ ಕೊಲ್ತಾ ಇದೆ, ಮಾತಾಡೋಣವಾ ಅಂತ. ಅವರು ರಿಪ್ಲೈ ಮಾಡದೆ ಹೋಗಬಹುದು, ಆದ್ರೆ ನೀವು ಗೋಡೆ ಕೆಡುವುದಕ್ಕೆ ಪ್ರಯತ್ನ ಮಾಡಿದಿರಾ ಅಂತ ಆಗುತ್ತೆ ಅಲ್ವಾ? ಹೇಳಿ, ನಿಮ್ಮ ಕೈಯಲ್ಲಿ ಸುತ್ತಿಗೆ ಇದೆಯಾ ಅಥವಾ ಗೋಡೆ ಬಲವಾಗಿದೆ ಅಂತ ಸುಮ್ಮನಾಗಿದ್ದೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಸುತ್ತಿಗೆ ಎತ್ತದ ಮೇಲೂ ಗೋಡೆ ಬೀಳ್ದ್ರೆ ಏನ್ ಮಾಡೋದು? ಇದೇ ಪ್ರೀತಿಯ ಅತ್ಯಂತ ಕಹಿ ಭಾಗ. ನೀವು ಮಾತಾಡೋಣ ಅಂತ ಕೇಳಿದ್ರಿ, ಆ ಕಡೆಯಿಂದ ಸೀನ್ ಮಾತ್ರ ಬಂತು, ರಿಪ್ಲೈ ಬರ್ಲಿಲ್ಲ. ನೀವು ನನ್ ತಪ್ಪಿದ್ರೆ ಕ್ಷಮಸು ಅಂತ ಬರ್ದ್ಬಿಟ್ರಿ, ಆ ಕಡೆಯಿಂದ ಬ್ಲೂ ಟಿಕ್ಸ್ ಬಂತು, ಸುಟ್ ಹೋಯ್ತು. ಅಲ್ಲಿ ಗೊತ್ತಾಗುತ್ತೆ, ಗೋಡೆ ಇಟ್ಟಿಗೆಯಿಂದ ಮಾಡಿರೋದಲ್ಲ, ಅದು ನಿರ್ಧಾರದಿಂದ ಮಾಡಿರೋದು ಅಂತ. ಗುಲ್ಜರ್ ಸಾಹೇಬ್ರು ಒಂದ್ ಸಿನಿಮಾ ಹಾಡಲ್ ಬರೀತಾರೆ, ದಿಲ್ ಢೂಂಡ್ತಾ ಹೇ ಫಿರ್ ವಹಿ ಫುರ್ಸತ್ ಕೆ ರಾತ್ ದಿನ್. ಹೃದಯ ಮತ್ತೆ ಅದೇ ಬಿಡುವಿನ ರಾತ್ರಿ ಹಗಲನ್ನ ಹುಡುಕುತ್ತೆ ಅಂತೆ. ಆದ್ರೆ ಆ ಬಿಡುವು ಇನ್ಯಾವತ್ತು ಸಿಗೋದಿಲ್ಲ ಅಂತ ಗೊತ್ತಾದಾಗ ಎದೆ ಒಡೆಯೋದಿಕ್ಕೆ ಶುರುವಾಗುತ್ತೆ. ಪ್ರಯತ್ನ ಮಾಡಿ ಸೋತಾಗ ನೋವು ಎರಡರಷ್ಟಾಗುತ್ತೆ, ಯಾಕಂದ್ರೆ ನಾನು ಪ್ರಯತ್ನಾನೇ ಮಾಡ್ಲಿಲ್ವಲ್ಲ ಅನ್ನೋ ಸಮಾಧಾನ ಕೂಡ ಇಲ್ಲದೆ ಇರೋ ಹಾಗಾಗುತ್ತೆ. ಅವರು ಬೇಕು ಅಂತಾನೆ ಮೌನವಾಗಿದ್ರೆ ನಿಮ್ಮ ಕ್ಷಮಿಸು ಅನ್ನೋ ಮೆಸೇಜ್ ಕೂಡ ಅವರ ಈಗೋಗೆ ಆಹಾರ ಆಗುತ್ತೆ. ಅಲ್ಲೇ ನೀವೊಂದು ನಿರ್ಧಾರ ಮಾಡಬೇಕು, ಗೋಡೆ ಬಾಗ್ಲು ತೆಗೆದೇ ಇದ್ರೆ ಗೋಡೆ ಮುಂದೆ ನಿಂತು ನಿಮ್ ಹಣೆನ ನೀವೇ ಚಚ್ಕೋಬೇಕಾ? ಹೇಳಿ, ಎಷ್ಟು ಸಲ ಬಾಗ್ಲು ತಟ್ಟದ್ಮೇಲೆ ವಾಪಸ್ ಹಿಂತಿರುಗಿ ನಡೀಬೇಕು? ಒಂದ್ಸಲನ, ಹತ್ಸಲನ, ಅಥವಾ ಅವರು ಬಾಗ್ಲನ್ನ ತೆಗೆಯೋದೇ ಇಲ್ಲ ಅಂತ ಗೊತ್ತಾಗೋವರೆಗೂನ? ಕೇಳ್ತಾ ಇರಿ, ಕಾರ್ಯಕ್ರಮ ಮುಂದುವರಿಯುತ್ತೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ವಾಪಸ್ಸು ಹಿಂತಿರುಗಿ ನಡೆದಾಗ ಮನಸ್ಸು ಸುಡೋದಿಲ್ಲ, ಅದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕರ್ಕಲಾಗುತ್ತೆ. ಬಾಗ್ಲು ತಟ್ಟೋದು ನಿಲ್ಸಿದಿರಾ? ಅವ್ರಿಗೆ ನಾನ್ ಬೇಡ ಅನ್ನೋ ಸತ್ಯನೂ ನುಂಗಿದ್ದೀರಾ? ಆದ್ರೆ ನುಂಗಿದ ವಿಷ ಜೀರ್ಣ ಆಗೋದಿಲ್ಲ ಅಲ್ವಾ? ರಾತ್ರಿ 2ಕ್ಕೆ ಎಚ್ಚರವಾದಾಗ ಫೋನು ತಾನಾಗೆ ಕೈಗೆ ಬರುತ್ತೆ. ಚಾಟ್ ತೆಗೆದು ಕೊನೆಯ ಮೆಸೇಜ್ ನೋಡ್ತೀರಾ, ಸೀನ್ ಅನ್ನೋ ನೀಲಿ ಅಕ್ಷರ ಇನ್ನೂ ಅಲ್ಲೇ ಇದೆ. ಅದು ನಿಮ್ಮ ಎದೆಗೆ ಚುಚ್ಚಿದ ಚಾಕು ಇದ್ದ ಹಾಗೆ. ಹಗಲಲ್ಲಿ ನಗ್ತೀರಾ, ಕೆಲಸ ಮಾಡ್ತೀರಾ, ಮೂವ್ ಆನ್ ಆಗಿದ್ದೀನಿ ಅಂತ ಜಗತ್ತಿಗೆ ತೋರಿಸ್ತೀರಾ. ಆದ್ರೆ ರಾತ್ರಿ ಒಬ್ಬಂಟಿಯಾಗಿದ್ದಾಗ ಗಾಯ ಮತ್ತೆ ರಕ್ತ ಸುರಿಸುತ್ತೆ. ಮಾತು ಮೌನದ ಮಗುವು, ಮೌನ ಮಾತಿನ ತಾಯಿ, ಇಬ್ಬರ ನರಿಯದವನು ಬರಿಯ ಬಾಯಿ ಅಂತಾರೆ. ನೀವು ಮಾತಾಡೋದಕ್ಕೆ ಹೋದ್ರಿ, ಅವರು ಮೌನವಾದ್ರು. ಅರ್ಥ ಮಾಡ್ಕೊಳ್ದೇ ಇರುವಂತಹ ಮನಸ್ಸುಗಳಿಗೆ ಪರಿನೋವು ಅಲ್ವಾ? ಸುಟ್ಟ ಗಾಯದ ಮೇಲೆ ಯಾರು ಉಪ್ಸವರೋದಿಲ್ಲ, ನಿಮ್ಮ ನೆನಪುಗಳೇ ಪ್ರತಿದಿನ ಉಪ್ಸವರುತ್ತೆ. ಒಟ್ಟಿಗೆ ಕಾಫಿ ಕುಡಿದ ಜಾಗ, ಮೊದಲು ಬಾರಿ ನೋಡಿದಂತಹ ಸಿನಿಮಾ ಥಿಯೇಟರ್, ಗುಡ್ ನೈಟ್ ಹೇಳ್ತಾ ಇದ್ದಂತಹ ಸಮಯ, ಎಲ್ಲವೂ ಈಗ ಗಾಯದ ಮೇಲೆ ಬೆಂಕಿ ಇದ್ದ ಹಾಗೆ. ಹೇಳಿ, ಈ ಸುಡುವಿಕೆಯನ್ನ ನಿಲ್ಸೋದ್ ಹೇಗೆ? ಗಾಯನ ಮುಚ್ಚಿಡಬೇಕಾ ಅಥವಾ ಸುಟ್ಟು ಬೂದಿಯಾಗೋ ತನಕ ಕಾಯಬೇಕಾ?

ನೀವ್ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಬೂದಿಯಿಂದ ಏಳೋದ್ ಹೇಗೆ? ಮೊದಲು ನೀವು ಸುಟ್ಟಿದ್ದೀರಾ ಅಂತ ಒಪ್ಕೋಬೇಕು, ಮೂವ್ ಆನ್ ಆಗಿದ್ದೀನಿ ಅಂತ ಸುಳ್ಳು ಹೇಳದಿನ ನಿಲ್ಲಿಸ್ಬೇಕು, ನನ್ಗೆ ನೋವಾಗಿಲ್ಲ ಅನ್ನೋ ಮಾಸ್ಕ್ ಅನ್ನ ಕಿತ್ತು ಬಿಸಾಕ್ಬೇಕು. ರಾತ್ರಿ ಅತ್ತು ಹಗಲು ನಗೋ ನಾಟಕ ನಿಮ್ಮನ್ನೇ ಕೊಲ್ಲುತ್ತೆ. ಗಾಯ ನೋಡಿ, ಎಸ್ ಹೌದು ನೋಯ್ತಾ ಇದೆ ಅಂತ ಒಪ್ಕೊಳ್ಳಿ. ಅಳ್ಬೇಕು ಅನ್ಸಿದ್ರೆ ಅಳಿ, ಕಿರ್ಚಬೇಕು ಅನ್ಸಿದ್ರೆ ಕಿರ್ಚಿ, ಆದ್ರೆ ಒಬ್ಬಂಟಿಯಾಗಿ. ಯಾಕಂದ್ರೆ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರ ಮುಂದೆ ಅತ್ರೆ ನಿಮ್ಮ ನೋವು ಇನ್ನೂ ಅಗ್ಗವಾಗುತ್ತೆ. ರೂಮಿ ಹೇಳ್ತಾರೆ, ದ ವೌಂಡ್ ಇಸ್ ದ ಪ್ಲೇಸ್ ವೇರ್ ದ ಲೈಟ್ ಎಂಟರ್ಸ್ ಯು. ನಿಮ್ಮ ಹೃದಯ ಒಡೆದಿರೋ ಜಾಗದಿಂದಲೇ ಹೊಸ ಬೆಳಕು ಒಳಗ್ ಬರುತ್ತೆ, ಹೊಸ ನೀವು ಹುಟ್ಟುತ್ತೀರಾ. ಆದ್ರೆ ಆ ಹೊಸ ನೀವು ಮೊದಲಿಗಿಂತ ಗಟ್ಟಿಯಾಗಿರ್ಬೇಕು, ಮೊದಲಿಗಿಂತ ಜಾಣರಾಗಿರ್ಬೇಕು, ಮತ್ತೆ ಮೊದಲಿಗಿಂತ ಒಬ್ಬಂಟಿಯಾಗಿ ಖುಷಿಯಾಗಿರೋದಕ್ಕೆ ಕಲ್ತವರಾಗಿರ್ಬೇಕು. ಬೂದಿಯಿಂದ ಮೇಲೇಳ್ಬೇಕಾದ್ರೆ ಅಂದ್ರೆ ಫಿನಿಕ್ಸ್ ಅಂತಾರಲ್ಲ ಹಾಗೆ, ಹಳೆಯ ನಿಮ್ಮನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅವರು ರಿಪ್ಲೈ ಮಾಡಿದ ಮೆಸೇಜ್ಗಳನ್ನ ಡಿಲೀಟ್ ಮಾಡಿ ಬಿಸಾಕ್ರಿ. ಗ್ಯಾಲರಿಲಿರೋ ಫೋಟೋಗಳನ್ನ ಲಾಸ್ಟ್ ಟೈಮ್ ನೋಡಿ ಡಿಲೀಟ್ ಮಾಡಿ, ಗುಡ್ ಬೈ ಟರ ಬಾಯ್ ಬಾಯ್ ಅಂತ ಹೇಳಿ. ಖಾಲಿ ಜಾಗ ಭಯ ಹುಟ್ಟಿಸುತ್ತೆ, ಆದ್ರೆ ಖಾಲಿ ಜಾಗದಲ್ಲೇ ಹೊಸ ಮನೆ ಕಟ್ಟಬಹುದು. ಹೇಳಿ, ಹಳೆ ನಿಮ್ಮನ್ನ ಬೂದಿಯಲ್ಲಿ ಬಿಟ್ಟು ಹೊಸ ನಿಮ್ಮನ್ನ ಅಪ್ಕೊಳ್ಳೋದಿಕ್ಕೆ ತಯಾರಾಗಿದ್ದೀರಾ, ಅಥವಾ ಇನ್ನೂ ಸುಟ್ಟ ವಾಸನೆಯಲ್ಲೇ ಕೂತ್ಕೊಂಡಿರ್ತೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹೊಸ ನೀವು ಹುಟ್ಟಿದ ಮೇಲೆ ಹೊಸ ಪ್ರೀತಿಗೆ ತಯಾರಾ? ಸುಳ್ಳು ಹೇಳ್ಬೇಡಿ, ಭಯ ಅಂತೂ ಆಗುತ್ತೆ ಅಲ್ವಾ? ಮತ್ತೆ ಯಾರೇನಾದ್ರೂ ನಂಬಿದ್ರೆ ಮತ್ತೆ ಅದೇ ಮೌನ, ಅದೇ ಸೀನ್, ಅದೇ ಗೋಡೆ, ಎಲ್ಲ ಮತ್ತೆ ರಿಪೀಟ್ ಆಗ್ಬಿಟ್ರೆ ಅನ್ನೋ ಭಯ. ಈ ಭಯ ಸಹಜ. ಒಂದು ಸಲ ಕೈ ಸುಟ್ಕೊಂಡಾಗ ಮತ್ತೆ ದೀಪ ಹಚ್ಚೋದಕ್ಕೂ ಕೂಡ ಕೈ ನಡಗುತ್ತೆ. ಆದ್ರೆ ಕತ್ಲೆಯಲ್ಲಿ ಇಡೀ ಜೀವನ ಕೂತ್ಕೊಳ್ಳಕ್ಕಾಗತ್ತಾ? ಹಳೆಯ ಗಾಯದ ಗುರುತನ್ನ ನೋಡಿ ಇನ್ಯಾವತ್ತೂ ಪ್ರೀತಿ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ನೀವು ಗೆದ್ದಿದ್ದು ನಿಮ್ಮ ಹಳೆಯ ನೋವಿಂದ ಮಾತ್ರ. ನಿಮ್ಮ ಭವಿಷ್ಯದಲ್ಲಿ ಅಂತಲ್ಲ, ಮೌನದೊಳಗಾಡುವ ಮಾತೇ ಮೌಲ್ಯವಪ್ಪುದು, ತಾನರಿಯದಂತೆ ತನ್ನೊಳಗೆ ಬೆಳಗುವುದು ಅಂತಾರೆ. ಹೊಸ ಪ್ರೀತಿ ಶುರುವಾಗೋದು ದೊಡ್ಡ ಮಾತಲ್ಲಿ ಅಲ್ಲ, ಸಣ್ಣ ಮೌನದಲ್ಲಿ. ಹೊಸ ಪ್ರೀತಿ ಊಟ ಆಯ್ತಾ ಅಂತ ಕೇಳಿದಾಗ ಹಳೆಯ HMM ಅನ್ನೋ ಮೆಸೇಜ್ ಬದಲು ನಿನ್ನ ಧ್ವನಿ ಕೇಳಿ ಹಸಿವಾಯಿತು ಅನ್ನೋ ಹೊಸ ಉತ್ತರದಲ್ಲಿ. ಭಯ ಇರಲಿ, ಆದ್ರೆ ಭಯದ ಜೊತೆಗೆ ಒಂದು ಹೆಜ್ಜೆನ ಮುಂದೆ ಇಡಿ. ಯಾಕಂದ್ರೆ ಬಾಗ್ಲು ಹಾಕೊಂಡ್ ಕೂತ್ರೆ ಪ್ರೀತಿ ಮಾತ್ರ ಅಲ್ಲ, ಗಾಳಿ ಕೂಡ ಒಳಗ್ ಬರೋದಿಲ್ಲ. ಹೊಸ ಪ್ರೀತಿ ಅನ್ನೋದು ಹಳೆ ತಪ್ಪುಗಳನ್ನ ಸರಿ ಮಾಡೋದಿಕ್ ಬರೋದಿಲ್ಲ, ಹೊಸ ಕಥೆಯನ್ನ ಬರೆಯೋದಿಕ್ ಬರುತ್ತೆ. ಹೇಳಿ, ಹಳೆ ಅಧ್ಯಾಯದ ಕೊನೆಯ ಪುಟವನ್ನ ಹರಿದಾಕೋದಿಕ್ಕೆ ತಯಾರಾಗಿದ್ದೀರಾ? ಅಥವಾ ಆ ಪುಟವನ್ನೇ ಪ್ರತಿದಿನ ಓದ್ತಾ ಓದ್ತಾ ಹೊಸ ಪುಸ್ತಕಕ್ಕೋಸ್ಕರ ಕಾಯ್ತಾ ಇರ್ತೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇನ್ನ ಮೌನವನ್ನ ಗೆದ್ದೋರ ಕಥೆ ಕೇಳೋಣ. ಅವರು ಯುದ್ಧ ಮಾಡಲಿಲ್ಲ, ಕೋರ್ಟ್ಗೆ ಹೋಗ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ನೋವಿದೆ ಅಂತ ತೋರಿಸ್ಕೊಳ್ಲಿಲ್ಲ. ಅವ್ರು ಮಾಡಿದ್ದು ಒಂದೇ ಒಂದು ಕೆಲಸ, ಮಾತಾಡೋದನ್ನ ನಿಲ್ಲಿಸಿದ ಕ್ಷಣ ತಮ್ಮನ್ನ ತಾವು ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾನು ಯಾಕೆ ಅವ್ರ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀನಿ? ನನ್ನ ಖುಷಿ ಬೇರೆಯವರ ಫೋನ್ ಸ್ಕ್ರೀನ್ ಅಲ್ಲಿ ಯಾಕಿದೆ? ನಾನು ನನ್ನನ್ನ ಪ್ರೀತಿಸೋದು ಯಾವಾಗ ನಿಲ್ಲಿಸ್ತೆ ಅಂತ ಕೇಳ್ಕೊಂಡ್ರು. ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಅವರು ಮೌನವನ್ನೇ ಗೆದ್ರು. ಗೆದ್ದವರ ಮೌನ ಸೋತವರ ಮೌನದ ಆಗಿರೋದಿಲ್ಲ, ಸೋತವರ ಮೌನದಲ್ಲಿ ಕೋಪ ಇರುತ್ತೆ, ಸೇಡಿರುತ್ತೆ, ಅವರು ಬದಲಾಗ್ಲಿ ಅನ್ನೋ ಕಾಯುವಿಕೆ ಇರುತ್ತೆ. ಗೆದ್ದವರ ಮೌನದಲ್ಲಿ ಶಾಂತಿ ಇರುತ್ತೆ. ರೂಮಿ ಹೇಳೋ ಹಾಗೆ, ಯೆಸ್ಟರ್ಡೇ ಐ ವಾಸ್ ಕ್ಲೆವರ್ ಸೊ ಐ ವಾಂಟೆಡ್ ಟು ಚೇಂಜ್ ದ ವರ್ಲ್ಡ್, ಟುಡೇ ಐ ಆಮ್ ವೈಸ್ ಸೊ ಐ ಆಮ್ ಚೇಂಜಿಂಗ್ ಮೈ ಸೆಲ್ಫ್. ಗೆದ್ದವರು ಜಗತ್ತನ್ನ ಬದಲಾಯಿಸೋದಕ್ಕೆ ಹೋಗ್ಲಿಲ್ಲ, ಅವರು ತಮ್ಮನ್ನೇ ಬದಲಾಯಿಸಿಕೊಂಡ್ರು. ಅವರು ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ಬಿಜಿ ಆದ್ರು, ಕಾಲ್ ಮಾಡ್ಲಿಲ್ಲ ಅಂದ್ರೆ ತಂಪಾಡ್ಗೆ ತಾವಿದ್ರು. ಅವರಿಬ್ಬರ ಕನಸು ಬೀಳ್ತಾ ಇರ್ಲಿಲ್ಲ ಅಂದ್ರೆ ತಮ್ಮದೇ ಆದ ಹೊಸ ಕನಸನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಮತ್ತೆ ಒಂದಿನ ಅವರು ಕನ್ನಡಿಲಿ ನೋಡ್ಕೊಂಡಾಗ ಅವರು ಒಬ್ಬಂಟಿ ಅನ್ನಿಸ್ಲಿಲ್ಲ, ನನ್ನ ಜೊತೆ ನಾನಿದ್ದೀನಿ ಅಂತ ಅವರೆಲ್ರಿಗೂ ಅನ್ನಿಸ್ತು. ಅದೇ ಮೌನದ ಮೇಲಿನ ನಿಜವಾದ ಗೆಲುವು. ಹೇಳಿ, ಸೋತವರ ಮೌನದಲ್ಲಿ ಬದುಕ್ತೀರಾ ಅಥವಾ ಗೆದ್ದವರ ಮೌನನ ಕಲ್ತ್ಕೊಂಡು ನೀವು ಗೆಲ್ಲೋದಿಕ್ಕೆ ತಯಾರಾಗ್ತೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಲ್ಲಿಗೆ ಒಂದು ಗಂಟೆಯ ಪಯಣ ಇಲ್ಲಿಗೆ ಮುಗಿತಾ ಇದೆ. 7:45 ಶುರುವಾದ ನಮ್ಮ ಪಯಣ ಇನ್ನೇನು ಮುಗಿತಾ ಬಂತು. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಅಂತ ಹೊತ್ತು ಹತ್ರ ಆಗ್ತಾ ಇದೆ. ಆದ್ರೆ ನಿಮ್ಮ ಮನಸ್ಸು ಇನ್ನೂ ಎಚ್ಚರವಾಗಿದೆ ಅಂತ ನಂಗೆ ಗೊತ್ತು. ಯಾವುದೋ ಯೋಚನೆಯಲ್ಲಿ ಮುಳುಗಿರ್ತೀರಾ ಗೊತ್ತು. ನಾವು ಮೌನದ ಒಂದಷ್ಟು ಮುಖಗಳನ್ನ ಮಜಲುಗಳನ್ನ ಇವತ್ತು ತಿಳ್ಕೊಂಡ್ವಿ. ಅದು ಹೇಗೆ ಶುರುವಾಗುತ್ತೆ, ಹೇಗೆ ಗೋಡೆ ಆಗುತ್ತೆ, ಹೇಗೆ ಸುಡುತ್ತೆ, ನಾವು ಅದನ್ನ ಹೇಗೆ ಗೆಲ್ಲಬಹುದು ಅಂತಾನು ತಿಳ್ಕೊಂಡ್ವಿ. ಕೊನೆಗೆ ನಾನು ನಿಮ್ಗೊಂದು ಮಾತು ಹೇಳಬೇಕು, ಮೌನ ಯಾವಾಗ್ಲೂ ಖಳನಾಯಕ ಅಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ಅತ್ಯುತ್ತಮ ಗೆಳೆಯ. ಅದು ನಿಮ್ಗೆ ಯಾರು ನಿಮ್ಮೋರು ಅಂತ ತೋರಿಸುತ್ತೆ, ಅದು ನಿಮ್ಗೆ ನೀವೆಷ್ಟು ಗಟ್ಟಿ ಅಂತ ಕೂಡ ಕಲಿಸುತ್ತೆ. ಗುಲ್ಜಾರ್ ಸಾಹೇಬ್ರು ಇಜಾಜತ್ ಸಿನಿಮಾದಲ್ಲಿ ಬರೀತಾರೆ, ಖಾಲಿ ಹಾತ್ ಶ್ಯಾಮ್ ಆಯಿ ಹೇ, ಖಾಲಿ ಹಾತ್ ಜಾಯೇಗಿ, ಹಮ್ ತೋ ಇಸ್ ದರಿಯಾ ಕೆ ಹೇ, ಇಸ್ ದರಿಯಾ ಮೇ ಹಿ ಬಹ ಜಾಯೇಂಗೇ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ: ಭಾರತದ ಜನಗಣತಿ, ಪ್ರಗತಿ ಮತ್ತು ಅಭಿವೃದ್ಧಿಗೆ ಭದ್ರ ಬುನಾದಿ. ಭಾರತದಲ್ಲಿ ಜನಗಣತಿಯು ಕೇವಲ ಜನಸಂಖ್ಯೆಯ ಎಣಿಕೆಯಲ್ಲ, ಬದಲಾಗಿ ಇದು ದೇಶದ ಒಟ್ಟಾರೆ ನೀತಿ ರೂಪಿಸುವ ಚೌಕಟ್ಟಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ದಶಕದ ಆರಂಭದಲ್ಲಿ ನಡೆಸಲಾಗುವ ಈ ದಶವಾರ್ಷಿಕ ಜನಗಣತಿ ಈ ಬಾರಿ COVID-19 ಕಾರಣದಿಂದಾಗಿ ವಿಳಂಬವಾಗಿ April 2026 ಪ್ರಾರಂಭವಾಗಿದ್ದು, ಈಗ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಲು ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿಯನ್ನು ಬಳಸಿಕೊಳ್ಳುತ್ತಿರುವ ಈ ಪ್ರಕ್ರಿಯೆಯು ಸ್ವಯಂ ಗಣತಿ ಮತ್ತು ಜಾತಿ ಗಣತಿಯನ್ನು ಒಳಗೊಂಡಿದ್ದು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸಲಿದೆ. 150 ವರ್ಷಗಳ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಜನಗಣತಿ 2027 ಈ ಅಮೃತ ಕಾಲದಲ್ಲಿ ದೇಶದ ಭವಿಷ್ಯದ ರೂಪುರೇಷೆಗಳನ್ನು ವ್ಯಾಖ್ಯಾನಿಸಲಿದೆ. ಇದು ಪ್ರತಿಯೊಬ್ಬ ನಾಗರಿಕನ ವಿವರಗಳು, ಸಹಭಾಗಿತ್ವ, ಪ್ರಗತಿಯನ್ನು ದಾಖಲಿಸಲಿದೆ. ಕೇವಲ ಒಂದು ಎಣಿಕೆಯಲ್ಲ, ಆತ್ಮನಿರ್ಭರ ಭಾರತಕ್ಕಾಗಿ ಅಭಿವೃದ್ಧಿಯ ಹೊಸ ಪರಿವರ್ತನೆಯ ಕಥೆಯನ್ನು ಬರೆಯಲು ಸಿದ್ದವಾಗಿದೆ. ಭಾರತದ ಜನಗಣತಿ 2027 ಕೇವಲ ಅಂಕಿಅಂಶಗಳ ಪ್ರಕ್ರಿಯೆಗಿಂತ ಮಿಗಿಲಾದದ್ದು. ಇದು ದೇಶದ ಭವಿಷ್ಯದ ಪಥವನ್ನು ನಿರ್ಧರಿಸುವ ಒಂದು ಸಮಗ್ರ ರಾಷ್ಟ್ರೀಯ ಕಾರ್ಯವಾಗಿದೆ. ಇದು ರಾಷ್ಟ್ರಕ್ಕೆ ತನ್ನನ್ನು ತಾನು ನೋಡಿಕೊಳ್ಳುವ ಒಂದು ಕನ್ನಡಿಯಂತೆ ಸೇವೆ ಸಲ್ಲಿಸುತ್ತದೆ. ಇದು ರಾಷ್ಟ್ರದ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಭವಿಷ್ಯವನ್ನು ರೂಪಿಸಲು ಉದ್ದೇಶಿಸಿರುವ ಒಂದು ಸ್ಮರಣೀಯ ಪ್ರಯತ್ನವಾಗಿದೆ. ಭಾರತವು ತನ್ನನ್ನು ಹೊಸ ದೃಷ್ಟಿಕೋನದಿಂದ ನೋಡಲು, ಅಂದರೆ ತನ್ನ ಮಾನವ ಬಂಡವಾಳ, ವೈವಿಧ್ಯತೆ, ಸವಾಲುಗಳು ಮತ್ತು ಅಪಾರ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಜನಗಣತಿಯು ಕೇವಲ ದತ್ತಾಂಶಗಳ ಸಂಗ್ರಹವೂ ಅಲ್ಲ, ಅಥವಾ 10 ವರ್ಷಕ್ಕೊಮ್ಮೆ ನಡೆಸುವ ಕೇವಲ ಒಂದು ಔಪಚಾರಿಕ ಸಂಪ್ರದಾಯವೂ ಅಲ್ಲ. ಬದಲಾಗಿ ಇದು ರಾಷ್ಟ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳ ನಿಜವಾದ ಪ್ರತಿಬಿಂಬವಾಗಿದೆ. ಇದು ಭವಿಷ್ಯದ ಅಡಿಪಾಯವನ್ನು ಹಾಕುವ ಪ್ರಬಲ ಸಾಧನವಾಗಿದೆ. ಈ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವಾಗ ಮತ್ತು 2047 ವೇಳೆಗೆ ವಿಕಸಿತ ಭಾರತದ ಬೃಹತ್ ಗುರಿ ನಮ್ಮ ಮುಂದಿರುವಾಗ ಜನಗಣತಿ 2027 ಮಹತ್ವವು ಇನ್ನಷ್ಟು ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಜನಗಣತಿಯು ಅತ್ಯುನ್ನತ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕಾರ್ಯವಾಗಿದೆ. ಇದು ಸೃಷ್ಟಿಸುವ ದತ್ತಾಂಶವು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ಮುಂದಿನ ದಶಕಗಳ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ಮತ್ತು ಆಕಾರವನ್ನು ನೀಡುತ್ತದೆ. 1951 ಸ್ವಾತಂತ್ರ್ಯ ನಂತರದ ದೇಶದ ಮೊದಲ ಜನಗಣತಿಯಲ್ಲಿ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಷ್ಟ್ರಕ್ಕೆ ಜನಗಣತಿಯ ಮಹತ್ವವನ್ನು ಸ್ಪಷ್ಟಪಡಿಸಿದರು. ಜನಗಣತಿಯು ಸಾಂಸ್ಥಿಕವಾಗಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದರ ಕೆಲಸ ಕೇವಲ ಜನರನ್ನು ಎಣಿಸುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಅನೇಕ ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾಹಿತಿಯನ್ನು ಹೊರತೆಗೆಯುವುದು ಕೂಡ ಆಗಿದೆ. ಈ ಪ್ರಕ್ರಿಯೆಯ ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಅಪಾರ ಸಾಮಾಜಿಕ ಮಹತ್ವದ ಅಮೂಲ್ಯವಾದ ವೈಜ್ಞಾನಿಕ ದತ್ತಾಂಶವನ್ನು ನೀಡುತ್ತದೆ. ಇದು ಕೇವಲ ಆರ್ಥಿಕ ನೀತಿಗಳ ಕ್ಷೇತ್ರದಲ್ಲದೆ ಇತರ ವಿಷಯಗಳಲ್ಲಿಯೂ ಸಹ ಉಪಯುಕ್ತ ಮಾರ್ಗದರ್ಶನ ನೀಡುತ್ತದೆ. ಜನಸಂಖ್ಯಾ ಸಿದ್ಧಾಂತವು ಸ್ವತಃ ಅರ್ಥಶಾಸ್ತ್ರದ ಒಂದು ಆಕರ್ಷಕ ಆಯಾಮವಾಗಿದೆ. ಈ ಸಿದ್ಧಾಂತಗಳನ್ನು ಪರೀಕ್ಷಿಸಲು ಮತ್ತು ಅವುಗಳೊಂದಿಗೆ ವಾಸ್ತವಿಕ ಸಂಬಂಧವನ್ನು ಸ್ಥಾಪಿಸಲು ಜನಗಣತಿಯು ನಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ವಾಸ್ತವವಾಗಿ ಜನಗಣತಿಯಿಂದ ಪಡೆದ ದತ್ತಾಂಶವು ಸರ್ಕಾರದ ನೀತಿಗಳ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ರಕ್ಷಣೆ, ಉದ್ಯೋಗ ಮತ್ತು ಗ್ರಾಮೀಣ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಜಾರಿಗೆ ತರುವಲ್ಲಿ ಜನಗಣತಿ ದತ್ತಾಂಶವು ಕೇವಲ ನಿಖರವೆಂದು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಜನಗಣತಿಯು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಮತ್ತು ನ್ಯಾಯವನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿಯ ಓಟದಲ್ಲಿರುವ ಸಮಾಜದ ವರ್ಗಗಳನ್ನು ಇದು ಗುರುತಿಸುತ್ತದೆ. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸರ್ಕಾರಿ ಯೋಜನೆಗಳು ಈ ದತ್ತಾಂಶದಿಂದ ರೂಪಿತವಾಗುವುದರಿಂದ ಅವು ಗುರಿ ತಲುಪುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಈ ಪ್ರಕ್ರಿಯೆಯು ಅಭಿವೃದ್ಧಿಯ ಬೆಳಕು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಯೋಜನೆಗಳವರೆಗೆ ಈ ದತ್ತಾಂಶವೇ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ದತ್ತಾಂಶವನ್ನು ಸಂಶೋಧನೆಗೆ ಅನುಕೂಲ ಮಾಡಿಕೊಡಲು ಮತ್ತು ಆರ್ಥಿಕತೆಯ ಸಮಗ್ರ ಚಿತ್ರಣವನ್ನು ನಿರ್ಮಿಸಲು ಬಳಸಲಾಗುತ್ತದೆ. ದತ್ತಾಂಶದ ಆಳವಾದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ಪ್ರಸಿದ್ಧ ಅಮೆರಿಕನ್ ಅಂಕಿ ಅಂಶ ಶಾಸ್ತ್ರಜ್ಞ ವಿಲಿಯಂ ಎಡ್ವರ್ಡ್ಸ್ ಡೆಮಿಂಗ್ ಅವರ ಮಾತುಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ದತ್ತಾಂಶವಿಲ್ಲದೆ ಅವು ಕೇವಲ ಅಭಿಪ್ರಾಯವನ್ನು ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯಷ್ಟೇ. ಅಂದರೆ ದತ್ತಾಂಶವು ಯಾವುದೇ ಆಲೋಚನೆ, ನೀತಿ ಅಥವಾ ಯೋಜನೆಯನ್ನು ಬಲಪಡಿಸುವ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಸಂಖ್ಯೆಯ ಎಣಿಕೆಯನ್ನು ವಿಶ್ವಸಂಸ್ಥೆಯ ದಾಖಲೆಯಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟವಾಗಿ ರಾಷ್ಟ್ರೀಯ ಜನಗಣತಿಯ ತತ್ವಗಳು ಮತ್ತು
ಶಿಫಾರಸುಗಳಲ್ಲಿ ಜನಸಂಖ್ಯೆಯ ಎಣಿಕೆಯನ್ನು ಒಂದು ದೇಶ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ ಆರ್ಥಿಕ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಗ್ರಹಿಸುವ ಸಂಕಲಿಸುವ ಮತ್ತು ಪ್ರಕಟಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸೆನ್ಸಸ್ ಎಂಬ ಪದವು ಲ್ಯಾಟಿನ್ ಪದವಾದ ಸೆನ್ಸೆರೆಯಿಂದ ಬಂದಿದೆ. ಇದರರ್ಥ ಮೌಲ್ಯಮಾಪನ ಮಾಡುವುದು ಅಥವಾ ಪರಿಶೀಲಿಸುವುದು. ಇದರ ಇತಿಹಾಸವು ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಷ್ಟು ಹಳೆಯದಾಗಿದ್ದು ಆಗ ರೋಮ್ನ ಮ್ಯಾಜಿಸ್ಟ್ರೇಟ್ಗಳು ತೆರಿಗೆ ವಿಧಿಸುವ ಮತ್ತು ಕಡ್ಡಾಯ ಸೇನಾ ಸೇವೆಗಾಗಿ ವಯಸ್ಕ ಪುರುಷರ ಲಭ್ಯತೆಯನ್ನು ನಿರ್ಧರಿಸುವ ಉದ್ದೇಶದಿಂದ ಜನಸಂಖ್ಯೆಯ ನೋಂದಣಿಗಳನ್ನು ಸಂಕಲಿಸಬೇಕಾಗಿತ್ತು. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ವಿವಿಧ ಪೂರ್ವ ಜನಗಣತಿಗಳ ಅಂದರೆ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮೀಕ್ಷೆಗಳ ರೂಪದಲ್ಲಿ ಪುರಾವೆಗಳು ಲಭ್ಯವಿವೆ. ಇಂತಹ ಎಣಿಕೆಗಳನ್ನು ಪ್ರಾಚೀನ ಬ್ಯಾಬಿಲೋನಿಯಾ ಮತ್ತು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 30ನೇ ಶತಮಾನದಷ್ಟು ಹಿಂದೆಯೇ ನಡೆಸಲಾಗಿತ್ತು. ಹೆರೋಡೋಟಸ್ ನೈಲ್ ಕಣಿವೆ ಮತ್ತು ಪ್ರಾಚೀನ ಪರ್ಷಿಯಾದಲ್ಲಿ ನಡೆದ ಇಂತಹ ಪ್ರಯತ್ನಗಳನ್ನು ದಾಖಲಿಸಿದ್ದಾರೆ. ಜನಗಣತಿ ದಾಖಲೆಗಳ ವಿವರಗಳನ್ನು ಹಳೆಯ ಒಡಂಬಡಿಕೆಯ ಭಾಗಗಳಲ್ಲೂ ಕಾಣಬಹುದು. ಎಕ್ಸೋಡಸ್ ಅಂದಾಜು ಕ್ರಿಸ್ತಪೂರ್ವ 1500 ಸೆಸ್ ಇಸ್ರೇಲ್ನ ಹೋರಾಟಗಳನ್ನು ಎಣಿಕೆ ಮಾಡಿದ್ದರು. ಅಂತೆಯೇ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಚೆಂಗೀಸ್ ಖಾನ್ ತಾನು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ತೆರಿಗೆ ಸಾಮರ್ಥ್ಯವನ್ನು ಅಳೆಯಲು ಜನಸಂಖ್ಯೆಯ ಗಣತಿಯನ್ನು ನಿಯೋಜಿಸಿದ್ದನು. ಆಧುನಿಕ ಯುಗದಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವುದೇ ರಾಷ್ಟ್ರದ ಪ್ರಸ್ತುತ ವಾಸ್ತವ ಮತ್ತು ಭವಿಷ್ಯವನ್ನು ನಿರ್ಧರಿಸುವಲ್ಲಿ ದತ್ತಾಂಶವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ದತ್ತಾಂಶವು ಬಹಳ ಮುಖ್ಯವಾಗಿದೆ. ಭಾರತವು ತನ್ನ ಮೊದಲ ಏಕಕಾಲಿಕ ಜನಗಣತಿಯನ್ನು 1881 ನಡೆಸಿತು. ಆದಾಗ್ಯೂ ದೇಶದಲ್ಲಿ ಜನಗಣತಿಯ ಆರಂಭಿಕ ಉಲ್ಲೇಖಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಅಬುಲ್ ಫಜಲ್ನ ಐನಿ ಅಕ್ಬರಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಭಾರತವು ಜನಗಣತಿಯನ್ನು ನಡೆಸುವ ಸುದೀರ್ಘ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿದೆ. ಜನಗಣತಿಯ ಬಗ್ಗೆ ಅತ್ಯಂತ ಹಳೆಯ ಉಲ್ಲೇಖವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಿಸ್ತಪೂರ್ವ 321-296 ನಡುವೆ ಕಂಡುಬರುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ಪ್ರಸ್ತುತ ವೈಜ್ಞಾನಿಕ ರೂಪದಲ್ಲಿ 1865 ಮತ್ತು 1872 ನಡುವೆ ಏಕಕಾಲಿಕವಲ್ಲದ ರೀತಿಯಲ್ಲಿ ನಡೆಸಲಾಯಿತು. 1951 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರದ ಮೊದಲ ಜನಗಣತಿಯನ್ನು ನಡೆಸಲಾಯಿತು. ಈ ಸರಣಿಯು 2011 ಮುಂದುವರೆಯಿತು.

2027ರ ಜನಗಣತಿಯು ಒಂದು ಮಹಾಯಜ್ಞಕ್ಕಿಂತ ಕಡಿಮೆಯೇನಲ್ಲ. ಎರಡು ಹಂತಗಳಲ್ಲಿ ನಡೆಸಲಾಗುವ 2027ರ ಜನಗಣತಿಯು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಿದ್ದು ಇದರ ಪ್ರಾರಂಭವು ಏಪ್ರಿಲ್ 2026ರಲ್ಲಿ ಆರಂಭವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವ ಮೊದಲ ಜನಗಣತಿಯಾಗಿದೆ. ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ ಮತ್ತು ಆನ್ಲೈನ್ ಸ್ವಯಂ ಗಣತಿಯ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಜಾತಿ ಗಣತಿಯನ್ನು ಸಹ ಈ ಜನಗಣತಿಯ ಜೊತೆಗೆ ನಡೆಸಲಾಗುವುದು. ಇದನ್ನು ಸುಗಮಗೊಳಿಸಲು ಭಾರತದಾದ್ಯಂತ 31 ಲಕ್ಷಕ್ಕಿಂತಲೂ ಹೆಚ್ಚು ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. June 16, 2025 ಗೃಹ ಸಚಿವಾಲಯವು 2027ರ ಜನಗಣತಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಅಂಕಿಅಂಶಗಳ ಮಾಹಿತಿಯ ಏಕೈಕ ಅತಿದೊಡ್ಡ ಮೂಲವಾಗಿದೆ. ಸ್ವಯಂ ಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಿವಾಸಿಗಳು ತಮ್ಮ ಸ್ವಯಂ ಗಣತಿ ಐಡಿ ಅಂದರೆ SEID ಸಿದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಎಣಿಕೆದಾರರು ಭೇಟಿ ನೀಡಿದಾಗ ಅದನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸ್ವಯಂ ಗಣತಿಯನ್ನು ಆರಿಸಿಕೊಳ್ಳದ ಕುಟುಂಬಗಳನ್ನು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹಂತದಲ್ಲಿ ಎಣಿಕೆದಾರರು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಭರ್ತಿ ಮಾಡುತ್ತಾರೆ. 2027ರ ಜನಗಣತಿಯ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾಗುವ ಯಾವುದೇ ದತ್ತಾಂಶವನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಗೌಪ್ಯ ಮತ್ತು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಇದಲ್ಲದೆ ದತ್ತಾಂಶವನ್ನು ರಕ್ಷಿಸಲು ಮತ್ತು ಹ್ಯಾಕಿಂಗ್ ಹಾಗೂ ಅನಧಿಕೃತ ಪ್ರವೇಶದ ವಿರುದ್ಧ ರಕ್ಷಣೆ ಖಚಿತಪಡಿಸಲು ಬಹುಪದರದ ಸೈಬರ್ ಶೀಲ್ಡ್ ಅನ್ನು ಸ್ಥಾಪಿಸಲಾಗಿದೆ. ತಾಂತ್ರಿಕ ಆವಿಷ್ಕಾರಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 2027ರ ಜನಗಣತಿಯು ನಿಖರ, ಸುರಕ್ಷಿತ ಮತ್ತು ಸಮಗ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. 2027ರ ಜನಗಣತಿಗಾಗಿ ಸುರಕ್ಷಿತ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಅಪ್ಲಿಕೇಶನ್ ಸದೃಢವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ದತ್ತಾಂಶ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮೊಬೈಲ್ ಸಾಧನಗಳಲ್ಲಿ ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ಅದರ ರವಾನೆ ಮತ್ತು ಸರ್ವರ್ ಮಟ್ಟದಲ್ಲಿ ಅದರ ಸಂಗ್ರಹಣೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 2027ರ ಜನಗಣತಿಗಾಗಿ ಬಳಸಲಾಗುವ ಡಿಜಿಟಲ್ ಪರಿಕರಗಳು ಉನ್ನತ ಮಟ್ಟದ ದತ್ತಾಂಶ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಎನ್ಕ್ರಿಪ್ಷನ್ ಮತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಹೊಂದಿವೆ. ಜನಗಣತಿಗಾಗಿ ದತ್ತಾಂಶ ಸಂಗ್ರಹಣೆಯನ್ನು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಲಾದ ಎಲ್ಲ ವೈಯಕ್ತಿಕ ದತ್ತಾಂಶವನ್ನು ಸಂಪೂರ್ಣ ಗೌಪ್ಯವಾಗಿ ನಿರ್ವಹಿಸಲಾಗುತ್ತದೆ. ದತ್ತಾಂಶ ಭದ್ರತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಿ ವಿವಿಧ ಆಡಳಿತಾತ್ಮಕ ಮಟ್ಟಗಳಲ್ಲಿ ಸಂಕಲಿಸಲಾದ ಒಟ್ಟುಗೂಡಿಸಿದ ದತ್ತಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. 2027ರ ಜನಗಣತಿಗೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಸುಗಮಗೊಳಿಸಲು ಮೀಸಲಾದ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಜನಗಣತಿಯ ಸುಗಮ ನಿರ್ವಹಣೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಏಕೆಂದರೆ ದತ್ತಾಂಶ ಸಂಗ್ರಹಣೆ, ಪರಿಶೀಲನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಪ್ರಗತಿ ಪರಿಶೀಲನೆ ಸೇರಿದಂತೆ ವಿವಿಧ ತಳಮಟ್ಟದ ಚಟುವಟಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಳು ನೇಮಿಸಿದ ಜನಗಣತಿ ಅಧಿಕಾರಿಗಳು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಾರೆ. ಜನಗಣತಿಯು 16 ಭಾಷೆಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿದೆ. ಇದು ದೇಶದ ಒಟ್ಟಾರೆ 16ನೇ ಜನಗಣತಿ ಮತ್ತು ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿಯನ್ನು ಐತಿಹಾಸಿಕವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದ್ದರೂ ಈ ಬಾರಿ 16 ವರ್ಷಗಳ ಅಂತರದ ನಂತರ ನಡೆಯುತ್ತಿದೆ. ಈ ಕಾಲಮಿತಿಗಳಿಗಿಂತ ಹೆಚ್ಚು ಗಮನಾರ್ಹವಾದುದು ಮತ್ತು ಈ 16 ಜನಗಣತಿಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಡಿಜಿಟಲ್ ಜನಗಣತಿಯನ್ನು ಪರಿಚಯಿಸಲಾಗಿದೆ. ನಾಗರಿಕರಿಗಾಗಿ ಸ್ವಯಂ ಗಣತಿ ಆಯ್ಕೆಯನ್ನು ಒದಗಿಸಲಾಗಿದೆ. ಜನಗಣತಿ ತಿದ್ದುಪಡಿ ನಿಯಮಗಳು 2022 Section 6 ಸ್ವಯಂ ಗಣತಿಯು 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದೆ. SE.census.gov.in ಒಂದು ಮೀಸಲಾದ ವೆಬ್ ಪೋರ್ಟಲ್ ಆಗಿದ್ದು ಇದನ್ನು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಸ್ವಯಂ ಗಣತಿಯನ್ನು ದೇಶದ ಯಾವುದೇ ಸ್ಥಳದಿಂದ, ದೂರದ ಪ್ರದೇಶಗಳಿಂದಲೂ ಸಹ ಆನ್ಲೈನ್ನಲ್ಲಿ ಮಾಡಬಹುದು. ಈ ಸೌಲಭ್ಯವು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಗಳ ಪಟ್ಟಿ ಮಾಡುವ ಹಂತ ಪ್ರಾರಂಭವಾಗುವ 15 ದಿನಗಳ ಮೊದಲು ಸಾರ್ವಜನಿಕರಿಗೆ ಲಭ್ಯವಾಗುತ್ತದೆ. ಇದು ಅವರ ಕುಟುಂಬದ ವಿವರಗಳನ್ನು ಮೊದಲೇ ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಎಣಿಕೆದಾರರು ತಮಗೆ ನಿಗದಿಪಡಿಸಿದ ಮನೆ ಪಟ್ಟಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮನೆಗೂ ಭೇಟಿ ನೀಡುವುದನ್ನು ಮುಂದುವರಿಸುತ್ತಾರೆ. ಆದರೆ ಅವರ ಭೇಟಿಗಿಂತ ಮೊದಲು ಸ್ವಯಂ ಗಣತಿಯು ಹೆಚ್ಚುವರಿ ಮತ್ತು ಪೂರಕ ಸೌಲಭ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಸ್ಸಂದೇಹವಾಗಿ ಜನಗಣತಿಯು ಆಡಳಿತದ ಪ್ರಮುಖ ಸಾಧನವಾಗಿದ್ದು ಮುಂಬರುವ ದಶಕದ ಭಾರತದ ಅಭಿವೃದ್ಧಿಯ ನೀಲನಕ್ಷೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ಅದರಂತೆ ಜನಗಣತಿ

0: ಸಂಸ್ಥೆಗಳು ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಬದಲಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ಇದು ಸರ್ಕಾರ ಮತ್ತು ಸಮಾಜ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ಜನಗಣತಿ 2027 ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಕರೆಯಲಾಗದು. ಬದಲಾಗಿ ಇದು ಪ್ರತಿ ಪ್ರಜೆಯ ಭಾಗವಹಿಸುವಿಕೆ ಅನಿವಾರ್ಯವಾಗಿರುವ ಒಂದು ಜನಾಂದೋಲನವಾಗಿದೆ, ಒಂದು ಅಭಿಯಾನವಾಗಿದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಮತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ರಾಷ್ಟ್ರೀಯ ಪ್ರಯತ್ನಕ್ಕೆ ತಮ್ಮ ಪಾಲಿನ ಕೊಡುಗೆಯನ್ನು ನೀಡುವುದು ನಾಗರಿಕರ ಕರ್ತವ್ಯವಾಗಿದೆ. ಆ ಮೂಲಕ ಸಾರ್ವಜನಿಕ ಸಹಭಾಗಿತ್ವವೇ ಸಶಕ್ತ, ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಅಡಿಪಾಯವಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದುವರೆಗೆ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ನ್ಯೂ ಇಂಡಿಯಾ ಸಮಾಚಾರ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡಿಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಆಕಾಶವಾಣಿ
6: ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ 9:30 ಮತ್ತು 9:30 ಅಂದರೆ ಸುಕೂನ್ ಕೆಪಲ್, ನೆಮ್ಮದಿಯ ಕ್ಷಣಗಳು. ಒಂದು ಕಾಲ ಇತ್ತು, ಟೈಪಿಂಗು, ಆನ್ಲೈನು, ಲಾಸ್ಸಿ ನನ್ನ ಪದಗಳೇ ಇರಲಿಲ್ಲ. ಆ ಸಮಯದಲ್ಲಿ ಜನ ಮನಸ್ಸಿನ ಮಾತುಗಳನ್ನ ಕಾಗದದ ಮೇಲೆ ಬರೀತಿದ್ರು. ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡ್, ಬ್ಲೂ ಕಲರ್ ಕವರ್ ಅಂತ ಬರೆದು ಪೋಸ್ಟ್ ಮ್ಯಾನ್ ಗಂಟೆ ಹೊಡೆದ ಸದ್ದು ಕೇಳಿದರೆ ಮನೆಯವರೆಲ್ಲ ಓಡಿ ಬರ್ತಿದ್ದ ಕಾಲ ಅದು. ಕೆಲವರು ದಿನಗಟ್ಟಲೆ ಪತ್ರಕ್ಕಾಗಿ ಕಾಯ್ತಿದ್ರೆ ಇನ್ನು ಕೆಲವರು ಬರೆಯೋಕೆ 2 ದಿನ ಯೋಚಿಸ್ತಿದ್ರು, ಇನ್ನು ಕೆಲವರು ಬರೆದು ಕಳಿಸದೇ ಇಟ್ಕೊಳ್ತಿದ್ರು.
7: ವೆಲ್ಕಮ್ ಟು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತಿನ ನಮ್ಮ ಟಾಪಿಕ್, ಕಳಿಸದ ಪತ್ರಗಳು, ಹೇಳದ ಮಾತುಗಳು. 80 ಮತ್ತು 90 ದಶಕದ ಜನರಿಗೆ ಪತ್ರ ಅಂದರೆ ಒಂಥರ ಎಮೋಷನ್, ಅದರಲ್ಲೂ ಹ್ಯಾಂಡ್ ರೈಟಿಂಗ್, ತಾವೇ ಬರೆದಂತಹ ಲೆಟರ್ ಅಂದರೆ ಅವರ ಪರ್ಸನಾಲಿಟಿ ಇದ್ದಂಗೆ. ಮತ್ತು ಆ ಪತ್ರಗಳಿಗೆ ವೆಯ್ಟ್ ಮಾಡೋದು ಅಂದರೆ ಅದೇ ಕೂಡ ಲವ್. ಇವತ್ತಿನ ಜನರೇಷನ್ಸ್ ಮೆಸೇಜ್ ಟೈಪ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆದರೆ ಆ ಕಾಲದ ಜನ ಒಂದು ಪತ್ರ ಬರೆಯೋಕ್ಕೆ ಮನಸ್ಸನ್ನೇ ಸುರಿಸ್ತಿದ್ರು. ನಿಮ್ಮ ಲೈಫಲ್ಲಿ ಕಳಿಸಿದ ಪತ್ರ ಇನ್ನೂ ಏನಾದರೂ ಇದೆಯಾ? ಹೇಳದ ಪ್ರೀತಿ ಇದೆಯಾ? ಪೋಸ್ಟ್ ಮ್ಯಾನ್ಗಾಗಿ ಕಾಯ್ದ ಆ ದಿನಗಳು ನೆನಪಿದೆಯಾ? ಇವತ್ತು ಆ ನೆನಪುಗಳ ಜೊತೆ, ಹಾಡುಗಳ ಜೊತೆ ಸ್ವಲ್ಪ ಹೃದಯದೊಳಗೆ ಹೋಗಣವೆ. ನೀವು ಕೂಡ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ನೀವು ಕಳಿಸದ ಪತ್ರ, ಹೇಳದ ಮಾತುಗಳ ಬಗ್ಗೆ ಬರ ತಿಳಿಸಬಹುದು. ಮತ್ತು ಇದು ಸುಕೂನ್ ಕೆಪಲ್, ಹಿಂದಿ ಹಾಡುಗಳ ಕನ್ನಡ ಕಾರ್ಯಕ್ರಮ.

ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಮತ್ತು ನಾವು ಮಾತಾಡ್ತಾ ಇದ್ದೀವಿ ಕಳಿಸದ ಪತ್ರಗಳ ಬಗ್ಗೆ. ಹೌದು, ಇವಾಗೆಲ್ಲ ವಾಟ್ಸಪ್ ಮೆಸೇಜಲ್ಲಿ ಮೆಸೇಜ್ ಕಳಿಸಿದ್ರೆ ಎರಡು ಬ್ಲೂಟಿಕ್ ಬರೋಕ್ಕೆ ಸೆಕೆಂಡ್ ಸಾಕು. ಆದರೆ ಆ ಕಾಲದಲ್ಲಿ ಒಂದು ಪತ್ರ ಬರೆದು ಕಾಯಬೇಕಾಗಿತ್ತು ವಾರಗಳ ಗಟ್ಟಲೆ. ಯಾರು ಪೋಸ್ಟ್ಮ್ಯಾನ್ ಸೈಕಲಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ರೆ ಬೆಲ್ಲು, ಅದನ್ನು ಕೇಳಿದ್ರೆ ಸಾಕು ಮನಸ್ಸು ಜೋರಾಗಿ ಹೊಡ್ಕೋತಾ ಇತ್ತು. ನಮಗೇನಾದ್ರು ಇವತ್ತು ಲೆಟರ್ ಬಂದಿದೆಯಾ ಅನ್ನೋ ಎಕ್ಸೈಟ್ಮೆಂಟ್ ಬೇರೆ. ಇವತ್ತಿನ ನೋಟಿಫಿಕೇಶನ್ಸ್ ಕೊಡಲ್ಲ ಬಿಡಿ. ಕೆಲವರು ಆರ್ಮಿಲಿರೋ ಅವರ ಮನೆಯವರ ಲೆಟರ್ಗಾಗಿ ಕಾಯ್ತಿದ್ರೆ, ಇನ್ನು ಕೆಲವರು ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಮಗನ ಪತ್ರ ಓದಿ ಅತ್ತಿದ್ದೂ ಉಂಟು. ಕೆಲವರು ಪ್ರೀತಿಯ ಎರಡು ಸಾಲಿಗೆ ಬದುಕ್ತಿದ್ರು. ಸೊ ನೀವು ಹೇಳಿ, ಪೋಸ್ಟ್ಮ್ಯಾನ್ಗಾಗಿ ಕಾಯ್ದ ಆ ದಿನಗಳು ನಿಮಗೂ ಕೂಡ ನೆನಪಿದೆಯಾ?

ಆ ಕಾಲದ ಲವ್ ಸ್ಟೋರೀಸ್ ತುಂಬನೇ ಶಾಂತವಾಗಿದ್ವು ಅಲ್ವಾ? ಓಪನ್ ಆಗಿ ಯಾರು ಐ ಲವ್ ಯು ಅಂತ ಹೇಳೋದೇ ಇರಲಿಲ್ಲ, ತುಂಬನೇ ರೇರ್ ಆಗಿತ್ತು. ಆದರೆ ಪತ್ರಗಳು ಅದು ತುಂಬ ಫೀಲಿಂಗ್ಸ್ ಹೊತ್ಕೊಂಡಿರ್ತಿತ್ತಲ್ವಾ? ನೀವು ಚೆನ್ನಾಗಿದ್ದೀರಾ ಅನ್ನೋ ಒಂದು ಪದದ ಸಾಲಿನೊಳಗೆ ಎಷ್ಟು ಪ್ರೀತಿ ಇರ್ತಿತ್ತು. ಕೆಲವರು ಹೂವಿನ ಹೆಸರುಗಳನ್ನು ಇಟ್ಟು ಪತ್ರ ಕಳಿಸ್ತಿದ್ರೆ, ಇನ್ನು ಕೆಲವರು ಸೆಂಟನ್ನು ಸ್ಪ್ರೇ ಮಾಡ್ತಿದ್ರು, ಇನ್ನು ಕೆಲವರು ಪತ್ರ ಬರೆಯೋಕೆ ಇಡೀ ರಾತ್ರಿ ಜಾಗರಣೆ ಮಾಡ್ತಾ ಇದ್ರು. ನೀವು ಕೂಡ ಹಾಗೆ ಮಾಡುತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಸಂದೇಶವನ್ನು ಕಳಿಸ್ಬೋದು. ನಿಮ್ಮ ಸಂದೇಶ ಓದಕ್ಕೆ ನಾನು ಉತ್ಸುಕಳಾಗಿದ್ದೇನೆ.

ಪತ್ರಲೇಖನ, ಪ್ರೇಮದ ಪತ್ರ, ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಕಳಿಸದ, ಬರೆದು ಕಳಿಸದ ಪತ್ರಗಳ ಬಗ್ಗೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಅನಿಲ್ ಭೀಷ್ಟನ್ನನವರ್ ಶಮನೇವಾಡಿಯಿಂದ ಕಳಿಸಿದ್ದಾರೆ. 1988-89 ಕಾಲೇಜು ಜೀವನ ನೆನಪಿಸಿದ್ದಕ್ಕೆ ಧನ್ಯವಾದಗಳು. ನಾನು ಲವ್ ಮಾಡಿದ್ದೆ. ನನ್ನ ಲವ್ ಪತ್ರ ಹೇಗಿತ್ತು ಅಂದರೆ ಖಾಲಿ ಹಾಳೆ, ಅದರಲ್ಲಿ ಬರೆಯದೆ ಇರುವ ಪೆನ್ನಿನಿಂದ ಉಲ್ಟಾ ನೋಡಿದರೆ ಉಲ್ಟಾ ಬರೆಯುವುದು ಆ ಪತ್ರವನ್ನು ನನ್ನ ಲವ್. ಕನ್ನಡಿಯಲ್ಲಿ ನೋಡಿದರೆ ಸರಿಯಾದ ಅಕ್ಷರ ಕಾಣುತ್ತಿತ್ತು, ನಾನು ಅವಳಿಗೆ ಖಾಲಿ ಪೇಪರ್ ಕೊಟ್ಟಂತೆ ಕಾಣಿಸುತ್ತಿತ್ತು. ಎಲ್ಲರೂ ಆಶ್ಚರ್ಯ ಪಡ್ತಿದ್ರು, ಈತ ಹೇಗೆ ಲವ್ ಮಾಡ್ದ ಅಂತ. ಆ ಹುಡುಗಿ ಯಾನ, ನಾವುಗಳು ಮಹಾರಾಷ್ಟ್ರದಿಂದ ಈ ಹಾಳೆಗಳನ್ನು ದುಬಾರಿ ಬೆಲೆ ಕೊಟ್ಟು ತರಿಸ್ತಿದ್ವಿ. ದುಬಾರಿ ಆದ್ರೇನು, ಲವ್ ಮಾಡುವುದು ಮುಖ್ಯ ಅಲ್ವಾ ಅಂತ. ಸೂಪರ್ ರೀ ಅನಿಲ್ ಅವರೇ, ಆಗಲೇ ನೀವು ಭಾಳ ಭಾಳ ಏನೇನೋ ಸೀಕ್ರೆಟ್ ಏಜೆಂಟ್ ಥರ ಏನೇನೋ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸೊ ವೆರಿ ನೈಸ್. ಆದರೆ ಆ ಪ್ರೀತಿ ಕೊನೆ ತನಕ ಉಳಿಲಿಲ್ಲ. ಓ ಹೌ ಸ್ಯಾಡ್, ಅದೊಂದು ಬೇಜಾರು ಮೇಡಮ್ ಅಂತ ನಮಗೆ ಅನಿಲ್ ಅವರು ಸಂದೇಶ ಕಳಿಸಿದ್ದಾರೆ. ಮತ್ತೆ ಜಯೇಶ್ವರಿ ಗೋಪಾಲಕೃಷ್ಣ ಕೇಸ್ ಟೌನ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಪತ್ರ ಬರೆದು ಪೋಸ್ಟ್ ಮಾಡದೇ ಇದ್ದದ್ದು ಎರಡು ಸಲ. ಒಂದ್ಸಲ ಭದ್ರಾವತಿ ಆಕಾಶವಾಣಿಗೆ ನಾನು ಮಿಡಲ್ ಸ್ಕೂಲ್ನಲ್ಲಿದ್ದಾಗ ಬಹುಶಃ ಆ ಪತ್ರ ನನ್ನ ಹಳೆ ಫೈಲ್ನಲ್ಲಿ ಈಗಲೂ ಇರಬೇಕು. ಯಾರೋ ಮತ್ತೆ ಇನ್ನೊಂದ್ಸಲ ಯಾರೋ ಬರೆದು ಬಸ್ನಲ್ಲೇ ಬಿಟ್ಟು ಹೋದ ಪತ್ರವನ್ನು ನಾನು ಪೋಸ್ಟ್ ಮಾಡಿದ್ದೆ. ಎರಡು ಅನುಭವ ಅಂತ. ಸೂಪರ್, ಚೆನ್ನಾಗಿದೆ ನಿಮ್ಮ ಸಂದೇಶ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬಾ ಸೊಗಸಾಗಿದೆ ಹಾಗೂ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ, ಧನ್ಯವಾದಗಳು ಅಂತ. ಹಾಗೆ ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಕಳಿಸಿದ್ದಾರೆ. ನಾನು ಕಾಲೇಜ್ನಲ್ಲಿದ್ದಾಗ ನನ್ನ ಫ್ರೆಂಡ್ಗೆ ಒಂದು ಲೆಟರ್ ಬರ್ತಿದ್ದೆ. ಆ ಲೆಟರ್ ನಮ್ಮ ಮನೆಯಲ್ಲಿ ಸಿಕ್ತು, ಚೆನ್ನಾಗಿ ಬೈದರು ಹೊಡೆದ್ರು. ನಾನು ನನ್ನ ಫ್ರೆಂಡ್ ಲೆಟರ್ಗೆ ಯಾವಾಗಲೂ ಕಾಯ್ತಾನೆ ಇದ್ದೆ ಮೇಡಮ್ ಅಂತ. ಹಾಗೆ ಪುಷ್ಪಾ ಶಾನ್ ಭೋಗ್ ಗದಗದಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಎಲ್ಲ ಹಾಡುಗಳು ಸೂಪರ್ ಆಗಿದೆ. ಆ ಪತ್ರ ದಿನಗಳು ಸುಂದರ ಅನುಭವಗಳು ಮೇಡಮ್. ಖುಷಿ ಅಂದರೆ ಖುಷಿ ಆಗುತ್ತೆ, ಕೆಲವೊಮ್ಮೆ ದುಃಖದ ಪತ್ರ ಬಂದರೆ ತೀರಾ ಖುಷಿಯಾಗದೆ ಯಾರಾದ್ರೂ ತೀರ್ ಹೋಗಿರೋ ಸುದ್ದಿ ಬಂದ್ಬಿಟ್ರು ಅಂತೂ ತುಂಬಾ ಸಂಕಟ ಆಗ್ತಿತ್ತು. ಪ್ರೀತಿಯ ಸಂದೇಶ ಬಂದರೆ ಅದಂತೂ ತುಂಬ ಸುಂದರ ಅನುಭವವನ್ನು ಕೊಡ್ತಿತ್ತು. ಏನೇ ಆದರೂ ಪತ್ರ, ಪ್ರೇಮದ ಪತ್ರ ತುಂಬಾ ಒಳ್ಳೆಯ ವಿಷಯ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.

ಸರಿ, ಎಲ್ಲ ಲೆಟ್ರು ಪೋಸ್ಟ್ ಆಗ್ತಿರ್ಲಿಲ್ಲ. ಕೆಲವು ಲೆಟ್ರು ಕಬೋರ್ಡೊಳಗೆ ಹಾಗೆ ಉಳಿದು ಬಿಡ್ತಿದ್ದು, ಡೈರಿ ಪೇಜಸ್ ನಡುವೆ ಹಾಗೆ ಮಲಗೋಗ್ಬಿಟ್ಟಿತ್ತು. ಹೇಳಬೇಕು ಅನಿಸಿದ್ದ ಮಾತು ಸೊಸೈಟಿ ಭಯದಿಂದ ಹೇಳೋಕ್ಕಾಗಲೇ ಇಲ್ಲ. ಕೆಲವರಿಗೆ ಧೈರ್ಯನೇ ಸಾಕಾಗಲಿಲ್ಲ, ಮತ್ತಿನ್ನು ಕೆಲವರಿಗೆ ಟೈಮಿಂಗ್ಸೇ ತಪ್ಪಾಗೋಗ್ತಿತ್ತು. ಇನ್ನು ಕೆಲವರ ಲವ್ ಸ್ಟೋರಿ ಲೆಟ್ರಾಗಿ ಉಳಿದ್ಬಿಡ್ತಾ. ವಿಚಿತ್ರ ಅಂದರೆ ಕಳಿಸದ ಪತ್ರಗಳಲ್ಲಿ ತುಂಬ ಆನೆಸ್ಟ್ ಫೀಲಿಂಗ್ಸ್ ಇರುತ್ತೆ ಅಂತ. ನೀವು ಯಾವತ್ತಾದರೂ ಲೆಟರ್ ಬರೆದು ಕಳಿಸ್ದೇ ಇಟ್ಟಿದ್ರ? ಇವತ್ತಿಗೂ ಕೆಲವರ ಓಲ್ಡ್ ಟ್ರಂಕ್ ಓಪನ್ ಮಾಡಿದ್ರೆ ಯೆಲ್ಲೋ ಕಲರ್ ಲೆಟರ್ ಸಿಗುತ್ತೆ, ಕೈಯಲ್ಲೇ ಬರೆದಂತಹ ಲೆಟರ್ ಕೂಡ ಸಿಗುತ್ತೆ. ಅದನ್ನ ನೋಡಿದ್ರೆ ಆ ವ್ಯಕ್ತಿ ಕಣ್ಮುಂದೆ ಬರ್ತಾರೆ ಅಲ್ವಾ? ಈಗಂತೂ ವಾಟ್ಸಪ್ಪಲ್ಲಿ ಸಂದೇಶಗಳನ್ನ ಕಳಿಸಿ ಡಿಲೀಟ್ ಮಾಡಬಹುದು, ಆದರೆ ಆ ಕೈಯಲ್ಲಿ ಬರೆದಂತಹ ಪತ್ರಗಳು ನೋಡಿದ್ರೆ ಆ ವ್ಯಕ್ತಿನೇ ನೆನಪು ಬರ್ತಾರಲ್ಲ. ಮತ್ತು ಕೆಲವರು ಒಣಗಿರ ಹೂವುಗಳನ್ನು ಇಟ್ಟಿರ್ತಾರೆ. ಇನ್ನು ಇದೆ ಅನ್ಸುತ್ತೆ, ಪೂರ್ಣ ಜೀವನ ಅದೆಲ್ಲ ಲೆಟರ್ಗಳು ಹಾಗೆ ಉಳಿಯುತ್ತೆ. ಕೆಲವು ಪತ್ರಗಳು ಪೋಸ್ಟ್ ಆಗಲಿಲ್ಲ, ಕೆಲವು ಪ್ರೀತಿಗಳು ಮಾತಾಗಲಿಲ್ಲ, ಆದರೆ ಅವು ನೆನಪಾಗಿ ಉಳಿದಿದೆ. 80-90 ಜನರೇಷನ್ಗೆ ಲೆಟರ್ ಅಂದರೆ ಬರೀ ಕಾಗದ ಅಲ್ಲ, ಅದು ಹೃದಯದ ಬಡಿತವಾಗಿತ್ತು. ಇವತ್ತಿನ ಜನರೇಷನ್ಗೆ ಮೆಸೇಜಸ್ ತುಂಬ ಬೇಗ ಇರಬಹುದು, ಆದರೆ ಆ ಕಾಲದ ಕಾಯುವಿಕೆ, ಕೈಯಲ್ಲಿ ಬರೆದಂತಹ ಪತ್ರ, ಆ ಪೋಸ್ಟ್ಮ್ಯಾನ್ ಬರ್ತಾನೆ ಅಂತ ಇರುವ ಎಕ್ಸೈಟ್ಮೆಂಟ್, ಆ ಮ್ಯಾಜಿಕ್ಕೇ ಬೇರೆ ಅಲ್ವಾ? ಇವತ್ತಿನ ಕಾಮನವಿಲ್ಲು ನಿಮಗೆ ಯಾರನ್ನಾದರೂ ನೆನಪಿಸಿದೆಯಾ? ಬಹುಶಃ ನಿಮ್ಮ ಹೃದಯದಲ್ಲೂ ಒಂದು ಕಳಿಸಿದ ಪತ್ರ ಇನ್ನೂ ಇರಬಹುದು. ನೆನಪುಗಳು ಸುಂದರವಾಗಿರಲಿ, ಹಾಡುಗಳು ಮನಸ್ಸಿನಲ್ಲೇ ಉಳಿಯಲಿ.

ಇದಾಗಿತ್ತು ಸುಕುನ್ ಕೆಪಲ್ ಕಾರ್ಯಕ್ರಮ. ಹಾಗೆ ಒಂದು ಕೊನೆಯ ಸಂದೇಶ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಕುಸುಮ ರಮೇಶ್ ಗಾನವಿ ಅವರು. ಹಳೆ ಹಿಂದಿ ಚಿತ್ರಗಳು ಸೂಪರ್ ಆಗಿದೆ, ಮುದ ನೀಡ್ತಿದ್ದು. ನಾವು ಚಿಕ್ಕವರಿದ್ದಾಗ ಹಾಸ್ಟೆಲ್ನಲ್ಲಿದ್ದಾಗ ಮನೆಗೆ ಪತ್ರದ ಮೂಲಕ ಯೋಗಕ್ಷೇಮ ಬಗ್ಗೆ ತಿಳಿದುಕೊಳ್ಳಲು, ಮನೆಯಲ್ಲಿ ಅಪ್ಪ ಅಮ್ಮನವರ ಬಗ್ಗೆ ವಿಚಾರಿಸುವುದಕ್ಕೆ ಪತ್ರಗಳು ಬರೀತಿದ್ವಿ. ಇವತ್ತು ಕೂಡ ಅದನ್ನು ಮರೆಯೋಕ್ಕಾಗಲ್ಲ. ಈಗಿನ ಮೊಬೈಲ್ಗಿಂತ ಅದೇ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಮೆಸೇಜಸ್ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಇನ್ನೇನು ಶುರು ಮಾಡೋಣ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯ 10:04. ಇದು ಕನಸಿನ ಲೋಕ ಕಾರ್ಯಕ್ರಮ. ದೊಡ್ಡವರಾದ್ಮೇಲೆ ನಾವು ಹಾಸ್ಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ, ಮದುವೆ ಮನೆಗಳಿಗೆ ಹೋಗಿ ದೊಡ್ಡ ದೊಡ್ಡ ಬ್ಯಾಂಕ್ವೆಟ್ ಹಾಲಲ್ಲಿ ಬಫೆಟ್ ತಿಂತೀವಿ. ಆದರೆ ಒಂದು ರುಚಿ ಮಾತ್ರ ಜೀವನದಲ್ಲಿ ಮತ್ತೆ ಸಿಗೋದೇ ಇಲ್ಲ, ಅದು ಅಮ್ಮನ ಕೈತುತ್ತು ಅಥವಾ ಅಜ್ಜಿಯ ಕೈತುತ್ತು ಆಗಿರಬಹುದು. ಆ ಕೈಯಲ್ಲಿ ಏನಿತ್ತು ಗೊತ್ತಿಲ್ಲ. ಸಾಧಾರಣವಾದ ಅನ್ನ ಸಾರು ಕೂಡ ಒಂದೊಡ್ಡ ಹಬ್ಬ ಅನ್ನಿಸ್ತಿತ್ತು. ಕೋಪದಲ್ಲಿದ್ದ ಮನಸ್ಸು ಕಾಮಾಗ್ತಿತ್ತು, ಅಳ್ತಿದ್ದ ಮಗು ನಗ್ತಿತ್ತು. ಕೆಲವೊಮ್ಮೆ ಅವರು ಊಟ ತಿನ್ನಿಸೋದಿಲ್ಲ, ಪ್ರೀತಿಯನ್ನು ಕೈಯಲ್ಲಿ ಮಿಶ್ರಣ ಮಾಡಿ ನಮ್ಮ ಬಾಯಿಗೆ ಹಾಕ್ತಿದ್ರು. ಹೌದು ಫ್ರೆಂಡ್ಸ್, ಇವತ್ತಿನ ಕನಸಿನ ಲೋಕದಲ್ಲಿ ಆ ಕೈತುತ್ತು ಬಗ್ಗೆ ಮಾತಾಡೋಣ. ಇವತ್ತಿನ ಹಲವಾರು ಬಿಗ್ಗೆಸ್ಟ್ ಡ್ರೀಮ್, ತುಂಬ ಜನದು ಇವತ್ತು ಕೂಡ ಆ ಕನಸಿರುತ್ತೆ. ಏನು ಹೇಳಿ, ಮತ್ತೆ ಒಮ್ಮೆ ಮತ್ತೆ ಅಥವಾ ಅಮ್ಮ ಅಥವಾ ಅಜ್ಜಿಯ ಕೈತುತ್ತು ತಿನ್ನದಿರಬಹುದು. ನೀವು ಕೂಡ ಈ ಕೈತುತ್ ಬಗ್ಗೆ ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 ನೀವು ಸಂದೇಶ ಕಳಿಸಬಹುದು.

ಒಂದು ಬಹಳನೇ ಭಾವನಾತ್ಮಕ ಹಾಡನ್ನು ಕೇಳ್ಕೊಂಬಂದ್ವಿ. ಸೊ ಇವತ್ತು ಕೈತುತ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಜ್ಜಿ ಅಥವಾ ಅಮ್ಮನ ಕೈತುತ್ತು ಅಂದರೆ ಅದೊಂದು ಪ್ಯೂರ್ ಎಮೋಷನ್ ಅಲ್ವಾ? ಅವರ ಕೈಯಲ್ಲಿ ಅದೇನೋ ಮ್ಯಾಜಿಕ್ ಇರ್ತಿತ್ತು ಅನಿಸುತ್ತೆ. ಒಂದು ಸಿಂಪಲ್ ಆಗಿರೋ ಒಂದು ಮೊಸರನ್ನ ಕೂಡ ನಮಗೊಂಥರ ಸ್ವರ್ಗ ಅನ್ನಿಸ್ತಿತ್ತು. ಮಧ್ಯ ಮಧ್ಯೆ ಅವ್ರು ಹೇಳ್ತಿದ್ದ ಕತೆಗಳು, ಮತ್ತೊಂದು ಹಳೆ ಹಾಡಾಗಿರ್ಬೋದು, ಮತ್ತು ಅವರ ಆಶೀರ್ವಾದ ಮತ್ತು ಹಿತವಚನಗಳು ಯಾಕೋ ಸಣ್ಣಗಾಗೋಗಿದೆಯಾ ಅನಿಸುತ್ತೆ. ಇನ್ನೊಂದು ತಿನ್ನು ಅನ್ನೋ ಮಾತು ಮಾತ್ರ ಮರೆಯೋಕ್ಕೆ ಆಗಲ್ಲ ಗೊತ್ತಾ. ಇವತ್ತು ಬಹಳಷ್ಟು ಜನ ತುಂಬಾ ದೊಡ್ಡ ಮನುಷ್ಯರಾಗಿರಬಹುದು, ತುಂಬ ಸಂಬಳನೂ ತಗೋತಿರ್ಬೋದು, ಆದರೆ ಅವರಿಗೆ ಇನ್ನೂ ಏನಾದರೂ ಒಂದು ಬಿಗ್ಗೆಸ್ಟ್ ಲಕ್ಸುರಿ ಇದೆ ಅಂತ ಅಂದರೆ ಬೇಕು ಅಂದರೆ ಒಮ್ಮೆ ಅಜ್ಜಿಯ ಕೈತುತ್ತು ಅಥವಾ ಅಮ್ಮನ ಕೈತುತ್ತು ತಿನ್ನೋದೇ ಆಗಿರಬಹುದು ಅಂತ ನಾವು ಅನ್ಕೋತೀವಿ. ನೀವೇನಂತೀರಾ ಅಂತ ಹೇಳಿದೆ. ಅದಕ್ಕೆ ಅನು ಅವರು ಹೇಳಿದ್ರು, ಇವತ್ತು ಏಕಾದಶಿಯ ಹುಣ್ಣಿಮೆಯ ಬೆಳದಿಂಗಳು, ಊಟ ಮಾಡಲಿಕ್ಕೆ ಇದೆ, ನಮ್ಮ ಮುತ್ತಜ್ಜಿ ಕೊಡ್ತಿದ್ದ ಕೈತುತ್ತು ನೆನಪಾಗ್ತಿದೆ. ಈಗಲೂ ತಾಯಿ ಯಾವುದಾದ್ರು ತಾಯಿ ಮಗುವಿಗೆ ಊಟ ಮಾಡಿಸುವುದನ್ನು ಕಂಡ್ರೆ ಈಗಲೂ ನಾನು ಪುಟ್ಟ ಮಗುವಾಗಿರಬೇಕಿತ್ತು, ಕೈತುತ್ತು ತಿನ್ಬೋದಿತ್ತು ಅನಿಸ್ತಿದೆ ಅಂತ ಅನು ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಚುಕ್ಕಿ ಚುಕ್ಕಿ ತಾರಿಗಳ ತೋಟವು ಕದಂಬ ಗೀತೆ ನೆನಪಾಯಿತು ಅಂತ ಅನುಷಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ಸೊ ನಿಮ್ಮ ಎಲ್ಲರ ಸಂದೇಶಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನೊಂದು ಗೀತೆ

ಲೈಫ್ ತುಂಬ ಬ್ಯುಸಿ ಆದಂತೆ ಒಟ್ಟಿಗೆ ಕೂತು ಊಟ ಮಾಡೋದು ತುಂಬ ಕಡಿಮೆ ಆಗೋಯ್ತಲ್ಲ. ಒಬ್ರು ಟಿ ವಿ ಮುಂದೆ ಕೂತಿದ್ರೆ ಇನ್ನೊಬ್ರು ಮೊಬೈಲ್ ಜೊತೆ ಕೂತಿರ್ತಾರೆ, ಒಬ್ರು ಆಫೀಸ್ ಟೆನ್ಷನ್ನಲ್ಲಿ ಊಟ ಮಾಡ್ತಿರ್ತಾರೆ. ಯೂಶ್ವಲಿ ಇವಾಗ ಎಲ್ಲರಂತೂ ಮೊಬೈಲ್ ಇಟ್ಕೊಂಡೇ ಊಟ ಮಾಡೋದು, ಇಲ್ಲ ಟಿ ವಿ ನೋಡ್ತಾನೆ ಊಟ ಮಾಡೋದು. ಆದರೆ ಹಿಂದೆ ಹೀಗಂತೂ ಇರಲಿಲ್ಲ ಬಿಡ್ರಿ. ಒಂದೇ ಒಂದು ತಟ್ಟೆ, ಒಂದು ಕುಟುಂಬ ಮತ್ತು ಒಂದು ಕೈತುತ್ತು. ಅಲ್ಲಿ ಲವ್ ಇತ್ತು, ಕೇರ್ ಇತ್ತು, ಕನೆಕ್ಷನ್ನು ಇತ್ತು. ಕೆಲವೊಮ್ಮೆ ನಮಗೆ ಹಶುವಂತೂ ಆಗ್ತಾನೇ ಇರಲಿಲ್ಲ, ಆದರೆ ಆ ಹಶುವಿಗೆ ಇಲ್ಲದೆ ಇದ್ರೂ ಸ್ವಲ್ಪ ಪ್ರೀತಿಗೆ ಕೈತುತ್ತು ತಿಂತಿದ್ವಿ ಅಲ್ವಾ? ನಿಮಗೂ ಕೂಡ ಹೀಗೇನಾ ಅಂತ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ನಮಗೆ ಅನಿಲ್ ಭೀಷ್ಟಣ್ಣನ್ ಅವರು ಕಳಿಸಿದ್ದಾರೆ, ಮೇಡಮ್ ಮುಸುಕಿನ ಜೋಳದ ಹಿಟ್ಟು ಹಾಗೂ ಕಡಲೆ ಹಿಟ್ಟು ನೋಡೋಕ್ಕೆ ಒಂದೇ ಥರ ಹಳದಿ ಇರುತ್ತೆ. ನಮ್ಮ ಅಪ್ಪನ ಮನೆಯಲ್ಲಿ ಕಡಲೆ ಹಿಟ್ಟಿನ ಪಲ್ಯ ತಿಂತಿದ್ವಿ ಹಾಗೂ ಗೋಧಿಯಿಂದ ಉಪ್ಪಿಟ್ಟು ತಿಂತಿದ್ವಿ. ಆದರೆ ನಾವುಗಳು ಬೇಸಿಗೆ ರಜೆಗೆ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ಮುಸುಕಿನ ಜೋಳದ ಪಲ್ಯ ಉಪ್ಪಿಟ್ಟು ಮಾಡಿದಾಗ ಬೇಜಾರಾಗ್ತಿತ್ತು. ಆದರೆ ಅವಳು ಪ್ರೀತಿಯಿಂದ ನಮಗೆ ತಿನ್ನಿಸಿದ್ದು, ಅದರಲ್ಲಿ ಇರುವ ರುಚಿ ಇವತ್ತು ಕೂಡ ಯಾವ ಆಹಾರದಲ್ಲೂ, ಇನ್ನು ಯಾವ ಹೋಟೆಲು ಅಥವಾ ಯಾರ ಮನೆಗೆ ಹೋಗಿ ತಿಂದ್ರೂ ಅದು

ಮಾಡ್ತಿದ್ವಿ. ಸರ್ಪ್ರೈಸಿಂಗ್ಲಿ ನಿಮ್ಮ ಥೀಮ್ ಕೂಡ ಸೇಮ್ ಆಗಿದೆ, ಸೇಮ್ ಸೇಮ್ ಸೇಮ್ ಪಿಂಚ್, ನೈಸ್ ನೈಸ್, ಓಕೆನಾ ಮೇಡಮ್ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಗೋಪಿಕಾ ಅವರೇ, ತುಂಬ ಖುಷಿಯಾಯಿತು. ಈಗಿನ ಕಾಲದಲ್ಲೂ ನೀವೆಲ್ಲರೂ ಒಟ್ಟಿಗೆ ಕೂತು ಒಟ್ಟು ಕುಟುಂಬದಲ್ಲಿ ನೀವೆಲ್ಲರೂ ಕೈ ತುತ್ತು ತಿಂತಾ ಇದ್ರೆ ನನಗೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಆದರೆ ಏನು ಮಾಡೋದು. ಓಕೆ, ಹಾಗೆ ಜಯೇಶ್ವರಿ ಗೋಪಾಲಕೃಷ್ಣ ಕೆ ಎಸ್ ಟೌನಿಂದ ಸಂದೇಶ ಕಳಿಸಿದ್ದಾರೆ. ಚಿಕ್ಕವರಿದ್ದಾಗ ಸಂಜೆ ಸ್ಕೂಲ್ ಬಿಟ್ಟು ಮನೆಗೆ ಬಂದಾಗ ಅಮ್ಮ ನಮ್ಮೆಲ್ಲರನ್ನೂ ಸುತ್ತ ಕೂರಿಸ್ಕೊಂಡು, ಅದೇ ತುಂಬ ಇಂಪಾರ್ಟೆಂಟು, ಸುತ್ತ ಕೂರಿಸ್ಕೊಂಡು ಅನ್ನ ಸಾಂಬಾರು ಕಲಸಿ ಎಲ್ಲರ ಕೈಗೆ ಹಾಕ್ತಿದ್ರು. ಅದು ಎಷ್ಟು ರುಚಿಯಾಗಿರ್ತಿತ್ತು ಅಂದರೆ ಮನೆಯಲ್ಲಿ ಬೆಳಿಗ್ಗೆ ಮಾತ್ರ ತಿಂಡಿ, ಈಗಲೂ ಆ ರುಚಿ ನೆನೆಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಮಳೆಗಾಲದಲ್ಲಿ ಅಜ್ಜಿ ಮಾಡ್ತಿದ್ದ ಕೆಸುವಿನ ಸೊಪ್ಪಿನ ಪತ್ರೊಡೆ ಚಟ್ನಿ ಅದಂತೂ ಅಮೃತ. ನಾನು ಈಗ ಮಾಡ್ತೀನಿ, ಆದರೆ ಅಜ್ಜಿ ಮಾಡಿದಷ್ಟು ರುಚಿಯಾಗಲ್ಲ. ಅದೆಲ್ಲ ಕನಸಿನ ಲೋಕ ಬಿಡಿ. ಹೌದು, ಕನಸಿನ ಲೋಕನೇ. ಅದಕ್ಕೆ ಇವತ್ತಿನ ಥೀಮ್ ಕನಸಿನ ಲೋಕದಲ್ಲಿ ಕೈತುತ್ತು. ಇವತ್ತು ಕೂಡ ನೀವೇನಾದರೂ ನಿಮ್ಮ ಮನೇಲಿ ಎಲ್ಲರೂ ಕುತ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಿದ್ರೆ ಅಮ್ಮ ದಯಮಾಡಿ ಎಲ್ಲರನ್ನೂ ಕರೆದು ಟಿ ವಿ ಆಫ್ ಮಾಡೋಕ್ಕೆ ಹೇಳಿ, ಎಲ್ಲರಿಗೂ ಒಂದೊಂದು ಕೈ ತುತ್ತು ಕೊಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬಿಕಾಸ್ ಒಟ್ಟು ಕುಟುಂಬ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ಹೇಳಿದ ಮುಂದಿನ ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸಮಯ 10:30. ಇವತ್ತು ನಮ್ಮ ದೊಡ್ಡ ಕನಸಿನ ಲೋಕ ಏನ್ ಹೇಳಿ, ಒಮ್ಮೆ ಮತ್ತೆ ಅಮ್ಮನ ಕೈ ತುತ್ತು ಅಥವಾ ಅಜ್ಜಿಯ ಕೈ ತುತ್ತು ತಿನ್ನೋದಾ, ಅಜ್ಜಿ ಇನ್ನೊಂದು ತುತ್ತು ಅಂತ ಹೇಳೋದನ್ನ ಕೇಳೋದಾ? ನಿಮ್ಮ ಕೈ ತುತ್ತು ನೆನಪು ನಮಗೂ ಕೂಡ ಹೇಳಿ. ಯಾವ ತಿಂಡಿ ತುಂಬ ಇಷ್ಟ ಆಯಿತು, ಯಾವ ನೆನಪು? ಯಾಕೆ ಅಂದರೆ ಕೆಲವು ರುಚಿಗಳು ನಾಲಿಗೆಗಲ್ಲ ಮನಸ್ಸಿನಲ್ಲಿ ಉಳಿಯುತ್ತೆ. ಬೇಸಿಗೆ ರಜಾ ಅಂದರೆ ಅದು ಎಲ್ಲ ಮಕ್ಕಳು ಸೇರಿ ಅಜ್ಜಿ ಮನೆಯಲ್ಲಿ ರಾಜ್ಯಭಾರ ಮಾಡೋದು, ಮಧ್ಯಾಹ್ನ ಎಲ್ಲ ಆಟ ಆಡೋದು, ಲಗೋರಿ, ಮರ್ಕೋತಿ, ಸೈಕಲ್ ಹೊಡೆಯೋದು, ರಾತ್ರಿ ಆಗ್ತಿದ್ದಂತೆ ಎಲ್ಲರೂ ಮನೆಯ ಮಹಡಿ ಮೇಲೆ ಹೋಗಿ ಎಲ್ಲ ಕಸಿನ್ಸ್ಗಳು ಸುತ್ತ ಕೂತ್ಕೊಂಡು ಅಜ್ಜಿ ಮಧ್ಯದಲ್ಲಿ ಕೂತ್ಕೊಂಡು ಒಂದು ದೊಡ್ಡ ತಟ್ಟೆ ತಂದು ಅಥವಾ ಅಮ್ಮ ಅಥವಾ ಅಜ್ಜಿ ಆ ಕೈಯಲ್ಲಿ ಮಿಕ್ಸ್ ಮಾಡಿ ಆ ಮಿಕ್ಸ್ಡ್ ರೈಸ್ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಒಂದೊಂದು ಉಂಡೆ, ಒಬ್ಬರಿಗೆ ಚಿಕ್ಕ ಉಂಡೆ, ಒಬ್ರಿಗೆ ದೊಡ್ಡ ಉಂಡೆ ಕೊಟ್ಟರೆ ಮೇಲೆ ಚಂದ್ರ, ಅದ್ರ ಪಕ್ಕದಲ್ಲಿ ನಕ್ಷತ್ರ, ಒಂದು ಹಾಡು, ಮತ್ತೆ ನನಗೆ ಫಸ್ಟು ನನಗೆ ಫಸ್ಟು, ಅವನಿಗೆ ಯಾಕೆ ದೊಡ್ಡದು ನನಗೆ ಯಾಕೆ ಚಿಕ್ಕದು. ಆ ಸಮಯದಲ್ಲಿ ಖುಷಿ ಅಂದರೆ ಇಷ್ಟೇ, ಒಂದು ಮಹಡಿ, ಒಂದು ಕುಟುಂಬ ಮತ್ತು ಒಂದು ಕೈತುತ್ತು. ನೀವೇನಂತೀರಾ? ಈಗ ಎಷ್ಟೇ ಮೃಷ್ಟಾನ್ನ ಭೋಜನ ಮಾಡಿದ್ರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೈತುತ್ತಿನ ಮುಂದೆ ಏನಿಲ್ಲ, ಏನು ಹುಡುಕಿದ್ರೂ ಸಿಗದ ಖುಷಿ ತುಂಟಾಟಗಳು ಮರೆಯೋಕ್ಕಾಗುತ್ತಾ ಅಂತ ಅನುಷಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಧಾರವಾಡದಿಂದ ಮಾನಸ, ನಮ್ಮನೇಲಿ ಡೈನಿಂಗ್ ಟೇಬಲೇ ಇಲ್ಲ, ಬೆಸ್ಟ್ ಬಿಡಿ, ನಾವೆಲ್ಲರೂ ಅಡುಗೆ ಮನೆಯಲ್ಲೇ ಊಟ ಮಾಡ್ತೀವಿ. ಬಹಳ ಒಳ್ಳೆಯದು, ಅದೇ ಈಗ ಮತ್ತೆ ಎಲ್ಲ ಬ್ಯಾಕ್ ಟು ರೂಟ್ಸ್ ಅಂತ ನಾವೆಲ್ಲ ಮತ್ತೆ ಅದನ್ನೇ ಮಾಡಬೇಕು ಅಂತಲೇ ಅನ್ಕೊತಾ ಇದ್ದೀನಿ. ಮಾನಸ ಅವರೇ, ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗೆ ನಮಗೆ ಇನ್ನೊಂದು ಸಂದೇಶ ಬಂದಿದೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ನಾವುಗಳು ಸಹ ಕುಟುಂಬದಿಂದ ಬಂದಿರೋರು, ಆದರೆ ಈಗ ಬೇರೆ ಊರಿನಲ್ಲಿರುವುದರಿಂದ ಒಬ್ಬಂಟಿಯಾಗಿರ್ತೀವಿ, ಆದರೂ ಹಿಂದಿನ ದಿನ ಮರೆಯಕ್ಕಾಗಲ್ಲ ಅಂತ ಚಿದಾನಂದ್ ಅವರು ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಇವತ್ತು ಕನಸಿನ ಲೋಕದಲ್ಲಿ ನಮ್ಮೆಲ್ಲರ ಕನಸು ಒಂದೇ, ಕೈ ತುತ್ತು.

ಹೌದು, ಒನ್ಸ್ ಅಪಾನ್ ಎ ಟೈಮ್ ನಾವೆಲ್ಲರೂ ಕೈ ತುತ್ತು ತಿಂದೆ ಬೆಳೆದಿದ್ದು ಅಲ್ವಾ. ಹೌದು, ಆನಂದ್ ಕುಲಕರ್ಣಿ ಅವರು ಸೂಲೆಪೇಟೆಯಿಂದ ನಮಗೆ ಸಂದೇಶ ಕಳಿಸಿದರೆ, ಕನಸಿನ ಲೋಕದ ಕಾರ್ಯಕ್ರಮದಲ್ಲಿ ಅಮ್ಮನ ಕೈ ತುತ್ತು ಬಗ್ಗೆ ಹೇಳುವುದಾದರೆ, ನಮ್ಮಮ್ಮ ಕೈ ತುತ್ತು ಹಾಕುವಾಗ ಮುಗೀತು ಮುಗೀತು ಇನ್ನಾಲ್ಗೆ ನಾಲ್ಕು ತುತ್ತಿದೆ, ಒಂದು ಅಣ್ಣಂದು, ಹಾ ಹಾ ಇದು ಅಕ್ಕಂದು, ಮಾವಂದು, ಅಜ್ಜಿದು, ತಾತಂದು ಅಂತ ಹೇಳಿ ಊಟದ ತಟ್ಟೆಯಲ್ಲಿನ ಅನ್ನ ಸಾಂಬಾರ್ ಮೊಸರು ಮಜ್ಜಿಗೆ ಎಲ್ಲ ಖಾಲಿ ಮಾಡಿಬಿಡ್ತಿದ್ರು. ಹೌದಲ್ವಾ, ಅಮ್ಮಂದಿರಿಗೆ ಎಲ್ಲ ಮಕ್ಕಳು ತಿನ್ಬೇಕು ಅನ್ನೋದೇ ಆಸೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ರಾತ್ರಿ ಸಮಯದಲ್ಲಿ ಇಂಪಾದ ಹಾಡುಗಳು, ಒಂದೊಂದು ಮುತ್ತು ರತ್ನ ಹವಳ ಅಂತ ಸಂದೇಶ ಕಳಿಸಿದ್ದಾರೆ ರಾಜೇಶ್ವರಿ ಕೊಟ್ರೇಶ್ ಅವರು ವಿಜಯನಗರ ಜಿಲ್ಲೆಯಿಂದ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಕೆ ಪ್ರಸನ್ನ ಕುಮಾರ್ ಬೆಳತೂರು ಗ್ರಾಮ ಮಳವಳ್ಳಿ ಅವರು ಕೂಡ ಮಳವಳ್ಳಿಯಿಂದ ಸಂದೇಶ ಕಳಿಸಿದರೆ, ಬಾಲ್ಯದಲ್ಲಿ ಅಮ್ಮ ನೀಡುತ್ತಿದ್ದ ಕೈ ತುತ್ತಿನಲ್ಲಿ ತಾಯಿಯ ಸ್ಪರ್ಶ ಮತ್ತು ಹಾಲಿನಂತಹ ಶುದ್ಧವಾದ ಪ್ರೀತಿ ಇತ್ತು. ಇಂದಿನ ಯಾಂತ್ರಿಕ ಜೀವನದಲ್ಲಿ ಚಮಚ ಬಳಸಿ ಊಟ ಮಾಡಿಸುವುದು, ಹೆಚ್ಚಾಗಿದ್ದರೂ ಕೈಯಿಂದ ತಿನ್ನಿಸುವ ಅನುಭವ ಮತ್ತು ತಾಯಿಯ ಮಡಿಲ ಬೆಚ್ಚನೆಯ ವಾತಾವರಣವನ್ನು ಯಾರೂ ಸರಿಗಟ್ಟಲು ಸಾಧ್ಯವೇ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಕೈತುತ್ತು ಕೇವಲ ಹೊಟ್ಟೆ ಹಸಿವನ್ನು ನೀಗಿಸುವುದಿಲ್ಲ, ಬದಲಾಗಿ ಮಗುವಿನ ಮತ್ತು ತಾಯಿಯ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಸುಂದರವಾದ ಸಂಪ್ರದಾಯವಾಗಿದೆ. ಇದನ್ನು ನಾನು ಎಂದಿಗೂ ಮರೆಯಲಾರೆ ಅಂತ ಪ್ರಸನ್ನ ಕುಮಾರ್ ಅವರು ಬಹಳ ಭಾವನಾತ್ಮಕವಾದ ಒಂದು ಸಂದೇಶವನ್ನು ಕಳಿಸಿ ಎಲ್ಲರ ಕಣ್ಣಲ್ಲೂ ನೀರು ಬರೆಸಿದ್ದಾರೆ ಅಂತಾನೆ ಭಾವಿಸ್ತೀನಿ. ಸೊ ಹಾಗಾಗಿ ಕೆ ಪ್ರಸನ್ನ ಕುಮಾರ್ ಅವರೇ, ನಿಮಗೋ

ಸತ್ತದ್ದು ಅಂದರೆ ಕೇವಲ ಹೊಟ್ಟೆ ತುಂಬಿಸುವ ಊಟವಲ್ಲ, ಅದು ಪ್ರೀತಿ, ವಾತ್ಸಲ್ಯ ಮತ್ತು ಭದ್ರತೆಯ ಸಂಕೇತ. ತುತ್ತು ತುತ್ತಿಗೂ ಕೆನ್ನೆಗೆ ಮುತ್ತಿಡುತ್ತಾ ಕತೆ ಹೇಳುತ್ತಾ ಬಲವಂತವಾಗಿ ತಿನ್ನಿಸುವ ಆ ಕ್ಷಣಗಳು ಜೀವನದ ಅತ್ಯಂತ ಮಧುರ ಹಾಗೂ ಮರೆಯಲಾಗದ ಹಳೆಯ ನೆನಪುಗಳಾಗಿರುತ್ತೆ ಅಲ್ವಾ? ಅಮ್ಮನ ಕೈ ತುತ್ತಿನ ಮಧುರ ನೆನಪುಗಳು ಹೇಗಿರುತ್ತೆ ಹೇಳಿ? ಪ್ರೀತಿಯ ಬಲವಂತ ಇನ್ನೂ ಒಂದು ತುತ್ತು ಕಾಗೆ ಬಂದ್ಬಿಡುತ್ತೆ ಎಂದು ಹೇಳ್ತಾ ಅಮ್ಮ ಪ್ರೀತಿಯಿಂದ ತಿನ್ನಿಸ್ತಿದ್ದ ಆ ದಿನಗಳು ಬೆಚ್ಚನೆಯ ಅನುಭವ ಕೊಡುತ್ತೆ. ಅಡುಗೆ ಮನೆಯ ಮಣ್ಣಿನ ಒಲೆಯ ಬದಿಯಲ್ಲಿ ಕುಳಿತು ಅಮ್ಮ ಬಡಿಸುವಾಗ ಸಿಗುತ್ತಿದ್ದ ಆ ಬೆಚ್ಚಗಿನ ಅನುಭವ ಮತ್ತು ರುಚಿ ಎಲ್ಲಿ ಸಿಗುತ್ತೆ? ಅಮ್ಮನ ಕೈಯಲ್ಲಿದ್ದ ಆ ವಿಶೇಷ ಮ್ಯಾಜಿಕ್ ಪ್ರಪಂಚದ ಯಾವುದೇ ಪಂಚತಾರ ಹೋಟೆಲ್ನಲ್ಲೂ ಸಿಗಲು ಸಾಧ್ಯವಿಲ್ಲ ಅಲ್ವಾ? ಹಾಗಂತ ನಮಗೆ ಮೆಸೇಜ್ ಕಳಿಸಿದರೆ ಕಿಶನ್ ರೋಷನ್ ಶೋಭಾರಾಣಿ ಅವರು. ಹಾಗೆಯೇ ಕನಸಿನ ಲೋಕದ ಗೀತೆಗಳು, ಚಿಕ್ಕವರಿದ್ದಾಗ ಅಮ್ಮನ ಕೈತುತ್ತು ತಿಂದ ನೆನಪು, ಲಾಲಿ ಹಾಡಿದ ನೆನಪು ಬಂದು ಕಣ್ಣು ತುಂಬಿತು. ಓ ಹೌ ಸ್ವೀಟ್ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ ಸುಧಾ ಬೂದಿಹಾಲ್ ಅವರು. ಥ್ಯಾಂಕ್ ಯು ಸುಧಾ ಅವರೇ. ನಮ್ಮ ಕಾರ್ಯಕ್ರಮ ನಿಮಗೆ ಒಂದು ಒಳ್ಳೆಯ ನೆನಪು ತಂತು ಅಂದರೆ ನಮಗೆ ಸಾರ್ಥಕತೆಯ ಮನೋಭಾವ. ಹಾಗೆ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ, ನಮಗೂ ಕೂಡ ನಮ್ಮಮ್ಮ ಸಾಯೋಕ್ಕೆ ಮೊದಲು ಎಲ್ಲ ಮೊಮ್ಮಕ್ಕಳನ್ನು ಕರೆದು ಅವರೆಲ್ಲರಿಗೂ ಕೈ ತುತ್ತು ಕೊಟ್ಟಿದ್ರು ಅಂತ ಅವರು ಕೂಡ ಸಂದೇಶ ಕಳಿಸಿದ್ರೆ. ಬಹಳಷ್ಟು ಜನ ಇನ್ನೂ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಹಾಗೆ ಲಕ್ಷ್ಮೀ ನಾಗರಾಜ್ ಅವರು ಕಳಿಸಿದ್ದಾರೆ, ಈ ಹಾಡು ಶಿಶುಗೀತೆಯಲ್ಲೂ ಕೂಡ ಬರುತ್ತೆ, ನಾನು ನರ್ಸರಿ ಟೀಚರ್ ಮೇಡಮ್ ಅಂತ ಲಕ್ಷ್ಮೀ ನಾಗರಾಜ್ ಅವರು ಕಳಿಸಿದ್ದಾರೆ. ನೀವು ಕೂಡ ಎಲ್ಲ ಮಕ್ಕಳಿಗೂ ಕೈ ತುತ್ತು ಕೊಡ್ತೀರೋ ಅಥವಾ ಹೇಗೆ ಅಂತ ಕೇಳ್ತೀನಿ. ಲಕ್ಷ್ಮೀ ನಾಗರಾಜ್ ಅವರೇ, ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಹೌದು, ನಾವು ಇವತ್ತು ಕನಸಿನ ಲೋಕದಲ್ಲಿ ನಮ್ಮೆಲ್ಲರ ಕನಸು ಯಾವ್ದ್ರ ಬಗ್ಗೆ ಹೇಳಿ ಮಾತಾಡ್ತಾ ಇದ್ವಿ, ಕೈ ತುತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತು. ಸೊ ಇನ್ನೊಂದು ಸೂಪರ್ ಹಿಟ್ ಹಾಡನ್ನ ಕೇಳ್ಕೊಂಬಂದು ಅದೊಂಥರ ಬಂಧನ ಅಲ್ವಾ, ಈ ಕೈ ತುತ್ತಲ್ಲಿ ಒಂದು ಪ್ರೀತಿ ಮತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಂತಹ ಒಂದು ವಾರ್ಮ್ತ್ ಇದೆಯಲ್ಲ, ಅದೊಂಥರ ಬಂಧನ ಥರ. ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ವಿ. ಯಾರ್ಯಾರ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಕೇಳುಗರಿಗೆ ನಿಜಕ್ಕೂ ಒಂದು ಸುಂದರ ಅನುಭವ ನೀಡುತ್ತೆ. ಹಳೆಯ ಹಾಡುಗಳಿಗೂ ನಮ್ಮ ಮನಸ್ಸಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಆ ಹಾಡುಗಳನ್ನು ಕೇಳ್ತಿದ್ರೆ ನಾವು ಅರಿವಿಲ್ಲದೆ ನಮ್ಮ ಬಾಲ್ಯ ಅಥವಾ ಯೌವನದ ಸುಂದರ ದಿನಗಳಿಗೆ ಮರು ಪ್ರಯಾಣ ಮಾಡುತ್ತೇವೆ ಅಂತ. ಆ ಧ್ವನಿ ಮುದ್ರಣದಲ್ಲಿರುವ ಮಧುರತೆ, ಸಾಹಿತ್ಯದ ಗಾಂಭೀರ್ಯ ಮತ್ತು ಗಾಯಕರ ಭಾವಪೂರ್ಣ ಕಂಠಸಿರಿ ನಮ್ಮ ಇಂದಿನ ಒತ್ತಡದ ಜೀವನಕ್ಕೆ ಒಂದು ಉತ್ತಮ ಔಷಧವಿದ್ದಂತೆ. ವಿಶೇಷವಾಗಿ ರೈನ್ಬೋದಂತಹ ಕೇಂದ್ರಗಳಲ್ಲಿ ನಿರೂಪಕರು ಆ ಹಾಡುಗಳಿಗೆ ಪೂರಕವಾಗಿ ನೀಡುವ ಹಿನ್ನೆಲೆ ಮಾಹಿತಿ ಮತ್ತು ಅವರು ಬಳಸುವ ಭಾಷಾ ಶೈಲಿ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸುತ್ತೆ. ಧನ್ಯವಾದಗಳು ಶುಭರಾತ್ರಿ ಅಂತ ನಮಗೆ ಸಂದೇಶ ಕಳಿಸಿದ್ರೆ, ಹಾಗೆ ಲಕ್ಷ್ಮೀ ನಾಗರಾಜ್ ಅವರು ಒಂದು ನಮಗೊಂದು ಸಂದೇಶ ಕಳಿಸಿದ್ದಾರೆ. ಅವರ ಟೆಕ್ಸ್ಟ್ ಬುಕ್ಕಲ್ಲಿ ಅವರು ನರ್ಸರಿ ಮಕ್ಕಳಿಗೆ ಪಾಠ ಮಾಡ್ತಾರಂತೆ. ಅವರ ಟೆಕ್ಸ್ಟ್ ಬುಕ್ಕಲ್ಲಿ ಇದೊಂದು ಕೈತುತ್ತು ಅನ್ನೋ ಒಂದು ಪದ್ಯ ಇದೆ, ಬಹಳನೇ ಸುಂದರವಾಗಿದೆ, ನಾನು ಓದಲೇಬೇಕು. ಕೈತುತ್ತು ಬೇಕಪ್ಪ ಕೈತುತ್ತು, ಅಮ್ಮನನ್ನು ನೀಡುವ ಕೈತುತ್ತು, ತುತ್ತು ತುತ್ತಿಗೂ ರುಚಿ ಕಟ್ಟು ತಿಂದರೆ ಬರುವುದು ತಾಕತ್ತು, ಅಮ್ಮನ ಮಮತೆಯ ಕೈತುತ್ತು ಎಲ್ಲರೂ ಬಯಸುವ ಕೈತುತ್ತು, ಬಿಸಿ ಬಿಸಿ ಅನ್ನ ಕೆನೆ ಕೆನೆ ಮೊಸರು ಹದ ಹದ ಮಾಡಿ ಕಲಿಸಿದ ಕೈತುತ್ತು. ಬಹಳ ಸಂದೇಶ ತುಂಬ ಸುಂದರವಾಗಿರುವಂತಹ ಮೆಸೇಜು, ಓದೇ ಒಂಥರ ಮನಸ್ಸು ಭಾವನಾತ್ಮಕಕ್ಕೆ ತಿರುಗಿಬಿಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೂ ಕಲಬುರಗಿಯಿಂದ ಧರ್ಮಣ್ಣ ಅವರು ಕಳಿಸಿದ್ದಾರೆ, ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳನ್ನು ಕೇಳ್ತಾ ಊಟ ನಿದ್ರೆ ಮಾಡಬೇಕು ಮಾಡ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಸೊ ಹಾಗೆ ಬೆಂಡೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ಭಾಳ ಲೇಟ್ ಆಯ್ತಲ್ರಿ ಕಿಶನ್ ರೋಷನ್ ಅವರೇ, ಇಷ್ಟೊತ್ತಿಗೆ ಊಟನ 11 ಗಂಟೆ ಆಗೋಯ್ತು, ಮಾಡಿ ಮಾಡಿ ಬೇಗ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸುಂದರವಾದ ಗೀತೆ. ಬಿಕಾಸ್ ಕೈತುತ್ತು ಅಮ್ಮ ಕೊಟ್ಟ ನಮಗೆ ಊಟ ಮಾಡಿಸ್ತರೆ ತನ್ನ ಕೂಸು ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಆ ತಾಯಿಯ ಕನಸಾಗಿರುತ್ತೆ ಅಲ್ವಾ. ಸೊ ಕಾಲೇಜ್ ಕುಮಾರ ಚಿತ್ರದಿಂದ ಅಂತೂ ಒಂದು ಒಳ್ಳೆ ಹಾಡು, ನನ್ನ ಕೂಸೇ ನನ್ನ ಕನಸು, ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಹಾಡಿರುವ ಮಧುರವಾದ ಕಂಠದಲ್ಲಿ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಹೌದು, ಕೆಲವು ನೆನಪುಗಳು ಬರೀ ಫೋಟೋಗ್ರಾಫ್ ಆಗೇ ಇರೋದಿಲ್ಲ, ಅದು ಕೈಯಲ್ಲಿ ಮಿಶ್ರಣವಾದ ಅನ್ನದ ವಾಸನೆಯಲ್ಲಿರುತ್ತೆ ಅಲ್ವಾ. ಇವತ್ತಿನ ಕನಸಿನ ಲೋಕದಲ್ಲಿ ನಾವು ಊಟದ ಬಗ್ಗೆ ಮಾತಾಡಲೇ ಇಲ್ಲ, ಪ್ರೀತಿ ಹೇಗೆ ಕೈಯಲ್ಲಿ ರೂಪ ತಾಳುತ್ತೆ ಅನ್ನೋದರ ಬಗ್ಗೆನೇ ಮಾತಾಡಿದ್ವಿ. ಅಮ್ಮನ ಕೈತುತ್ತು ಅಥವಾ ಅಜ್ಜಿಯ ಕೈತುತ್ತು ಅದು ಕೇವಲ ನೆನಪುಗಳಲ್ಲ, ನಮ್ಮ ಬಾಲ್ಯ, ನಮ್ಮ ಸುರಕ್ಷತೆ ಮತ್ತು ನಮ್ಮ ಮನೆಯ ವಾಸನೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ರೆ ಒಮ್ಮೆ ಹೋಗಿ ಹೇಳಿ ನಿನ್ನ ಕೈತುತ್ತು ತುಂಬ ಮಿಸ್ ಆಗುತ್ತೆ ಅಂತ. ಅವರೇನಾದ್ರು ದೂರದಲ್ಲಿದ್ದರೆ ಈ ರಾತ್ರಿ ಅವರನ್ನು ನೆನಪಿಸ್ಕೊಂಡು ಒಂದು ನಗು ಚೆಲ್ಲಿ, ಯಾಕೆಂದರೆ ಕೆಲವು ಪ್ರೀತಿಗಳು ಮಾತಾಡೋದಿಲ್ಲ, ಕೈತುತ್ತಾಗಿ ಬದುಕತ್ತೆ ಅಲ್ವಾ. ನಾನು ಇಷ್ಟತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಶಾಂತಲಾಜೆ. ಇಂದು ನಿಮ್ಮ ಕನಸಿನ ಲೋಕದಲ್ಲಿ ಇದ್ದುದು ನಾನು. ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಸುಂದರ ನೆನಪಿನ ಜೊತೆ ಅಂತ ಹೇಳ್ತಾ ಇವತ್ತು ಸಂದೇಶ ಕಳಿಸಿದ್ದು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.

11:03. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತದ ನಿಮ್ಮ ಸ್ನೇಹಿತೆ ಶಾಂತಲಾ ಇಷ್ಟೊತ್ತು ಸಂಜೆ 5 ಗಂಟೆಯಿಂದ 11 ಗಂಟೆ ತನಕ ಇದ್ದದ್ದು.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇನ್ನೊಂದು ದಿನ ಮಧುರ ನೆನಪಿನ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಇನ್ನು ಮುಂದೆ ಈ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿ. ಅದಾದ ನಂತರ ಎಫ್ಎಂ ಗೋಲ್ಡ್ನಲ್ಲಿ ನಾಳೆ ಬೆಳಿಗ್ಗೆ 5:53 ತನಕ ನಿರಂತರವಾಗಿ ಹಿಂದಿ ಹಾಡುಗಳು ಪ್ರಸಾರವಾಗಲಿದೆ.

ಸಜ್ಜನಾ ಸಜ್ಜನಾ.

ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್।